ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ ಕಡಿಮೆ ನಿರೀಕ್ಷೆ ಹೆಚ್ಚು ನೆಮ್ಮದಿ ಎಂಬುದು ಜೀವನದ ಅತ್ಯಂತ ಸರಳ ಹಾಗೂ ಆಳವಾದ ಸತ್ಯ. ಇದು ಜೀವನದ ಶಾಂತಿಗಾಗಿ ಇರುವ ಒಂದು ಅತ್ಯುತ್ತಮ ಸೂತ್ರಧಾರಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ದಿನಾಂಕ 16 ಜುಲೈ 2020 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 ರಿಂದ 1:00 ವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:00 ರಿಂದ 1:30 ಕ್ಕೆ ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 ರಿಂದ 2:00 ವರೆಗೆ ಯುವಶಕ್ತಿ ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ಯುವಧ್ವನಿ ಕಾರ್ಯಕ್ರಮ. 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರೆಯುವುದು. 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವನಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಗುರು ರಾಘವೇಂದ್ರರಿಗೆ

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಆಗಮನ ಗುರು ಸುಂದರ ವದನ ಸದ್ಗುರು ಶ್ರೀಧರ ಪಾದಕ್ಕೆ ನಮನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಎಂಥ ಮಹಿಮ ನೀವನು ದತ್ತರಾಜ, ಇಂಥ ಗುರುವಿನಿಂದ ಬಾಳು ದಿವ್ಯ ತೇಜ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಉದಯ ಹೃದಯಾಯ ವೇದಾನ ವಿದ್ಯಾಯ ನಾದ ಸಂವೇದನಾಯ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಸಾಯಿಬಾಬಾ ಎಂದು ಹಾಡುವೆ, ಶಿರಡಿ ವಾಸ ಎಂದು ಹಾಡುವೆ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಒಣ ಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಮಾನಸ ಬಜರೆ ಗುರುಚರಣಂ ದೃಷ್ಟರ ಭವ ಸಾಗರ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನಮರಿ.
1: ನಮಸ್ತೆ, ನಾನು ಮಂಜುಳಾ ಚುನಮರಿ, ಬೆಳಗಾವಿಯಿಂದ. ಯೋಗಿಯ ಆತ್ಮಕಥೆ ವಿಶ್ವವಿಖ್ಯಾತ ಮಹಾನ್ ಆಧ್ಯಾತ್ಮಿಕ ಗ್ರಂಥದ ಕರ್ತೃವಾದ ಶ್ರೀ ಶ್ರೀ ಪರಮಹಂಸ ಯೋಗಾನಂದರ ದೈವಸ್ಫೂರ್ತಿಯ ಚಿಂತನೆಗಳ ಸಂಗ್ರಹವಾದ ಆಧ್ಯಾತ್ಮಿಕ ದಿನಚರಿಯಿಂದ ಇಂದಿನ ಈ ದಿನದ ಚಿಂತನವನ್ನು ದೈವಿ ಪ್ರೇಮ ವಿಷಯದ ಮೇಲೆ ಆರಿಸಿಕೊಳ್ಳಲಾಗಿದೆ. ಪರಮಹಂಸ ಯೋಗಾನಂದವರು ಹೇಳುತ್ತಾರೆ, ಭಗವಂತನ ಪ್ರೇಮವೊಂದೇ ಸತ್ಯ. ಭಗವಂತನ ಈ ಪ್ರೇಮವನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಲೇಬೇಕು. ಅನಂತದೊಂದಿಗಿರುವುದೇ ಅತ್ಯುತ್ಕೃಷ್ಟ ಪ್ರಣಯ. ಜೀವನವು ಎಷ್ಟು ಸುಂದರವಾಗಿರಬಲ್ಲುದು ಎಂಬ ಕಲ್ಪನೆ ನಿಮಗಿಲ್ಲ. ಇದ್ದಕ್ಕಿದ್ದಂತೆ ಭಗವಂತನನ್ನು ನೀವು ಎಲ್ಲೆಲ್ಲಿಯೂ ಕಂಡಾಗ, ಅವನು ಬಂದು ನಿಮ್ಮೊಡನೆ ಮಾತಾಡಿ ಮಾರ್ಗದರ್ಶನ ಮಾಡಿದಾಗ, ಆ ದೈವಿ ಪ್ರೇಮದ ಅದ್ಭುತ ಪ್ರಣಯ ಮೊದಲಾಗಿದೆ ಎಂದು ಅರ್ಥ. ಭಗವಂತನು ಆತ್ಮೀಯರಲ್ಲಿ ಆತ್ಮೀಯನು, ಪ್ರಿಯರಲ್ಲಿ ಅತ್ಯಂತ ಪ್ರಿಯನು ಆಗಿರುವನು. ಜಿಪುಣನು ಹಣವನ್ನು ಪ್ರೀತಿಸುವಂತೆ, ಮುಳುಗುತ್ತಿರುವವನು ಉಸಿರನ್ನು ಪ್ರೀತಿಸುವಂತೆ, ಭಗವಂತನನ್ನು ಪ್ರೀತಿಸಿ ಭಗವಂತನಿಗಾಗಿ ತೀವ್ರತೆಯಿಂದ ಹಂಬಲಿಸಿದಾಗ ಅವನು ನಿಮ್ಮೆಡೆಗೆ ಬರುವನು. ಎಲ್ಲಕ್ಕಿಂತ ಮಿಗಿಲಾಗಿ ಭಗವಂತನನ್ನೇ ಬಯಸಬೇಕೆಂದು ಭಗವಂತ ನಮಗೆ ಹೇಳುವುದಿಲ್ಲ. ಏಕೆಂದರೆ ಅವನು ನಿಮ್ಮ ಪ್ರೇಮವನ್ನು ಯಾವುದೇ ಪ್ರಚೋದನೆ ಇಲ್ಲದೆ ನೀವೇ ಸ್ವತಂತ್ರವಾಗಿ ಅವನಿಗೆ ನೀಡಬೇಕೆಂದು ಇಚ್ಛಿಸುತ್ತಾನೆ. ಇದೇ ಇಡೀ ವಿಶ್ವಲೀಲೆಯ ರಹಸ್ಯ. ನಮ್ಮ ಸೃಷ್ಟಿಕರ್ತನು ನಮ್ಮ ಪ್ರೇಮಕ್ಕಾಗಿ ಕಾತರಿಸುತ್ತಾನೆ. ಅವನಾಗಿ ಕೇಳದೆಯೇ ನಾವೇ ಸಹಜವಾಗಿ ಅವನಿಗೆ ಅದನ್ನು ನೀಡಬೇಕೆಂದು ಅವನು ಬಯಸುತ್ತಾನೆ. ಭಗವಂತನಲ್ಲಿ ಇಲ್ಲದಿರುವ ವಸ್ತುವೆಂದರೆ ನಮ್ಮ ಪ್ರೇಮ ಒಂದೇ. ನಾವು ಅವನಿಗೆ ಪ್ರಧಾನಿಸಲು ನಿರ್ಧರಿಸದಿದ್ದರೆ, ಆದ್ದರಿಂದ ನೋಡಿ, ಭಗವಂತನೂ ಕೂಡ ಏನೋ ಒಂದನ್ನು ಪಡೆಯಬೇಕಾಗಿದೆ. ಅದೇ ನಮ್ಮ ಪ್ರೇಮ. ಅದನ್ನು ನೀಡದ ಹೊರತು ನಾವೆಂದೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಇತರರು ಎಲ್ಲರೂ ನಿಮ್ಮನ್ನು ತಪ್ಪಾಗಿ ತಿಳಿದಾಗ ಭಗವಂತನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾನೆ.

0: ಸಕಲವೂ ವಂಚಿಸುತ್ತದೆ. ಭಗವಂತನ ಪ್ರೇಮವನ್ನು ವಿವರಿಸಲು ಆಗುವುದಿಲ್ಲ. ಆದರೆ ಹೃದಯವು ಶುದ್ಧಗೊಂಡು ದೃಢವಾದಾಗ ಅದರ ಅನುಭವವನ್ನು ಹೊಂದಬಹುದು. ಮನಸ್ಸು ಮತ್ತು ಭಾವನೆಗಳು ಅಂತರ್ಮುಖವಾಗುತ್ತಿದ್ದಂತೆ ನೀವು ಅವನ ಆನಂದವನ್ನು ಅನುಭವಿಸಲು ಆರಂಭಿಸುವಿರಿ. ಇಂದ್ರಿಯ ಸುಖಗಳು ಕ್ಷಣಿಕ, ಆದರೆ ಭಗವದ್ ಆನಂದವು ನಿತ್ಯವಾದುದು. ಅದು ಅತ್ಯಂತ ಅನುಪಮವಾದುದು. ಅದಕ್ಕೆ ಗುರುಗಳ ಶಿಷ್ಯರಾದ ಜ್ಞಾನ ಮಾತಾರವರು ಹೀಗೆ ಹೇಳುತ್ತಾರೆ: ಅಂಧಕಾರದಲ್ಲಿ ಮನವೆಂದು ವಿಚಲಿತವಾಗದಿದ್ದರೆ ಪ್ರೀತಿ ಮತ್ತು ಹಂಬಲಿಕೆ ಎಂದೂ ಕ್ಷೀಣವಾಗದಿದ್ದರೆ ಆಗ ನಿಜವಾಗಿಯೂ ಭಗವಂತನ ಪ್ರೇಮವನ್ನು ಹೊಂದಿರುವಿರೆಂದು ನೀವು ನಿಮಗೆ ಪ್ರಮಾಣೀಕರಿಸಿಕೊಳ್ಳುವಿರಿ. ನಮಸ್ತೆ.
1: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನುಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತೇ ವಾಸುದೇವ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 14ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯ ಮೂರು ಗುಣಗಳ ಬಗ್ಗೆ ಭಗವಂತ ವಿವರಿಸ್ತಾ ಹೋಗ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ನಿರ್ಮಲವಾದದ್ದು, ಪರಿಶುದ್ಧವಾದದ್ದು. ಆದರೆ ಕೂಡ ಸತ್ವಗುಣವನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ರಜೋಗುಣ ಐಹಿಕ ಇಚ್ಛೆಗಳು, ಒಂದರ ನಂತರ ಒಂದು ಬರುವಂಥ ಇಚ್ಛೆಗಳು, ಇದಕ್ಕೆ ಒಂದು ಮಿತಿಯೇ ಇಲ್ಲ. ಇಚ್ಛೆಗಳಿಗೆ ತೃಪ್ತಿಯೇ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಇರುತ್ತದೆ. ಎಷ್ಟು ಸಿಕ್ಕಿದರೂ ಮತ್ತಷ್ಟು ಸಿಗಬೇಕೆಂಬ ಆಸೆ, ಇದು ರಜೋಗುಣ. ಇನ್ನು ತಮೋಗುಣ, ಆಲಸಿತನ, ಜಡತ್ವ, ಅತಿಯಾದ ನಿದ್ರೆ, ಭ್ರಮೆ, ಇದೆಲ್ಲ ತಮೋಗುಣ ಅಂತ ಭಗವಂತ ವಿವರಿಸ್ತಾ ಹೋಗ್ತಾರೆ. ಸೊ ಇದನ್ನು ತತ್ವಗಳ ಮೂಲಕ ನಾವು ಅರಿತುಕೊಳ್ಳೋ ಬದಲು ಉದಾಹರಣೆಯ ಮೂಲಕ ಅರಿತುಕೊಂಡ್ರೆ ನಿಮಗೆ ಇದು ಅರ್ಥವಾಗ್ಬೋದು. ಸೊ ನಾನು ಮೂರು ಫ್ಯಾಮಿಲಿಗಳ ಉದಾಹರಣೆ ಮೂಲಕ ಇದನ್ನು ಹೇಳ್ತೀನಿ. ಸೊ ಯಾವ ಗುಣ, ಸತ್ವಗುಣದ ಫ್ಯಾಮಿಲಿ ಹೇಗಿರ್ತಾರೆ, ರಜಗುಣದ ಹೇಗಿರ್ತಾರೆ, ತಮಗುಣದ ಹೇಗಿರ್ತಾರೆ ಅನ್ನೋದನ್ನು ನಾವು ನೋಡೋಣ. ಸತ್ವಗುಣದ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಇದು ಅಂದರೆ ಒಂದು ಕೇಸ್ ಸ್ಟಡೀಸ್, ಲೈಫ್ ಕೇಸ್ ಸ್ಟಡೀಸ್ ಥರ ಅಂತ ಇದು. ಡಾಕ್ಟರ್ ಗೋಪಾಲ್ ಆ್ಯಂಡ್ ಫ್ಯಾಮಿಲಿ ಅಂತ ಇಟ್ಕೊಳ್ಳೋಣ. ಡಾಕ್ಟರ್ ಗೋಪಾಲ್ ಅವರು MD ಎಲ್ಲ ಓದಿರ್ತಾರೆ, ಒಳ್ಳೆ ಡಾಕ್ಟರ್ ಅವರು. ಸೊ ಅವರು ಇಚ್ಛಿಸಿದರೆ ವಿದೇಶಕ್ಕೂ ಅವ್ರು ಹೋಗ್ಬೋದು. ಬೆಂಗಳೂರು ಅಂತ ಸಿಟೀಲಿ ಅವ್ರು ಇರ್ತಾರೆ, ಅಲ್ಲಿ ಅವರಿಗೆ ದೊಡ್ಡ ಅಂದರೆ ಹಾಸ್ಪಿಟ್ಲಲ್ಲೆಲ್ಲ ಒಳ್ಳೆ ಅವರಿಗೆ ಜಾಬ್ ಸಿಗ್ಬೋದು. ಕನ್ಸಲ್ಟೆಂಟ್ ಆಗಿ ಅವರು ವರ್ಕ್ ಮಾಡ್ಬೋದು. ಆದರೆ ಅವರಿಗೆ ಇದ್ಯಾವುದು ಬೇಕಾಗಿಲ್ಲ. ಈ ಬ್ಯುಸಿ ಸಿಟಿಯ ಒಂದು ಜಂಜಾಟ, ಟ್ರಾಫಿಕ್ಕು, ಟೆನ್ಷನು, ಇದೆಲ್ಲ ನನಗೆ ಬೇಡ, ನನಗೆ ಮನಸ್ಸಿಗೆ ಶಾಂತಿ ಬೇಕು. ಆದ್ದರಿಂದ ಈ ಸಿಟಿ ನನಗೆ, ಸಿಟಿ ಲೈಫ್ ಬೇಡ ಅಂತೇಳಿ ಸಿಟಿಯಿಂದ ದೂರ ಹೋಗಿ ಒಂದು ಸ್ಮಾಲ್ ಟೌನಲ್ಲಿ ಅವರು ತಮ್ಮ ಪುಟ್ಟದಾದ ಒಂದು ಹಾಸ್ಪಿಟ್ಲನ್ನು ಓಪನ್ ಮಾಡಿ ಅಲ್ಲಿ ಇರುವಂಥ ರೋಗಿಗಳಿಗೆ ರೀಸನೇಬಲ್ ರೇಟಲ್ಲಿ ಅವರು ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಅಲ್ಲೇ ಒಂದು ಮನೆಯನ್ನು ಖರೀದಿಸಿ ತಾವು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ತಮ್ಮ ಪತ್ನಿ ಮಕ್ಕಳೊಂದಿಗೆ ಅವರು ವಾಸಿಸ್ತಾ ಇರ್ತಾರೆ. ಪತ್ನಿ ಕೂಡ, ಅವಳ ಹೆಸರು ಶ್ರೀದೇವಿ ಅಂತೇಳಿ. ಸೊ ಅವಳು ಒಬ್ಬಳು ಉತ್ತಮ ಗೃಹಿಣಿ. ಮನೆ ಮುಂದುಗಡೆ ಹೂವಿನ ತೋಟ, ಗಾರ್ಡನ್ ಎಲ್ಲ ಮಾಡಿ ತರಕಾರಿಗಳನ್ನೆಲ್ಲ ಬೆಳೆದು ಆ ತರಕಾರಿಯನ್ನು ಮನೆಯಲ್ಲಿ ಅಂದರೆ ಉಪಯೋಗಿಸಿ ಅಡುಗೆ ಮಾಡುವಂಥದ್ದು, ಹಸುವನ್ನು ಕೂಡ ಸಾಕ್ತಾ ಇದ್ದರು, ಮಕ್ಕಳು ಪಕ್ಕದಲ್ಲೇ ಇರುವಂಥ ಸ್ಕೂಲಿಗೆ ಹೋಗುವಂಥದ್ದು. ಡಾಕ್ಟರ್ ಗೋಪಾಲ್ದು ಜೀವನ ಹಾಸ್ಪಿಟ್ಲಿಂದ ಮನೆ, ಮನೆಯಿಂದ ಹಾಸ್ಪಿಟ್ಲ್, ಗಾರ್ಡನ್, ಇದಿಷ್ಟಕ್ಕೆ ಇರುತ್ತೆ. ಆ್ಯಂಡ್ ಅವಳ ಶ್ರೀದೇವಿ ಕೂಡ ಅದೇ ಥರನೇ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು, ಪತಿಯನ್ನು ಚೆನ್ನಾಗಿ ನೋಡಿಕೊಂಡು ಅವರು ಅವರಿಗೆ

0: ಧರ್ಮದ ಮೇಲೆ ನಂಬಿಕೆ ಇತ್ತು, ಭಕ್ತಿಯನ್ನ ಮಾಡ್ತಾ ಇದ್ರು, ತಾವೇನು ನಂಬಿಕೊಂಡು ಬಂದಿದ್ರು ಚಿಕ್ಕಂದಿನಿಂದ ಅದನ್ನು ಅನುಸರಿಸ್ತಾ ಇದ್ರು ಅಷ್ಟೇ. ಸೊ ಹೀಗೆ ಒಂದು ರೀತಿಯಲ್ಲಿ ಅವ್ರದ್ದು ಒಂದು ಸಂತೃಪ್ತ ಜೀವನ ಅಂತ ಹೇಳ್ಬೋದು. ಯಾವ ಒಂದು ಅಂದರೆ ಟೆನ್ಷನ್ ಅನ್ನುವಂಥದ್ದು ಇಲ್ಲ, ಒಳ್ಳೆಯ ಜೀವನನೇ ಇದು, ಉತ್ತಮ ಜೀವನ ಅಂತ ಹೇಳ್ಬೋದು. ಆದರೆ ಸೊ ಇವರಲ್ಲಿ ಸತ್ವಗುಣ ಜಾಸ್ತಿ, ಅಂದರೆ ಸತ್ವಗುಣ ಇರೋದ್ರಿಂದ ಸೊ ಇವರು ಏನು ತಿಳ್ಕೊಂಡಿರ್ತಾರೆ, ಸೊ ನಾವು ತುಂಬ ಸಂತೋಷವಾಗಿದ್ದೇವೆ, ಸುಖದಿಂದ ಇದ್ದೇವೆ, ನಮಗೆ ಜ್ಞಾನ ಇದೆ, ಆದ್ರಿಂದ ನಮಗೆ ಯಾರ ಅವಶ್ಯಕತೆ ಇಲ್ಲ, ಯಾವುದರ ಅವಶ್ಯಕತೆನೂ ಇಲ್ಲ. ನಾವು ನಂಬ್ಕೊಂಡು ಬಂದಿರುವಂಥದ್ದೇ ಅಲ್ಟಿಮೇಟ್, ನಮಗೆ ಆತ್ಮ ಸಾಕ್ಷಾತ್ಕಾರದ ಅವಶ್ಯಕತೆಯೂ ಕೂಡ ಇಲ್ಲ. ನಾವು ತುಂಬ ಸಂತೋಷದಿಂದ ಇರೋದ್ರಿಂದ ನಾವು ಜಾಸ್ತಿ ಏನು ಅಂದರೆ ಭಗವಂತನ ಭಕ್ತಿಯನ್ನು ಮಾಡಬೇಕಾಗಿ ಇಲ್ಲ, ನಮಗೆ ಎಲ್ಲನೂ ಭಗವಂತ ಕೊಟ್ಟಿದ್ದಾರೆ. ಸೊ ಶಾಸ್ತ್ರ ಏನು ಹೇಳುತ್ತೆ, ಮಾನವ ಜೀವನದ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತನ ಜೊತೆ ಸಂಪರ್ಕದಲ್ಲಿ ಇರಬೇಕು, ಯಾವ ಥರ ಶಾಸ್ತ್ರಗಳ ಪ್ರಕಾರ ಇರಬೇಕು ಅನ್ನೋದನ್ನು ಅವರು ಅದರ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ. ನಾವು ಸುಖ ಸಂತೋಷದಿಂದ ಇದ್ದೇವೆ, ಇನ್ನೊಂದು ಇನ್ನೇನು ಬೇಕು ನಮಗೆ ಜೀವನದಲ್ಲಿ ಅಂತ ಅವರು ತಿಳ್ಕೊಂಡಿರ್ತಾರೆ. ಆದರೆ ಈ ಜೀವನ ಅನ್ನುವಂಥದ್ದು ಯಾವುದೇ ಕ್ಷಣದಲ್ಲಿ ಕೊನೆಯಾಗಬಹುದು, ಈ ಸುಖ ಸಂತೋಷಗಳು ಯಾವಾಗಲಾದರೂ ಇದು ಎಂಡ್ ಆಗ್ಬೋದು ಅನ್ನುವಂಥದ್ರು ಅವರಿಗೆ ಗೊತ್ತಿರೋದಿಲ್ಲ. ಸೊ ಸತ್ವಗುಣದಲ್ಲಿ ಇರೋನ ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಇದು ತಮಗುಣ ಮತ್ತು ರಜಗುಣಕ್ಕಿಂತ ಉತ್ತಮವಾದದ್ದು ಕೂಡ, ಇದಕ್ಕೆ ಕೂಡ ಒಂದು ಬದ್ಧತೆ ಅನ್ನುವಂಥದ್ದು ಇರುತ್ತೆ. ಇನ್ನು ರಜಗುಣದ ಫ್ಯಾಮಿಲಿ ಯಾವ ಥರ ಜೀವನ ಶೈಲಿ ಹೇಗೆ ಅಂತೇಳಿ ನಾವು ನೋಡೋಣ. ಪೂನಂ ಮತ್ತು ನರೇಶ್ ಅಂತೇಳಿ ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಅವರು ವಾಸಿಸ್ತಾ ಇರ್ತಾರೆ. ನರೇಶ್ ಒಂದು MNC ಕಂಪನಿಯಲ್ಲಿ ಅವನು ಮ್ಯಾನೇಜರ್ ಆಗಿರ್ತಾನೆ. ಒಳ್ಳೆಯ ಸಂಬಳ ಅವನಿಗೆ ಬರ್ತಾ ಇರುತ್ತೆ, ಕೆಲಸ ಕೂಡ ಅಷ್ಟೇ ಇರುತ್ತೆ. ದಿವಸಕ್ಕೆ 12-14 ಗಂಟೆ ಕೆಲಸ ಇರುತ್ತೆ. ಕೆಲಸದ ಒತ್ತಡ ಬೇರೆ, ಹಲವಾರು ಡೆಡ್ ಲೈನ್ಸ್ ಪ್ರಾಜೆಕ್ಟ್ ಇದು ಮಾಡಬೇಕು, ಅದಾದಮೇಲೆ ತುಂಬ ತಲೆನೋವು ತರುವಂಥ ಕೆಲಸ. ಮನೆಯಿಂದ ಅವನ ಹತ್ರ BMW ಕಾರ್ ಇದ್ದರೆ ಕೂಡ ಆಫೀಸಿಂದ ಮನೆಗೆ ಹೋಗೋದಕ್ಕೆ 2 ಗಂಟೆ ಬೇಕು ಅವನಿಗೆ, ಮತ್ತೆ ಬರೋದಕ್ಕೆ 2 ಗಂಟೆ ಟ್ರಾಫಿಕಲ್ಲೇ ಕಳೀತಾನೆ. ಆಫೀಸಲ್ಲಿ ಬೇರೆ ತಲೆನೋವು ತರುವಂಥ ಕೆಲಸ, ಕೆಲಸವನ್ನು ಮನೆಗೂ ತೊಗೊಂಡು ಬರ್ತಾನೆ ಕೆಲವು ಸರ್ತಿ. ಸೊ ಇಷ್ಟೆಲ್ಲ ತಲೆನೋವು ಇದ್ದರೆ ಕೂಡ ಇಟ್ಸ್ ವರ್ತ್ ಅಂತ ಅವನು ಹೇಳ್ತಾನೆ. ಯಾಕೆಂದರೆ ಒಳ್ಳೆ ಸಂಬಳ ಬರ್ತಾ ಇದೆ, ಒಳ್ಳೆ ದುಡ್ಡು ಸಿಗ್ತಾ ಇದೆ, ಇದರಿಂದ ನಾನು ಸಂತೋಷವಾಗಿರ್ಬೋದು, ಅದಾದಮೇಲೆ ನಾನು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ ಕೂಡ ಮಾಡ್ಬೋದು. ಮನಿ ಈಸ್ ಸ್ವೀಟರ್ ದೆನ್ ಹನಿ, ಆದ್ದರಿಂದ ಎಷ್ಟು ತಲೆನೋವಿದ್ರೂ ಪರವಾಗಿಲ್ಲ, ಎಷ್ಟು ಒತ್ತಡ ಇದ್ದರೂ ಪರವಾಗಿಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಟ್ಸ್ ವರ್ತ್, ದುಡ್ಡೇ ದೊಡ್ಡಪ್ಪ ಅನ್ನುವಂಥದ್ದು ಅವನ ಪಾಲಿಸಿ. ಇನ್ನು ಅವನ ಪತ್ನಿ ಕೂಡ ಪೂನಂ, ಅವಳು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾಳೆ, ಆದರೆ ಮಗು ಆಗುತ್ತೆ, ಆದ್ದರಿಂದ ಕೆಲಸಕ್ಕೆ ಹೋಗೋದು ನಿಲ್ಲಿಸ್ತಾಳೆ. ಮಗು ಬೇಕಾಗಿದ್ದಿರಲಿಲ್ಲ ಬಟ್ ಆಗುತ್ತೆ, ಆದ್ದರಿಂದ ಕೆಲಸಕ್ಕೆ ಹೋಗಲ್ಲ ಅಂಥೇಳಿ ಅವಳದು ಪಾಲಿಸಿ. ಮಗುವನ್ನು ನೋಡ್ಕೊಳ್ಳೋದಕ್ಕೆ ಕೆಲಸದವಳು ಇರ್ತಾಳೆ, ಆದರೂ ಇವಳು ಮನೆಯಲ್ಲಿ ಆನ್ಲೈನ್ ಶಾಪಿಂಗ್ ಮೂಲಕ ಅದನ್ನೆಲ್ಲ ಮಾಡೋದ್ರ ಮೂಲಕ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಫ್ಲಿಪ್ಕಾರ್ಟು, ಅಮೆಝಾನು, ಯಾವುದು ಆನ್ಲೈನ್ ಶಾಪಿಂಗಿಂದ ಬೇಕಾದದ್ದನ್ನೆಲ್ಲ ತರಿಸುವಂಥದ್ದು, ತಿನ್ನುವಂಥದ್ದನ್ನ ಕೂಡ ಆನ್ಲೈನಿಂದನೇ ಎಲ್ಲ ತರಿಸುವಂಥದ್ದು, ಝೊಮ್ಯಾಟೊ ಹಾಗೆ ಹೀಗೆ ಅಂತ ಬುಕ್ ಮಾಡ್ತಾ ಇರುವಂಥದ್ದು, ಹೀಗೆ ಅವಳಲ್ಲಿ ಅಂದರೆ ಅವಳು ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಸೊ ಇವರ ಅಂದರೆ ಆನ್ ವೀಕೆಂಡಲ್ಲಿ ಇವರು ಮನೆಯಲ್ಲಿ ಅಡುಗೆನೇ ಮಾಡಲ್ಲ, ಹೊರಗಡೆ ಸುತ್ತಾಡುವಂಥದ್ದು, ಶಾಪಿಂಗ್ ಮಾಲ್ಗೆ ಹೋಗುವಂಥದ್ದು, ಹೊರಗಡೆ ತಿನ್ನುವಂಥದ್ದು. ಟೆಂಪಲ್ಗೆ ಹೋಗ್ತಾರೆ ಬಟ್ ದೇವರ ಮೇಲಿನ ನಂಬಿಕೆಯಿಂದ ಅಲ್ಲ, ಜಸ್ಟ್ ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಥರ ಹೋಗ್ತಾರೆ. ಕಂಪಲ್ಸರಿ ಏನಂದರೆ ವರ್ಷಕ್ಕೆ 2 ಬಾರಿ ಇಂಟರ್ನ್ಯಾಷನಲ್ ಟೂರ್ ಇರುತ್ತೆ ಇವರ ಜೀವನದಲ್ಲಿ, ಯಾಕೆಂದರೆ ಅದೊಂದು ಸ್ಟ್ರೆಸ್ ಬಸ್ಟರ್ ಥರ ಕೆಲಸ ಮಾಡುತ್ತೆ ನರೇಶಿಗೆ ಅಂತ. ಸೊ ಈಗ ಇದು ರಜೋಗುಣದ ಜೀವನ ಶೈಲಿ. ಸಿಟಿ ಲೈಫ್ ಹೇಗಿರುತ್ತೆ ನೀವು ನೋಡಿರ್ಬೋದು, ಇದೇ ಥರ ಸಾಮಾನ್ಯವಾಗಿ ತುಂಬ ಜನರ ಜೀವನ ಶೈಲಿ ಹೀಗೆ ಇರುತ್ತೆ ಅಲ್ವಾ, ಇದು ರಜೋಗುಣದ ಜೀವನ ಶೈಲಿ. ಇನ್ನು ತಮೋಗುಣದ ಜೀವನ ಶೈಲಿ ಹೇಗಿರುತ್ತೆ ಅಂತೇಳಿ ನಾವು ನೋಡೋಣ. ಹರ್ಷ್ ಮತ್ತು ಪೂಜಾ ಬಾಂಬೆ ಅಂತ ಸಿಟಿಯಲ್ಲಿ ಇಬ್ಬರು ಇರ್ತಾರೆ ಜೊತೆಯಲ್ಲಿ. ಸೊ ಇವರಿಬ್ಬರು ಇಂಟರ್ನೆಟ್ಟಲ್ಲಿ ಮೀಟ್ ಆಗ್ತಾರೆ, ಯಾವುದೋ ಒಂದು ಡೇಟಿಂಗ್ ಆ್ಯಪ್ ಮೂಲಕ ಇವರು ಮೀಟ್ ಆಗ್ತಾರೆ. ಸೊ ಇವರಿಬ್ಬರಿಗೆ ಫಸ್ಟ್ ಭೇಟಿಯಾದಾಗಲೇ ಅನಿಸುತ್ತೆ ನಮ್ಮಿಬ್ಬರಲ್ಲಿ ಸಾಮಾನ್ಯವಾಗಿರುವಂಥ ಒಂದು ಅಭಿರುಚಿ ಇದೆ, ಆಸಕ್ತಿಗಳಿದೆ, ಆದ್ದರಿಂದ ನಾವು ಒಟ್ಟಿಗೆ ಇದ್ದು ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಏನದು ಸಾಮಾನ್ಯ ಒಂದು ಇಂಟ್ರೆಸ್ಟ್ ಇವರಲ್ಲಿ ಇರುವಂಥದ್ದು ಅಂದರೆ ಡ್ರಗ್ಸ್ ತಗೊಳ್ಳುವಂಥದ್ದು ಮತ್ತು ಇಂಟರ್ನೆಟ್ ಇದು ಮಾಡುವಂಥದ್ದು, ಡ್ರಿಂಕ್ಸು ಡ್ರಗ್ಸು ಈ ಥರದ್ದೆಲ್ಲ. ಸೊ ಹೀಗೆ ಅವರು ಏನು ತಿಳ್ಕೊಳ್ತಾರೆ, ನಾವಿಬ್ಬರು ಲಿವಿಂಗ್ ಟುಗೆದರಲ್ಲಿ ಇಟ್ಬಿಡೋಣ, ಧರ್ಮದಲ್ಲಿ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ, ವಿವಾಹ ಪದ್ಧತಿಯಲ್ಲಿ ನಂಬಿಕೆ ಇಲ್ಲ, ತಂದೆ ತಾಯಿಗೆ ಹೇಳಬೇಕಂತ ಏನಿಲ್ಲ, ನಮ್ಮ ಇಷ್ಟ ಬಂದಾಗಿ ಸ್ವೇಚ್ಛಾಚಾರದಿಂದ ನಾವಿರ್ಬೋದು ಅಂತೇಳಿ ಬಾಂಬೆ ಅಂತ ಗಲ್ಲಿಯಲ್ಲಿ ಒಂದು ಇದರಲ್ಲಿ ಲಿವಿಂಗ್ ಟುಗೆದರಲ್ಲಿ ಅವ್ರು ಇರ್ತಾರೆ. ಪ್ರಾರಂಭದಲ್ಲಿ ಚೆನ್ನಾಗಿದೆ ಅಂತ ಅನಿಸುತ್ತೆ ಅವರಿಗೆ, ಆಮೇಲೆ ಬರ್ತಾ ಬರ್ತಾ ಅಂದರೆ ಅವರಿಗೆ ಏನಿದು ಜೀವನ ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಲೇಟಾಗಿ ಮಲಗುವಂಥದ್ದು, 2 ಗಂಟೆವರೆಗೆ ಡ್ರಿಂಕ್ಸ್ ಮಾಡಿಕೊಂಡು ಡ್ರಗ್ಸ್ ತೊಗೊಂಡು ಇರುವಂಥದ್ದು, ಬೆಳಿಗ್ಗೆ
1: ಮತ್ತೆ ಲೇಟಾಗಿ ಹೇಳುವಂಥದ್ದು. ಹೀಗೆ ಮಾಡಿಕೊಂಡು ಜಾಬಿಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾನೆ ಅವನು ಹರ್ಷ, ಮತ್ತು ಅವಳು ಕೂಡ ಜಾಬಿಗೆ ಹೋಗೋದು ನಿಲ್ಲಿಸ್ಬಿಡ್ತಾಳೆ. ಇಬ್ಬರಲ್ಲಿ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಮತ್ತೆ ಅಯ್ಯೋ ಒಟ್ಟಿಗೆ ಇರಬೇಕಲ್ಲ ಅಂತ ಬಂದಿದ್ದೀವಿ ಅಂಥೇಳಿ ಮತ್ತೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು ಮುಂದಕ್ಕೆ ಅಂತೇಳಿ ತೋಚದಿರುವಂಥ ಪರಿಸ್ಥಿತಿ, ಮುಂದೇನು ಅಂತ ಗೊತ್ತಿಲ್ಲದೆ ಹೇಗೆ ಒಟ್ಟು ಬದುಕ್ತಾ ಇದ್ದಾರೆ ಪ್ರಾಣಿಗಳ ಥರ, ಸ್ವೇಚ್ಛಾಚಾರ ಜೀವನ. ಇದು ತಮೋಗುಣಕ್ಕೆ ಒಂದು ಉತ್ತಮ ಉದಾಹರಣೆ. ಸೊ ಈಗ ಮೂರು ಫ್ಯಾಮಿಲಿಯ ಕಥೆಯನ್ನು ನಾನು ನಿಮಗೆ ಇಲ್ಲಿ ಹೇಳಿದೆ ಅಲ್ವಾ. ಡಾಕ್ಟರ್ ಗೋಪಾಲ್ ಆ್ಯಂಡ್ ಶ್ರೀದೇವಿ, ಹ್ಯಾಪಿ ಫ್ಯಾಮಿಲಿ, ಸತ್ವಗುಣದ ಫ್ಯಾಮಿಲಿ, ಆ್ಯಂಡ್ ರಜಗುಣದ ಫ್ಯಾಮಿಲಿ ಪೂನಂ ಮತ್ತು ನರೇಶ್, ತಮೋಗುಣದ ಫ್ಯಾಮಿಲಿ ಇಲ್ಲಿ ಪೂಜಾ ಮತ್ತು ಹರ್ಷ. ನಿಮಗೀಗ ಗೊತ್ತಾಗಿರ್ಬೋದು ಯಾವ ಥರ ಇರುತ್ತೆ ಈ ಮೂರು ಗುಣದಲ್ಲಿ ಇರೋರ ಜೀವನ ಶೈಲಿ ಅನ್ನುವಂಥದ್ದು. ಈಗ ಈ ಮೂರು ಗುಣಗಳು ಕೂಡ ನಮ್ಮನ್ನು ಬಂಧಿಸುತ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಸತ್ವಗುಣದಲ್ಲಿ ಇರೋರನ್ನ ಸುಖ ಮತ್ತು ಜ್ಞಾನಗಳ ಪ್ರಜ್ಞೆ ಬಂಧಿಸುತ್ತದೆ. ಎಷ್ಟೋ ಬಾರಿ ಸತ್ವಗುಣದವರಿಗೆ ಈ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಅಥವಾ ಭಗವದ್ಗೀತೆ ಬಗ್ಗೆ ನಾವು ಹೇಳೋದಕ್ಕೆ ಹೋದಾಗ ಅವರು ತಿಳ್ಕೊಳ್ತಾರೆ, ನಮ್ಗೆ ಎಲ್ಲವೂ ಗೊತ್ತಿದೆ, ನಮ್ಗೆ ಯಾರು ಹೇಳಬೇಕಾಗಿಲ್ಲ ಅಂತ ಅವರು ತಿಳ್ಕೊಳ್ತಾರೆ. ತುಂಬ ಕಷ್ಟ ಅವರನ್ನು ಈ ಆಧ್ಯಾತ್ಮಿಕತೆಡೆಗೆ ಕರ್ಕೊಂಡು ಬರುವಂಥದ್ದು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆ ಅವರನ್ನು ಬಂಧಿಸುತ್ತೆ, ನಮಗೆಲ್ಲ ಗೊತ್ತಿದೆ ಅಂತೇಳಿ. ಇನ್ನು ರಜಗುಣದವರ ಇಚ್ಛೆಗಳೇ ಜೋರಾಗಿ ಮಾತಾಡ್ತಾ ಇರುತ್ತೆ, ಒಂದರ ನಂತರ ಒಂದು ಇಚ್ಛೆಗಳು, ಅದರ ಹಿಂದೆ ಓಡಾಡಬೇಕು, ಅದನ್ನು ಈಡೇರಿಸೋದಕ್ಕೋಸ್ಕರ ತಮ್ಮ ಹೃದಯದಲ್ಲಿರುವ ಪರಮಾತ್ಮನ ಧ್ವನಿಯೇ ಕೇಳಿಸಲ್ಲ ಅವರಿಗೆ. ಆ್ಯಂಡ್ ತಮೋಗುಣದವರು ಜಡತ್ವದಿಂದ ಅವರು ತುಂಬಿರುತ್ತಾರೆ, ಆಲಸಿಗಳಾಗಿರುತ್ತಾರೆ, ಭ್ರಮೆಗೊಳಗಾಗಿರುತ್ತಾರೆ. ಇನ್ನು ಭಗವಂತನ ಧ್ವನಿ ಅವರಿಗೆ ಎಲ್ಲಿ ಕೇಳಿಸ್ಬೇಕು, ತಮ್ಮ ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಅನ್ನೋದರ ಅರಿವು ಕೂಡ ಅವರಿಗೆ ಇಲ್ಲ. ಸೊ ಆದ್ದರಿಂದ ಮಾನವ ಜೀವನದ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಪರಮಾತ್ಮನ ಜೊತೆ ಕನೆಕ್ಟ್ ಆಗಬೇಕು ಅನ್ನುವಂಥದ್ದು. ಈ ಮೂರು ಜನರಿಗೆ ಕೂಡ ಅದರ ಅರಿವು ಆಗೋದಿಲ್ಲ. ಆದರೆ ಸತ್ವಗುಣದಲ್ಲಿ ಇರುವವರು ಕ್ರಮೇಣ ಅವರು ಶುದ್ಧ ಸತ್ವಗುಣದೆಡೆಗೆ ಹೋಗುವಂಥ ಒಂದು ಚಾನ್ಸ್ ಇರುತ್ತೆ, ಅವರು ಮಾಡಿದ ಪುಣ್ಯ ಕರ್ಮಗಳಿಂದಾಗಿ ಅಂಥೇಳಿ. ಆದ್ದರಿಂದ ಈಗ ತಮೋಗುಣದಿಂದ ರಜೋಗುಣಕ್ಕೆ, ರಜೋಗುಣದಿಂದ ಸತ್ವಗುಣಕ್ಕೆ ನಮ್ಮನ್ನು ನಾವು ನಮ್ಮ ಉನ್ನತಿಯನ್ನು ನಾವು ಮಾಡ್ಕೋಬೇಕು. ಸತ್ವಗುಣದಿಂದ ಶುದ್ಧ ಸತ್ವಗುಣದೆಡೆಗೆ ನಾವು ಹೋದಾಗ ಮಾತ್ರ ಎಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಹರೇ ಕೃಷ್ಣ.
2: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. नीला सत्यनारायणन महाराष्ट्रातील पहिल्या महिला राज्य निवडणूक आयुक्त यांची आज पुण्यतिथी. बरुंडी भारतीय इतिहासकार आणि लेखक यांची पुण्यतिथी आजच. श्रृंगी नागराज भारतीय अभिनेते आणि निर्माते यांची पुण्यतिथी आजच्याच दिवशी. वासुदेव बेंद्रे इतिहासकार यांची पुण्यतिथी आजच आहे. निसार हुसेन खान रामपूर साहसवान घराण्याचे ख्याल गायक यांची पुण्यतिथी आजच्याच दिवशी. या होत्या आजच्या पुण्यतिथीने. यासोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही ऐकत राहा वेणू धोनी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ಗೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ

0: You were listening to KLE Ayurveda Health Guide on KLE's Venudvani 90.4 FM. Keep listening to Venudvani 90.4 FM, KLE Kanasu.
1: KLE Pharmacy College, Umbalgavi, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08 3174 1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: मावन में हो रही है देर, इंतजार है खुशखबरी का. देयर इज वन नेम यू कैन ट्रस्ट, केली फर्टिलिटी सेंटर विद साइंस, सोल एंड सेंसिटिविटी. जिंदगी को दो नई शुरुआत केली आईवीएफ के साथ. आज ही विजिट करें केली फर्टिलिटी सेंटर, ओपीडी नंबर 97, शरावती सेकंड फ्लोर, केलीज डॉक्टर प्रभाकर कोरे हॉस्पिटल एंड एमआरसी बेगावी. फोन नंबर 0831-255-1530 एंड 247-3777, एक्सटेंशन 1530.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry! Visit to Mrs. Purushottam Narayan Gadgil, Seraph and Jewelers today. Terms and conditions apply.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಇಂದಿನ ವೇಗದ ಬದುಕಿನಲ್ಲಿ ನಾವು ಸಮಯದ ಹಿಂದೆ ಓಡ್ತಾ ನಮ್ಮ ಆರೋಗ್ಯವನ್ನೇ ಮರೆತು ಬಿಟ್ಟಿದ್ದೇವೆ. ಬೆಳಗ್ಗೆಯಿಂದ ರಾತ್ರಿ ತನಕ ಕುಳಿತು ಕೆಲಸ, ಫಾಸ್ಟ್ ಫುಡ್, ನಿದ್ರೆಯ ಕೊರತೆ, ಒತ್ತಡದ ಬದುಕು, ಇವೆಲ್ಲವೂ ನಮ್ಮ ದೇಹದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಇದರ ಪರಿಣಾಮವಾಗಿ ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸಸ್ ಇಂದು ಪ್ರತಿಯೊಬ್ಬರನ್ನ ಕಾಡುತ್ತಿವೆ. ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನ ಶೈಲಿ ನಮ್ಮ ಆರೋಗ್ಯವನ್ನ ಹೇಗೆ ರೂಪಿಸುತ್ತೆ ಅನ್ನುವ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸರ್, ಇವಾಗ ಜೀವನ ಶೈಲಿ ಕಾಯಿಲೆಗಳು, ಲೈಫ್ ಸ್ಟೈಲ್ ಡಿಸೀಸಸ್ ಅಂದ್ರೆ ಏನು ಅಂತ ಮೊದಲಿಗೆ ತಿಳಿಸ್ಕೊಡಿ ಸರ್.
1: ನೀವೇ ಹೇಳಿದ ಹಾಗೆ ಜೀವನ ಶೈಲಿಯ ರೋಗಗಳು ಅಂತಂದ್ರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಯಾವುದನ್ನ ಪಡೆಯಲಿಕ್ಕೋಸ್ಕರವಾಗಿ ವೇಗದ ಬದುಕಿಗೆ ನಮ್ಮನ್ನು ನಾವು ದುಡ್ಕೊಂಡಿದ್ದೀವೋ. ಒಂದು ರೀತಿಯಲ್ಲಿ ಎಲ್ಲರೂ ಹೊರಗೆ, ನಾವೇನಾದ್ರು ಮನೆಯಿಂದ ಹೊರಗೆ ನಿಂತ್ಕೊಂಡು ನೋಡಿದ್ರೆ ಪ್ರತಿಯೊಬ್ಬರೂ ಓಡೋದನ್ನು ನಾವು ನೋಡ್ತೇವೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರೂ ಓಡುವಂಥವ್ರೆ. ಯಾಕೆ ಓಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಸ್ಪರ್ಧಾತ್ಮಕವಾದಂಥ ಜಗತ್ತು, ಕಾಂಪಿಟಿಟಿವ್ ವರ್ಲ್ಡ್, ಈ ಸ್ಪರ್ಧೆಯಲ್ಲಿ ಹಿಂದೆ ಬೀಳಬಹುದು ಅನ್ನುವಂಥ ಒಂದು ಒತ್ತಡದಿಂದ ಅವರು ನಿರಂತರವಾಗಿ ಓಡೋಲಿಕ್ಕೆ ಅವರು ಶುರು ಹಚ್ಕೊಂಡಿದ್ದಾರೆ. ಮತ್ತು ಇಂದಿನ ದಿನಮಾನದ ಅಗತ್ಯತೆಯಲ್ಲಿ ಅದು ಕೂಡ ಒಂದಾಗಿದೆ. ಆದರೆ ಇದೆಲ್ಲದರ ಒಂದು ಸಾಧನೆಯ ಜೊತೆಗೆ ಮನುಷ್ಯ ತನಗೋಸ್ಕರವಾಗಿ ಕಳೆದುಕೊಳ್ತಾ ಇರುವಂಥದ್ದೇನು ಅಂತಂದರೆ ಆರೋಗ್ಯವನ್ನು ಕಳೆದುಕೊಳ್ತಾ ಇದ್ದಾನೆ. ಜೊತೆಗೆ ಏನನ್ನ

0: ಒಂದು ಹಂತದವರೆಗೆ ದೇಹ ತಡೆದುಕೊಳ್ಳುತ್ತೆ, ಆದರೆ ಒಂದು ಹಂತ ಮೀರಿದ ನಂತರ ಅದು ದೇಹಕ್ಕೆ ತಡೆಯಲಾರದಂತಹ ಅಸಹನೀಯವಾಗಿರುವಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತಲ್ಲ, ಆವಾಗ ಈ ಜೀವನ ಶೈಲಿಯ ರೋಗಗಳು ಅನ್ನುವಂಥದ್ದು ಮನುಷ್ಯನಲ್ಲಿ ಸಹಜವಾಗಿ ಕಾಣಿಸ್ಕೊಳ್ತಾ ಪ್ರಾರಂಭ ಆಗುತ್ತೆ. ಪ್ರಾಯಶಃ ಒಂದು ನಾವು ಅನ್ಕೋತಾ ಇದ್ವಿ ಈ ಜೀವನ ಶೈಲಿಯ ರೋಗಗಳು ಯಾವುವು ಅಂತಂದ್ರೆ, ಅದಕ್ಕೆ ನಾವು ಮುಖ್ಯವಾಗಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಸಾಮಾನ್ಯರು ಏನು ಮಾತಾಡ್ತಾರೆ ಅಂದ್ರೆ ಡಯಾಬಿಟೀಸ್ ಮೆಲೈಟಸ್ ಮತ್ತು ಅಧಿಕ ರಕ್ತದೊತ್ತಡ ಅಂದ್ರೆ ಈ ಹೈಪರ್ ಟೆನ್ಷನ್, ಆನಂತರ ಸ್ಥೂಲಕಾಯ ಒಬೇಸಿಟಿ ಮತ್ತು ಈ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಲಂಗ್ ಡಿಸೀಸಸ್ ಅಂದ್ರೆ ಶ್ವಾಸಕೋಶದ ಒಂದು ತೊಂದರೆಗಳು ಮುಂತಾಗಿ ಮತ್ತು ಕ್ಯಾನ್ಸರ್ ಅನ್ನ ಒಳಗೊಂಡಂತೆ ಎಲ್ಲವನ್ನೂ ಕೂಡ ನಾವು ಒಂದು ಬ್ರಾಡ್ ಆಗಿ ಕ್ಲಾಸಿಫೈ ಮಾಡುವಂಥದ್ದು ಜೀವನ ಶೈಲಿಯ ರೋಗಗಳು. ಅಂದರೆ ಬಹುತೇಕ ಇದರಲ್ಲಿ ನಮ್ಮ ಜೀವನ ಶೈಲಿಯ ಒಂದು ಮಾರ್ಪಾಡಿಗೆ ಪ್ರಕೃತಿಯಿಂದ ನಾವು ಪಡೆದುಕೊಂಡಿರುವಂಥ ಒಂದು ರೋಗಗಳು ಇವು ಅಂತ ನಾವು ಭಾವಿಸಬಹುದು. ಅದಕ್ಕೆ ನಾವು ಜೀವನ ಶೈಲಿಯ ರೋಗಗಳು ಅಂತ ಕರೀತೇವೆ.
1: ಸರಿ ಭಗತ್, ಅವು ಜೀವನ ಶೈಲಿಯ ರೋಗಗಳಲ್ಲಿ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಪ್ರಮುಖ ಅಂತ ಹೇಳಿದ್ರಿ. ಈ ಒಂದು ಸಕ್ಕರೆ ಕಾಯಿಲೆ ಹೆಚ್ಚಾಗುವುದಕ್ಕೆ ಜೀವನ ಶೈಲಿಯನ್ನು ಹೊರತುಪಡಿಸಿ ಮತ್ತೆ ಯಾವೆಲ್ಲ ಕಾರಣಗಳು ಪ್ರಮುಖವಾಗಿ ಕಾರಣ ಆಗುತ್ತಾ ಹೋಗುತ್ತೆ ಅಂತ?
0: ಅಲ್ಲಿ ಮುಖ್ಯವಾಗಿ ಈ ಸಕ್ಕರೆ ಕಾಯಿಲೆ ಅನ್ನುವುದೇನಿದೆಯಲ್ಲ ಡಯಾಬಿಟೀಸ್, ಅದು ಒಂದು ಕೇವಲ ಒಂದು ರೋಗ ಮಾತ್ರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಇಂದಿನ ದಿನಮಾನದಲ್ಲಿ. ಅದು ಒಂದು ರೋಗಗಳ ಸಮೂಹ, ಅಂದ್ರೆ ಅದು ಕೇವಲ ತಾನೊಂದೇ ಬರೋದಿಲ್ಲ, ಬಂದ್ರೆ ಅದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಾಯಿಲೆಗಳನ್ನ ತೆಗೆದುಕೊಂಡು ಬರುವ ಕಾರಣ ಅದಕ್ಕೆ ರೋಗಗಳ ಸಮೂಹ ಅಥವಾ ಕಾನ್ಸ್ಟಲೇಷನ್ ಆಫ್ ಡಿಸೀಸಸ್ ಅಂತ ಕೂಡ ನಾವು ಕರಿತಾ ಇದ್ದೇವೆ. ಈ ಒಂದು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಕೇವಲ ಒಂದು ಜೀವನ ಶೈಲಿಯ ಬದಲಾವಣೆ, ಅದರಲ್ಲಿ ಪ್ರಮುಖವಾಗಿ ಅತ್ಯಧಿಕ ಒತ್ತಡದ ಬದುಕು ಬಹುಮುಖ್ಯವಾದಂತ ಒಂದು ಕಾರಣ. ಯಾಕಂದ್ರೆ ಒತ್ತಡ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಆ ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಾ ಕಂಡು ಬರುತ್ತೆ. ಅದರಲ್ಲಿ ಈ ಕಾರ್ಟಿಸೋಲ್ ಅನ್ನುವಂಥ ಒಂದು ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆ ನಂತರದಲ್ಲಿ ಬದಲಾದ ಜೀವನ ಶೈಲಿ ಆ ಒತ್ತಡದ ಬದುಕಿಗೆ ನಮ್ಮ ದೇಹ ಅದಕ್ಕೆ ಮಾರ್ಪಾಡಾಗ್ಬಿಡುತ್ತೆ. ಆ ಒಂದು ಒತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವಂಥದ್ದು ಅತ್ಯಂತ ಅವಶ್ಯಕವಾಗಿ ಬದಲಾಗುವಂಥ ಒಂದು ಪ್ರಮುಖವಾಗಿರುವಂಥ ಅಂಶ. ಅದನ್ನೇ ನಾವು ಮುಂದುವರೆದು ಅದು ನಿರಂತರವಾಗಿ ಆದಾಗ ನಾವು ಅದನ್ನು ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಇದು ಒತ್ತಡದ ಬದುಕು ಜೀವನ ಶೈಲಿಯ ಬದಲಾವಣೆ ಒಂದು ಕಡೆ, ಆದರೆ ಅತಿಯಾದ ಆಹಾರ ಸೇವನೆ, ಅದರಲ್ಲೂ ಮುಖ್ಯವಾಗಿ ಈ ಜಂಕ್ ಫುಡ್ ಸೇವನೆ, ಏನು ನಾವು ಅಂದರೆ ವಿಪರೀತ ಹೈ ಕ್ಯಾಲರಿ ಫುಡ್ ಸೇವನೆಯಿಂದ ಅದು ನಿರಂತರವಾಗಿ ಕೇವಲ ಒಂದಿನ ಎರಡು ದಿನ ಅಲ್ಲ, ಅದು ನಿರಂತರವಾಗಿ ನಮ್ಮ ಜೀವನದ ಒಂದು ಭಾಗವಾಗಿ ಆಗಿದ್ರೆ, ಆನಂತರ ಚಟುವಟಿಕೆ ಇಲ್ಲದೆ ಇರುವಂಥದ್ದು ಇನ್ನೊಂದು ಮುಖ್ಯವಾದ ಕಾರಣ. ಕೆಲವರು ಅತಿಯಾದ ಆಹಾರವನ್ನು ತಿಂದರೂ ಸಹ ಅದನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಅದನ್ನು ಕರಗಿಸುವಂಥ ಒಂದು ಸಂದರ್ಭವನ್ನು ಕೂಡ ತಂದುಕೊಳ್ತಾರೆ. ಆದರೆ ಬಹುತೇಕ ಜನ ಇವತ್ತು ಯಾರು ಚಟುವಟಿಕೆ ಇಲ್ಲದೆ ಇರುವಂಥದ್ದು ಅಂದರೆ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇವು ಪ್ರಮುಖವಾಗಿರುವಂಥ ಕೆಲವೊಂದಿಷ್ಟು ಅಂಶಗಳಾದರೆ ಇನ್ನು ಕೆಲವು ನಮ್ಮ ವಂಶ ಪಾರಂಪರ್ಯವಾಗಿ ಅಂದರೆ ಜೆನೆಟಿಕಲಿ ಇನ್ಹೆರಿಟೆಡ್ ಆಗಿ ಕೂಡ ಡಯಾಬಿಟೀಸ್ ಬರುವಂಥ ಕೆಲವೊಂದಿಷ್ಟು ಪ್ರಮೇಯಗಳಿದ್ದಾವೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಉಂಟಾಗುವಂಥ ಡಯಾಬಿಟೀಸ್, ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರಿತಾ ಇದ್ದೇವೆ. ಆನಂತರ ಈ ಹುಟ್ಟಿನಿಂದ ಕೆಲವರಿಗೆ ಈ ಜೆನೆಟಿಕಲಿ ಮಾಡಿಫಿಕೇಶನ್ ಆಗಿರುವಂಥ ಸಂದರ್ಭದಲ್ಲಿ ಟೈಪ್ 1 ಡಯಾಬಿಟೀಸ್ ಅಂತ ಕರಿತೇವೆ. ಆನಂತರ ಟೈಪ್ 2 ಡಯಾಬಿಟೀಸ್ ಬಹುತೇಕ ಎಲ್ಲ ಜೀವನ ಶೈಲಿಯ ಒಂದು ಬದಲಾವಣೆಯಿಂದ ಆಗುವಂಥದ್ದು. ಆನಂತರದಲ್ಲಿ ಇನ್ನೂ ಅನೇಕ ವಿಧವಾದಂಥ ವಂಶ ಪಾರಂಪರೆಯಿಂದ ಬರುವಂಥದ್ದು. ಆದರೆ ಇದರಲ್ಲಿ ಮುಖ್ಯವಾಗಿ ಮಾನಸಿಕ ಒತ್ತಡ ಮತ್ತು ಅತಿಯಾದ ಈ ಜಂಕ್ ಫುಡ್ ಸೇವನೆ ಮತ್ತು ಚಟುವಟಿಕೆ ಇಲ್ಲದೇ ಇರುವಂಥದ್ದು ಅಥವಾ ಲೆಸ್ ಫಿಸಿಕಲ್ ಆಕ್ಟಿವಿಟಿ, ಇವು ಪ್ರಮುಖವಾಗಿರುವಂಥ ಒಂದು ಅಂಶಗಳು ಅಂತ ಇಲ್ಲಿ ಅನೇಕ ಅಧ್ಯಯನಗಳು, ಅದರಲ್ಲೂ ಮುಖ್ಯವಾಗಿ ICMR ಮತ್ತು ಮಡ್ರಾಸ್ ಡಯಾಬಿಟಿಕ್ ರಿಸರ್ಚ್ ಫೌಂಡೇಶನ್ ಇವರು ಸಂಯುಕ್ತವಾಗಿ ಒಂದು ಇಂಡಿಯಾ ಡಯಾಬಿಟಿಸ್ ಸ್ಟಡಿ ಅಂತ ಹೇಳಿ 2011 ಹಿಡಿದು 2019 ಆ ಒಂದು ಅಧ್ಯಯನ ನಡೆದು ಅದರ ಒಂದು ಸಾಕಷ್ಟು ಫಲಿತಾಂಶಗಳು ನಮ್ಮ ಮುಂದೆ ಇದ್ದಾವೆ. ಅದರಲ್ಲಿ ಭಾರತೀಯರಲ್ಲಿ ಅತಿ ಹೆಚ್ಚು ಅಧಿಕ ಸಕ್ಕರೆ ಕಾಯಿಲೆ ಉಳ್ಳಂಥ ರೋಗಿಗಳು ಹೊಂದಿರುವಂಥ ದೇಶ ನಮ್ಮ ಭಾರತ ಆಗಿದೆ ಇವಾಗ. ಅದಕ್ಕೆ ಮುಖ್ಯವಾದಂಥ ಕಾರಣಗಳು ಎಪಿಡೆಮಾಲಜಿಕಲ್ ರೀಸನ್ಸನ್ನು ಆ ಒಂದು ಅಧ್ಯಯನದ ಫಲಶ್ರುತಿ ನಮಗೆ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಮುಖವಾಗಿರುವಂಥ ಅಂಶಗಳು ಜೊತೆಗೆ ಈ ನಮ್ಮ ಜೀವನ ಶೈಲಿಯ ಬದಲಾವಣೆಯಲ್ಲಿ ಮುಖ್ಯವಾಗಿ ಅತಿಯಾದ ಈ ತಂಬಾಕು ಸೇವನೆ ಮತ್ತು ಅದರ ಜೊತೆಗೆ ಎಣ್ಣೆ ಪದಾರ್ಥಗಳ ಸೇವನೆ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಈ ಕುಡಿತದ ಚಟವನ್ನು ಹೊಂದಿರುವಂಥವ್ರು ಇವರೆಲ್ಲರಿಗೂ ಕೂಡ ಈ ಒಂದು ಒಟ್ಟಾರೆಯಾಗಿ ಜೀವನ ಶೈಲಿಯ ರೋಗಗಳು ಹೆಚ್ಚಾಗುವಂಥದ್ದು ಮತ್ತು ಅದರಲ್ಲೂ ಪ್ರಮುಖವಾಗಿ ಸಕ್ಕರೆ ಕಾಯಿಲೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೇವೆ.
1: ಸರಿ, ಈಗ ನಾವು ನಮ್ಮ ಜೀವನ ಶೈಲಿಯ ಬದಲಾವಣೆಯ ಜೊತೆ ಜೊತೆಗೆ ಆಹಾರ ಪದ್ಧತಿಯನ್ನ ಕೂಡ ಬದಲಾವಣೆ ಮಾಡಿಕೊಂಡಿದ್ದೀವಿ ಅಂತ ತಾವು ಹೇಳ್ತಾ ಇದ್ರಿ. ಸರಿ, ಈಗ ನಾವು ಸೇವಿಸುವಂತಹ ಆಹಾರ ಈ ಒಂದು ರಕ್ತದೊತ್ತಡದ ಮೇಲೆ, ಹೈಪರ್ ಟೆನ್ಷನ್ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಮತ್ತೆ ನಾವು ಯಾವ ರೀತಿ ಆಹಾರ ಕ್ರಮವನ್ನ ಅನುಸರಿಸಬೇಕು ಅಂತ?

0: ನೋಡಿ, ಈಗ ನಮ್ಮ ಹಳ್ಳಿಗಳಲ್ಲಿ ಅಜ್ಜ ಅಜ್ಜಿ ಮನೆಗೆ ನಾವು ಹೋಗ್ತಾ ಇದ್ವಿ, ಅವರೆಲ್ಲರೂ 80-90 ವರ್ಷ ಬದುಕ್ತಾ ಇದ್ರು. ಅವರೆಲ್ಲರೂ ಯಾವುದೇ ಒಂದು ಈ ರಕ್ತದೊತ್ತಡ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ. ಅಂತ ಒಂದು ದಿನಮಾನದಿಂದ ನಾವು ಇವತ್ತು ಯಾರಿಗೆ ರಕ್ತದೊತ್ತಡ ಇಲ್ಲ ಅನ್ನೋದನ್ನ ಹುಡುಕಬೇಕಾದಂತಹ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಅಂದ್ರೆ ಪ್ರಮುಖವಾಗಿ ನಮ್ಮಲ್ಲಿ ಬದಲಾಗಿರುವಂಥದ್ದು ನಮ್ಮ ಆಹಾರ ಪದ್ಧತಿ. ಈಗ ಆಹಾರ ಸೇವನೆ ಒಂದು ಫ್ಯಾಷನ್ ಆಗಿದೆ, ಅದು ಬಹಳ ದುರಂತಮಯವಾಗಿರುವಂತಹ ಒಂದು ಬದಲಾವಣೆ. ಮೊದಲು ನಮ್ಮ ಹಸಿವಿಗೆ ತಕ್ಕಂತೆ ಆಹಾರ ಇರ್ತಿತ್ತು, ಆದರೆ ಇವತ್ತು ಆಹಾರ ತಿನ್ನುವಂಥದ್ದನ್ನ ಒಂದು ಫ್ಯಾಷನ್ ರೀತಿಯಲ್ಲಿ, ಅದನ್ನೇ ಒಂದು ವಿಶೇಷವಾಗಿರುವಂತಹ ಒಂದು ಪ್ರಕ್ರಿಯೆ ಅಡಿಯಲ್ಲಿ ಅದಕ್ಕೆ ಅತಿಯಾದ ರುಚಿಯ ಒಂದು ಹಿನ್ನೆಲೆಯನ್ನು ಒದಗಿಸಿಕೊಟ್ಟು ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಒಂದು ಪದಾರ್ಥಗಳ ಮಿಶ್ರಣದಿಂದ ಇವತ್ತು ನಾವು ಸೇವಿಸುವಂಥ ಆಹಾರದಲ್ಲಿ ಬಹುತೇಕ ಆಹಾರ ಕಲುಷಿತಗೊಂಡಿರುವಂಥದ್ದು ಕೂಡ ನಾವು ಒಪ್ಪಬೇಕಾಗಿರುವಂಥ ಸಂಗತಿ. ಅದರಲ್ಲಿ ಎಲ್ಲಿ ಹೆಚ್ಚು ರುಚಿಯಾಗಬೇಕು ಅಂತ ನಾವು ಬಯಸ್ತೀವೋ ಅಲ್ಲಿ ಸಹಜವಾಗಿ ಹೆಚ್ಚು ಉಪ್ಪು, ಹೆಚ್ಚು ಮೆಣಸಿನ ಪದಾರ್ಥ ಮತ್ತು ಇತ್ಯಾದಿ ಪದಾರ್ಥಗಳು, ಅಂದರೆ ಯಾವುದು ನಮಗೆ ನಾನ್ ನ್ಯೂಟ್ರಿಯಂಟ್ ಅಡಿಟಿವ್ಸ್ ಅಂತ ಕರಿತೀವಿ, ಅಂದರೆ ನಮಗೆ ಜೀವನಕ್ಕೆ ಅವಶ್ಯಕವಾಗಿರುವಂಥ ಪೌಷ್ಟಿಕಾಂಶಗಳನ್ನು ನಾವು ಕೊಡೋದಿಲ್ಲ, ಆದರೆ ಕೇವಲ ಬಾಯಿ ರುಚಿಗೋಸ್ಕರವಾಗಿ ಹಾಕಲ್ಪಡುವಂಥ ಈ ಪದಾರ್ಥಗಳೇನಿದ್ದಾವಲ್ಲ, ಇವು ನಿಜವಾಗಿಯೂ ನಮಗೆ ಭಾಳ ತೊಂದರೆಗಳನ್ನು ಉಂಟು ಮಾಡುವಂಥದ್ದು. ಯಾವಾಗ ರುಚಿ ಚೆನ್ನಾಗಿದೆ ಅನ್ನಿಸಿದಾಗ ನಾವು ಹೆಚ್ಚು ತಿನ್ನುವಂಥ ಸಾಧ್ಯತೆಗಳನ್ನು ತಂದುಕೊಳ್ತೀವಿ. ಹಾಗಾಗಿ ಒಂದು ಹೆಚ್ಚು ತಿನ್ನುವಂಥದ್ದು ಮತ್ತು ಕ್ವಾಲಿಟಿ, ಯಾವ ಒಂದು ಆಹಾರದಲ್ಲಿ ಅತಿಯಾದ ಉಪ್ಪು ಸೇವನೆ ಮತ್ತು ಈ ಒತ್ತಡದ ಬದುಕು, ಇವು ಮೂರು ಕೂಡಿಬಿಟ್ಟು ಇವತ್ತು ನಮ್ಮ ಆಹಾರ ಪದ್ಧತಿಯನ್ನು ಸಂಪೂರ್ಣವಾಗಿ ಹದಗೆಡಿಸಿದಾವೆ. ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಆಹಾರದ ತಟ್ಟೆಯಲ್ಲಿ ಏನೇನಿರ್ತದೆ ಇವತ್ತು ನಾವು ಅದು ಬಹುತೇಕ ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಅದು ದೂರವಾಗ್ತಾ ಇದೆ. ನಾವೆಲ್ಲೋ ಇವತ್ತು ಖಾನಾವಳಿಯಲ್ಲೋ ಅಲ್ಲಿ ಮಾತ್ರ ಆ ಒಂದು ರೊಟ್ಟಿ, ಆ ಪಲ್ಯ, ಅದರಲ್ಲಿ ಒಂದು ಕಾಳಿನ ಪಲ್ಯ, ಒಂದು ತರಕಾರಿ ಪಲ್ಯ, ಆ ನಂತರ ಆಮೇಲೆ ಹಸಿ ತರಕಾರಿಗಳು, ಆಮೇಲೆ ಮೆಂತೆ ಸೊಪ್ಪು, ಆಮೇಲೆ ಅವೆಲ್ಲ ಅಗಸಿ ಚಟ್ನಿ, ಆಮೇಲೆ ಶೇಂಗಾ ಚಟ್ನಿ, ಇವೆಲ್ಲ ಏನಿರ್ತಿದ್ವು, ಆಮೇಲೆ ಗೋಧಿ ಹುಗ್ಗಿ ಸ್ವೀಟ್ ಆದರೂ ಕೂಡ ಗೋಧಿ ಹುಗ್ಗಿ, ಆಮೇಲೆ ಅನ್ನ, ಅನ್ನಕ್ಕೆ ಸ್ವಲ್ಪ ಅನ್ನ, ಅದಕ್ಕೆ ಬೇಕಾದಂಥ ಬೇಳೆ ಸಾರು. ನೋಡಿ, ಇದು ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಆಗಿರ್ತಿತ್ತು. ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಕೇವಲ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವನ್ನು, ಅಂದರೆ ಪಿಷ್ಟ ತುಂಬಿರುವಂಥ ಆಹಾರವನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಇದ್ದೇವೆ. ಫೈಬರ್ ಕಂಟೆಂಟ್ ಅನ್ನುವಂಥದ್ದು ನಮ್ಮ ಆಹಾರದಲ್ಲಿ ನಗಣ್ಯವಾಗಿಬಿಟ್ಟಿದೆ, ಅದರಲ್ಲೂ ಮುಖ್ಯವಾಗಿ ಬೇಕರಿ ಐಟಮ್ಸ್ನಲ್ಲಿ ಫೈಬರ್ ಐಟಮ್ಸೇ ಕಾಣೆಯಾಗುವಂಥ ಸಂದರ್ಭದಲ್ಲಿ. ಆಮೇಲೆ ಈ ಮಿಲೆಟ್ಸ್ ಅನ್ನು ಕೂಡ ನಾವು ಬಹುತೇಕ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅದು ಬಹಳ ಅವಶ್ಯಕವಾಗಿರುವಂಥ ಆಹಾರ ಧಾತುವಾಗಿತ್ತು, ಆದರೆ ಕ್ರಮೇಣ ಇವತ್ತು ಮಿಲೆಟ್ಸ್ ಸೇವನೆ ಮಾಡೋದು ಏನೋ ಭಾಳ ದೊಡ್ಡ ವಿಶೇಷ ಅಂತ ನಾವು ಇವತ್ತು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯಿಂದ ನಾವು ದೂರ ಸರಿದಕ್ಕೋಸ್ಕರವಾಗಿ ಇವತ್ತು ಎಲ್ಲಿಲ್ಲದ ರೋಗ ಸಮೂಹವನ್ನು ನಾವು ತಂದುಕೊಂಡಿದ್ದೇವೆ. ಪ್ರಾಯಶಃ ನಮ್ಮ ಎಲ್ಲಿ ರೋಗಗಳು ಎಲ್ಲಿ ಶುರುವಾಗ್ತಾ ಇದ್ದಾವೆ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಶುರುವಾಗ್ತಾ ಇದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ.
1: ಖಂಡಿತ ಸರ್. ಸರ್, ಇನ್ನು ನಿಯಮಿತ ಒಂದು ದೈಹಿಕ ವ್ಯಾಯಾಮದ ಒಂದು ಕೊರತೆ ಕೂಡ ಎದ್ದು ಕಾಣ್ತಾ ಇತ್ತು ಜನರಲ್ಲಿ. ಈ ಕೊರತೆಯಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಂಡು ಬರಬಹುದು ಸರ್?
0: ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಪ್ರಸ್ತುತ ವಿದ್ಯಮಾನಗಳು ಮತ್ತು ಸಂಶೋಧನೆಗಳು ಏನನ್ನು ಹೇಳ್ತಾ ಇದ್ದಾವೆ ಅಂದರೆ ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತೇಳಿ. ಪ್ರಾಯಶಃ ಫಿಸಿಕಲ್ ಇನ್ಆಕ್ಟಿವಿಟಿ ಅಥವಾ ಕ್ರಿಯಾಶೀಲ ಬದುಕು ಇಲ್ಲದೇ ಇರುವಂಥದ್ದು ಇಷ್ಟರ ಮಟ್ಟಿಗೆ ನಮಗೆ ರೋಗಗಳನ್ನು ತಂದುಕೊಡುತ್ತೆ ಅಂತ ನಾವು ಯಾರು ಒಂದು 15-20 ವರ್ಷದ ಮುಂಚೆ ಅನಿಸಿರಲಿಲ್ಲ. ಆದರೆ ಇವತ್ತು ಅದು ಬಹುಮುಖ್ಯವಾಗಿರುವಂಥ ರೋಗ ಸಮೂಹಕ್ಕೆ ಕಾರಣವಾಗ್ತಾ ಇದೆ. ಅದನ್ನು ಇವತ್ತು ಅನೇಕ ವೈದ್ಯಕೀಯ ಪುಸ್ತಕಗಳಲ್ಲಿ ಫಿಸಿಕಲ್ ಇನ್ಆಕ್ಟಿವಿಟಿ ಬಗ್ಗೆ ಚಾಪ್ಟರ್ಸ್ ಬರೆದಿದ್ದಾರೆ, ಸಂಶೋಧನೆಗಳು ನಡೆದಿದ್ದಾವೆ. ಸಂಶೋಧನೆಗಳ ಒಂದು ಫಲಶ್ರುತಿ ಏನು ಹೇಳುತ್ತೆ ಅಂದರೆ ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್. ಅಂದರೆ ಒಬ್ಬ ವ್ಯಕ್ತಿ ಒಂದು ನಿಯಮಿತವಾಗಿ ತಂಬಾಕು ಸೇವನೆ ಮಾಡ್ತಾ ಸಿಗರೇಟ್ ಸೇದಿದರೆ ಏನೆಲ್ಲ ತೊಂದರೆಗಳಾಗ್ಬೋದು ಆ ಮನುಷ್ಯನಲ್ಲಿ, ಅಷ್ಟು ಸಮಸ್ಯೆಗಳು ಕೇವಲ ಒಂದು 4 ತಾಸು ಒಂದೇ ಕಡೆ ಕುತ್ಕೊಳ್ಳೋದ್ರಿಂದ ಆಗುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯವರು ನಮಗೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಕನಿಷ್ಠ ಪಕ್ಷ ಅಂತಂದರೆ ಒಂದು 150 ನಿಮಿಷಗಳಾದರೂ ನಾವು ಚಟುವಟಿಕೆಯಲ್ಲಿರಬೇಕು ವಾರದಲ್ಲಿ ಅಂತ. ಆದರೆ ಅದು ಬೇರೆಯವರಿಗೆ ಸಾಕಾಗ್ಬೋದು, ಆದರೆ ಭಾರತೀಯರಲ್ಲಿ ಈ ಒಂದು ರೋಗಗಳ ಸಮೂಹ ಅತಿ ಹೆಚ್ಚಾಗ್ತಾ ಇದೆ. ಮತ್ತು ಅದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ವಂಶವಾಹಿಗಳು ಕೂಡ ನಮಗೆ ಎಷ್ಟು ತೊಂದರೆಗಳನ್ನು, ವಂಶವಾಹಿ ಕೂಡ ಸ್ವಲ್ಪ ಮಟ್ಟಿಗೆ ಕಾರಣೀಭೂತವಾಗಿದ್ದಾವೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಂದಾಗಿ ನಮಗಿವತ್ತು ಏನಾಗ್ತಾ ಇದೆ, ನಾವು ಕೇವಲ 150 ನಿಮಿಷ ಮಾತ್ರವಲ್ಲ 250 ನಿಮಿಷ, ಅಂದರೆ ಕನಿಷ್ಠ ಪಕ್ಷ ದಿನಕ್ಕೆ ಒಂದು 45 ನಿಮಿಷವಾದರೂ ಕೂಡ ನಾವು ಚಟುವಟಿಕೆಯಲ್ಲಿರಬೇಕು. ಯಾವ ರೀತಿಯಾದಂಥ ಚಟುವಟಿಕೆ? ಅದು ಕಾರ್ಡಿಯೋ ಎಕ್ಸಸೈಸ್ ಆಗಿರ್ಬೋದು, ಅಥವಾ ನಮ್ಮ ಬ್ರಿಸ್ಕ್ ವಾಕಿಂಗ್ ಆಗಿರ್ಬೋದು, ಅಥವಾ ಜಿಮ್ನಲ್ಲಿ ನೀವು ಕಸರತ್ತು ಮಾಡುವುದಾಗಿರ್ಬೋದು, ಅದು ಯಾವುದಾದ್ರೂ ರೀತಿಯಲ್ಲಿ ಒಂದು ಯೋಗ ಆಗಿರ್ಬೋದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಿಯಮಿತವಾಗಿ ಎಲ್ಲವನ್ನ ಮಿಶ್ರಣ ಅಂದರೆ ಒಂದು ಒಂದು ದಿನ ಒಂದೊಂದರಂತೆ. ಅದರಲ್ಲೂ ಎಲ್ಲದಕ್ಕಿಂತ ಬೆಸ್ಟ್ ಯಾವುದು ಅಂತ ನೀವು ಕೇಳಿದರೆ ಅದರನ್ನೇ ಬ್ರಿಸ್ಕ್ ವಾಕಿಂಗ್ ಅಂತ ಕರೀಬೋದು. ಹಾಗ ಬ್ರಿಸ್ಕ್ ವಾಕಿಂಗ್ ಅಂದರೆ ಏನು? ತೀವ್ರತರವಾದಂಥ ನಡಿಗೆ. ತೀವ್ರ ನಡಿಗೆ ಎಷ್ಟಿರಬೇಕು? 30-45 ನಿಮಿಷ ಕನಿಷ್ಠ ಪ್ರತಿದಿನ. ಪ್ರತಿದಿನ 30-45 ನಿಮಿಷ. ಈಗ ಕೆಲವರು ಸ್ಟೆಪ್ಸ್ನ ಕೌಂಟ್ ಮಾಡ್ತಾರೆ, ತಮ್ಮ ಮೊಬೈಲಲ್ಲಿ ಆ್ಯಪ್ ಇರುತ್ತೆ, ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ. ಸೊ 8-10,000 ಸ್ಟೆಪ್ಸ್ನಾದರೂ ಆಗಬೇಕು, ಅಂದರೆ ಕನಿಷ್ಠ ಪಕ್ಷ 4 ಕಿಲೋಮೀಟರ್ ನಡಿಬೇಕು. ಇಲ್ಲ ಅಂತಂದರೆ ಒಂದು 30-45 ನಿಮಿಷ ಕನಿಷ್ಠವಾದರೂ ಅವರು ನಡಿಬೇಕು. ಹೇಗೆ ನಡಿಬೇಕು ಅದು ಬಹಳ ಮುಖ್ಯ. ಅದು ತೀವ್ರ ನಡಿಗೆ ಆಗಿರಬೇಕೇ ಹೊರತು ಸುಮ್ಮನೆ ನಿಧಾನಕ್ಕೆ ಗಂಟೆಗಟ್ಟಲೆ ನಡೆಯೋದು ಅಷ್ಟು ಪರಿಣಾಮ ಆಗುವುದಿಲ್ಲ. ಪರಿಣಾಮಕಾರಿಯಾಗಿರುವಂಥ ನಡಿಗೆ ಅಂತಂದರೆ ನಮ್ಮ ಪಕ್ಕದಲ್ಲಿರೋರ ಜೊತೆ ನಮಗೆ ಮಾತನಾಡಲಿಕ್ಕೆ ಆಗಬಾರ್ದು. ಆ ಥರ ನಾವು ನಡೆದರೆ ಖಂಡಿತವಾಗಿಯೂ ನಮ್ಮ ಈ ಒಂದು ಫಿಸಿಕಲ್ ಇನ್ಆಕ್ಟಿವಿಟಿನ ನಾವು ತಡೆಗಟ್ಟಬಹುದು. ಇನ್ನು ಫಿಸಿಕಲ್ ಇನ್ಆಕ್ಟಿವಿಟಿ ಬಗ್ಗೆ ಇವತ್ತು ಬಹಳಷ್ಟು ಚರ್ಚಿತಾಗಿದೆ ಅಂತ ಹೇಳಿ ನಾನು 2 ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳ್ತೀನಿ. ಫಿಸಿಕಲ್ ಇನ್ಆಕ್ಟಿವಿಟಿನ ಯಾವ ರೀತಿ ನಾವು ಅಭ್ಯಾಸ ಮಾಡ್ತೀವಿ, ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋತೀವಿ ಅಂತಂದರೆ, ಒಂದು 3 ವಿಧವಾದಂಥ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ನೋಡ್ತೇವೆ. ಒಂದು ಜಾಬ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಅಂದರೆ ನಮ್ಮ ಕೆಲಸದಲ್ಲಿಯೇ ಸಾಕಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತದೆ ಕೆಲವರು. ಈಗ ಫಾರ್ ಎಕ್ಸಾಂಪಲ್, ನಮ್ಮ ರೈತಾಪಿ ವರ್ಗದವರು, ಅಥವಾ ಕೂಲಿ ಕಾರ್ಮಿಕರು, ಅಥವಾ ಈ ನಮ್ಮ ಅನ್ಸ್ಕಿಲ್ಡ್ ಮ್ಯಾನ್ಯುವಲ್ ಲೇಬರರ್ಸ್ ಏನಿರ್ತಾರಲ್ಲ, ಅವರು ನಾವು ಅಡಿಷನಲ್ ಆಗಿ ನಾವು ಯಾವುದೇ ಒಂದು ಅವ್ರಿಗೆ ಎಕ್ಸ್ಟ್ರಾ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಹೋದರೂ ಅವ್ರು ಅಷ್ಟೊಂದು ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಅವರು ರೆಗ್ಯುಲರ್ ಆಗಿ ಅವರು ಜಾಬ್ ರಿಲೇಟೆಡ್ ಮಾಡ್ತಾರೆ. ಇನ್ನು ಕೆಲವರು ಈಗ ಸೆಡೆಂಟ್ರಿ ವರ್ಕರ್ಸ್ ಇರ್ತಾರೆ, ಅಂದರೆ ಅವರು ಕೆಲಸವೇ ಕೂತ್ಕೊಂಡು ಮಾಡುವಂಥ ಕೆಲಸ, ಅಂಥವ್ರಿಗೆ ನಡೀರಿ ಅಂತಂದರೆ ನಾವು ಹೇಗೆ ನಡೀಲಿಕ್ಕೆ ಆಗ್ತದೆ? ಅವ್ರ ಕೆಲಸದ ಟೈಮ್ನಲ್ಲಿ ಅದನ್ನು ಮಾಡಲಿಕ್ಕೆ ಆಗಲ್ಲ. ಈಗ ಆಫೀಸಲ್ಲಿ ಕೆಲಸ ಮಾಡೋರು, ಇಂಜಿನಿಯರ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಇಂಥವ್ರಿಗೆ ನಾವು ವರ್ಕ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಕ್ಕಾಗಲ್ಲ. ಆವಾಗ ಅವ್ರೇನು ಮಾಡಬೇಕು ಅಂತಂದರೆ ಲೀಜರ್ ಟೈಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಅದಕ್ಕೋಸ್ಕರವಾಗಿ ಒಂದು ನಿಯಮಿತವಾದ ಸಮಯವನ್ನು ನಿಗದಿಪಡಿಸಿ, ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಕನಿಷ್ಠ ಒಂದು 30-45 ನಿಮಿಷ. ಕೆಲವರು ಟೇಬಲ್ ಟೆನ್ನಿಸ್ ಆಡ್ತೀವಿ ಅಂತಾರೆ, ದಟ್ ಈಸ್ ಫೈನ್. ಶಟಲ್ ಆಡ್ತೀವಿ ಅಂತಾರೆ, ದಟ್ ಈಸ್ ಫೈನ್. ಟೆನ್ನಿಸ್ ಆಡೋರಿದ್ದಾರೆ, ಕ್ರಿಕೆಟ್ ಆಡೋರಿದ್ದಾರೆ, ಫುಟ್ಬಾಲ್ ಆಡೋರಿದ್ದಾರೆ ಮಕ್ಕಳು. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಲೀಜರ್ ಟೈಮ್ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಆಗುತ್ತೆ. ಇನ್ನು 3ನೇದು ಟ್ರಾವೆಲ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಸಾಧ್ಯವಾದಷ್ಟು ನಾವು ಕಾಲ್ನಡಿಗೆಯಲ್ಲಿ ನಡೆಯುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಸ್ವಲ್ಪ ದೂರಕ್ಕೂ ಕೂಡ ನಾವು ವಾಹನದಲ್ಲಿ ಹೋಗುವಂಥದ್ದನ್ನು ಬಿಡಬೇಕು. ಆನಂತರ ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರಗಳು ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದರ ಬಗ್ಗೆ ಬಹಳಷ್ಟು ಕಾನೂನುಗಳೇ ಇದ್ದಾವೆ. ಹಾಗಾಗಿ ಅತಿ ಹೆಚ್ಚು ಈ ಸಾರ್ವಜನಿಕ ಸಾರಿಗೆಯನ್ನು ಬಳಸಲಿಕ್ಕೆ ಅವರು ಅನುವು ಮಾಡಿಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಸಾರ್ವಜನಿಕ ಸಾರಿಗೆ ತನಕನಾದರೂ ನಾವು ನಡೀತೀವಿ, ಆನಂತರ ಅಲ್ಲಿಂದ ಮತ್ತೆ ನಮ್ಮ ಕೆಲಸದ ಟೈಮ್ ಅಲ್ಲಿ ಕೂಡ ನಡೀತೀವಿ. ಈಗ ನಮ್ಮದೇ ಓನ್ ವೆಹಿಕಲ್ ಇತ್ತು ಅಂದರೆ ನಾವು ಅಲ್ಲಿಂದ ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ಇಳಿದು ಬಿಡ್ತೀವಿ. ಹಾಗಾಗಿ ಚಟುವಟಿಕೆ ಇಲ್ಲದೇ ಇರುವಂಥದ್ದು. ಆಮೇಲೆ ಸಾಧ್ಯವಾದಷ್ಟು ಮೆಟ್ಲುಗಳನ್ನು ಬಳಸುವಂಥದ್ದು, ಲಿಫ್ಟನ್ನು ಅವಾಯ್ಡ್ ಮಾಡುವಂಥದ್ದು, ಇವೆಲ್ಲ ಏನು ಅಂದರೆ ಟ್ರಾವೆಲ್ ರಿಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ. ಒಟ್ಟಾರೆಯಾಗಿ ಜಾಬ್ ವರ್ಕ್ ರಿಲೇಟೆಡ್ ಆಗಿರ್ಬೋದು, ಲೀಜರ್ ಟೈಮ್ ಆಗಿರ್ಬೋದು, ಅಥವಾ ಟ್ರಾವೆಲ್ ರಿಲೇಟೆಡ್ ಆಗಿರ್ಬೋದು, ಮೂರರಲ್ಲಿಯೂ ಕೂಡ ನಾವು ಹೆಚ್ಚು ಚಟುವಟಿಕೆಯಿಂದ ಇರುವಂಥದ್ದು ನಮ್ಮ ಆರೋಗ್ಯ ವೃದ್ಧಿಸಿಕೊಳ್ಳುವಂಥ ಒಂದು ಪ್ರಮುಖವಾಗಿರುವಂಥ ಅಂಶ ಅಂತ ಇಲ್ಲಿ ಇವತ್ತಿನ ಆಧುನಿಕ ವಿದ್ಯಮಾನಗಳು, ನಮ್ಮ ವೈದ್ಯಕೀಯ ಸಂಶೋಧನೆಗಳು ಇವತ್ತು ದೃಢಪಡಿಸಿದ್ದಾವೆ.
1: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅವಿನಾಶ್ ಕವಿ ಅವರು. ಸರ್, ಇನ್ನು ಸ್ಥೂಲಕಾಯ, ಒಂದು ಹೆಚ್ಚಿನ ತೂಕ, ಬೊಜ್ಜು, ಒಬೆಸಿಟಿ ಅನ್ನೋದು ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ತಾ ಇದೆ, ಇದು ಯಾವ ರೀತಿ ಒಂದು ಗಂಭೀರ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ?
0: ಈಗ ಇವತ್ತು ನೋಡ್ತಾ ಇದ್ದೀವಿ ಸ್ಥೂಲಕಾಯ ಅನ್ನುವಂಥದ್ದು ಅಥವಾ ಒಬೆಸಿಟಿ, ಇದರಲ್ಲಿ 2 ಅಂಶಗಳಿದ್ದಾವೆ. ಒಂದು ಸ್ಥೂಲಕಾಯ ಅಂದರೆ ಬಹುತೇಕ ನಾವೆಲ್ಲರೂ ನೋಡಿದ್ದೀವಿ, ಅಂದರೆ ಎಲ್ಲ ರೀತಿಯಿಂದನೂ ಅವರು ಹೆಚ್ಚು ತೂಕ ಉಳ್ಳಂಥವರಾಗಿದ್ದಾರೆ, ಅಥವಾ ಈಗ ಸುಮೋಸ್ ಅಂತ ಏನೇನು ಕರಿತೀವಿ ಅವಾಗ ವಿಪರೀತ ತೂಕ ಇರುವಂಥದ್ದು. ಅವರ ಒಂದು ಹೈಟಿಗೆ ತಕ್ಕ ಹಾಗೆ ತೂಕ ಇರಬೇಕು ಅಂತ ಒಂದು ನಿಯಮ ಇದೆ. ಅಂದರೆ ಎಷ್ಟಿರಬೇಕು ಅಂದರೆ 1 ಸೆಂಟಿಮೀಟರ್ನಲ್ಲಿ ಅವರು ಹೈಟನ್ನು ನಾವು ಮೆಷರ್ ಮಾಡಿದರೆ ಅದು ಎಷ್ಟು ಬರ್ತದೆ, ಅದರನ್ನು 100 ಕಳೆದ್ರೆ ಎಷ್ಟು ಬರ್ತದಲ್ಲ ಅದು ಅವರ ಒಂದು ಐಡಿಯಲ್ ವೆಯ್ಟ್ ಅಂತ ನಾವು ಕರಿತಾ ಇದ್ದೇವೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 170 ಸೆಂಟಿಮೀಟರ್ ಉದ್ದ ಇರ್ತಾರೆ, ಅವರಿಗೆ ಎಷ್ಟು ವೆಯ್ಟ್ ಎಷ್ಟಿರಬೇಕು ಅವ್ರಿಗೆ ಅಂತಂದರೆ, ಆದರೆ 170 ಕಳೆದ್ರೆ 70. ಸೊ 70 kg ಆ ವ್ಯಕ್ತಿಯ ತೂಕ ಇರಬಹುದು, ದಟ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್. ಆ ನಂತರದಲ್ಲಿ ಅವರಿಗೆ ತೊಂದರೆಗಳಾಗಲಿಕ್ಕೆ ಶುರು ಆಗ್ತದೆ ಅಂತ. ಹೀಗಾಗಿ ಇದು ಒಂದು ಅಂಶ, ಈ ಸ್ಥೂಲಕಾಯ. ಮತ್ತೊಂದು ಭಾರತೀಯರಲ್ಲಿ ಕಂಡುಬರುವಂಥ ವಿಶೇಷವಾಗಿರುವಂಥ ಒಂದು ಸ್ಥೂಲಕಾಯ ಏನು ಅಂದರೆ, ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್, ಟಾಫಿ ಅಂತ ಕರಿತೀವಿ. ಥಿನ್ ಔಟ್ಸೈಡ್ ಬಟ್ ಫ್ಯಾಟ್ ಇನ್ಸೈಡ್, ಅಂದರೆ ನಮ್ಮ ದೇಹದಲ್ಲಿ ಈ ಮಾಂಸಗಂಟೆಗಳ ಪ್ರಮಾಣ ಕಡಿಮೆ ಇದೆ, ಮತ್ತು ಫ್ಯಾಟ್ ಅಂಶ ಅಂದರೆ ಅಥವಾ ಈ ಕೊಬ್ಬಿನ ಅಂಶ ಅತಿ ಹೆಚ್ಚು ಶೇಖರಣೆ ಆಗ್ತುವಂಥದ್ದು. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಭಾರತೀಯರಲ್ಲಿ ಬಹುತೇಕ ಜನರಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ ಬಹುತೇಕ ನಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂದರೆ ಈ ಒಂದು ಸ್ಥೂಲಕಾಯ. ಈ ಸ್ಥೂಲಕಾಯ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಕರಿತೀವಿ, ಆ ಮೆಟಬಾಲಿಕ್ ಸಿಂಡ್ರೋಮ್ ಮತ್ತು ಸ್ಥೂಲಕಾಯದಿಂದ ಅದು ಹೊಟ್ಟೆ ಭಾಗದಲ್ಲಿ ಉಂಟಾಗುವಂಥ ಬೊಜ್ಜು, ದಟ್ ಈಸ್ ಇನ್ಕ್ರೀಸ್ಡ್ ವೇಸ್ಟ್ ಸರ್ಕಂಫರೆನ್ಸ್ ಅಂತ ನಾವು ಕರಿತಾ ಇದ್ದೀವಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ 80 ಸೆಂಟಿಮೀಟರ್ ಮತ್ತು ಗಂಡು ಮಕ್ಕಳಿಗೆ 90 ಸೆಂಟಿಮೀಟರ್ ನಮ್ಮ ದೇಶದಲ್ಲಿ. ಸೊ ಇದು ಹೆಚ್ಚಿಗೆ ಆದರೆ ಅವರಿಗೆ ನಾವು ಇನ್ಕ್ರೀಸ್ಡ್ ವೇಸ್ಟ್ ಸರ್ಕಂಫರೆನ್ಸ್, ಅಂಥವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುವಂಥ ಲಕ್ಷಣಗಳು ಹೆಚ್ಚಿಗೆ ಆಗುತ್ತೆ. ಜೊತೆಗೆ ಅದ್ರ ತನ್ಮೂಲಕವಾಗಿ ಅಧಿಕ ರಕ್ತದೊತ್ತಡ, ಡಯಾಬಿಟೀಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅದು ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಸ್ಥೂಲಕಾಯ ಇವತ್ತು ಬಹಳಷ್ಟು ನಮಗೆ ರೋಗಗಳ ಒಂದು ಸಮೂಹವನ್ನು ತಂದುಕೊಡ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಅನ್ನುವಂಥದ್ದು ಎಷ್ಟಿದೆ ಅಂತಂದರೆ ಸುಮಾರು 40% ಮಕ್ಕಳು, ಅಂದರೆ 5 ವರ್ಷದ ಒಳಗಿನ 40% ಮಕ್ಕಳು ಇವತ್ತು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂಥೇಳಿ ನಮ್ಮ ಇತ್ತೀಚಿನ ವರದಿಗಳು ನಮಗೆ ಪ್ರಸ್ತುತಪಡಿಸ್ತಾ ಇದ್ದಾವೆ. ಅಷ್ಟು ಮಾತ್ರವಲ್ಲ, 20-25% ಈ ಹದಿಹರೆಯದ ಮಕ್ಕಳಲ್ಲಿ ಅಂದರೆ ಅಡಲಸೆಂಟ್ ಗ್ರೂಪ್ 10-19 ಇಯರ್ಸ್ ಏಜ್ ಗ್ರೂಪಲ್ಲಿ ಒಬೆಸಿಟಿ ಮತ್ತು ಓವರ್ ವೇಟ್ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನಮ್ಮ ದೇಶ ಅಪೌಷ್ಟಿಕತೆಯ ಒಂದು ಬರ್ಡನ್ನಿಂದ ಬಳಲ್ತಾ ಇದ್ದರೆ ಮತ್ತೊಂದು ಕಡೆ ಅತಿಯಾದ ತೂಕ ಅಥವಾ ಸ್ಥೂಲಕಾಯವನ್ನು ಕೂಡ ಚಿಕ್ಕ ಮಕ್ಕಳಲ್ಲೇ ನಾವು ಕಂಡು ಬರ್ತಾ ಇದೆ. ಅಂಥ ಮಕ್ಕಳಲ್ಲಿ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ನಲ್ಲಿ ಭಾಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಅವರಲ್ಲಿ ಅವರ ಒಂದು ದೈನಂದಿನ ಚಟುವಟಿಕೆಗಳಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಒಂದು ಅವ್ಯವಸ್ಥಿತವಾಗಿರುವಂಥ ಆಹಾರ ಸೇವನೆ, ಆಮೇಲೆ ಅತಿಯಾದ ಒಂದು ಈ ಗ್ಯಾಜೆಟ್ಸ್ಗಳ ಮೇಲಿನ ಅವಲಂಬನೆ, ಅದು ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇವೆಲ್ಲದರ ಮುಂದೆ ಕುಳಿತು ಅವರು ತಿನ್ನುವಂಥ ಆಹಾರದಲ್ಲಿ ಅತಿಯಾದ ಸಕ್ಕರೆ ಅಂಶ ಮತ್ತು ಜಂಕ್ ಫುಡ್ ಸೇವನೆ ಇವೆಲ್ಲವೂ ಕೂಡ ಈ ರೀತಿಯಾಗಿರುವಂಥ ತೊಂದರೆಗಳಿಗೆ ಆಗ್ತಾ ಇದೆ. ಕೆಲವು ಮಕ್ಕಳು ಈ ಒಂದು ಜೆನೆಟಿಕ್ ಅಬ್ನಾರ್ಮಾಲಿಟಿ ಅಥವಾ ಜೆನೆಟಿಕ್ ಡಿಸಾರ್ಡರಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಸ್ಥೂಲಕಾಯ ಹೊಂದಿರಬಹುದು. ಆದರೆ ಬಹುತೇಕ ಮಕ್ಕಳು ಇವತ್ತು ಸ್ಥೂಲಕಾಯ ಆಗ್ತಿರಲಿಕ್ಕೆ ಕಾರಣ ಇವತ್ತು ನಾವು ಅವರಿಗೆ ನೀಡ್ತಾ ಇರುವಂಥ ಒಂದು ತಪ್ಪು ಸಂಸ್ಕಾರ, ಜೊತೆಗೆ ತಪ್ಪು ಆಹಾರ ಮತ್ತು ತಪ್ಪು ವಿಹಾರ. ಅವರಿಗೆ ಯಾವುದೇ ರೀತಿಯಂಥ ಚಟುವಟಿಕೆಗಳು ಇಲ್ಲದೇ ಕೇವಲ ಒಂದೇ ಕಡೆ ಕೂತು ಮಾಡ್ತಾ ಇದ್ದಾರಲ್ಲ ಅವರು, ಅದು ಬಹಳಷ್ಟು ತೊಂದರೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಇವತ್ತು ಸ್ಥೂಲಕಾಯ ಅನ್ನುವಂಥದ್ದು ಎಲ್ಲ ರೋಗಗಳ ಒಂದು ರಹದಾರಿಯನ್ನು ನಮಗೆ ತೆರೆದಿಡುವಂಥ ಒಂದು ಸಂದರ್ಭ ಆಗಿದೆ. ಹಾಗಾಗಿ ಈ 3 ಅಂಶಗಳಲ್ಲಿ ಇವತ್ತು ನಾವು ಈ ಒಂದು ಸ್ಥೂಲಕಾಯವನ್ನು ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು.
1: ಸರ್, ಇನ್ನು ಮಕ್ಕಳಿಂದ ಹಿಡಿದು ಅಬಾಲವೃದ್ಧರವರೆಗೂ ಈ ಒಂದು ಮಾನಸಿಕ ಒತ್ತಡ ಅನ್ನೋದು, ಸ್ಟ್ರೆಸ್ ಅನ್ನುವಂಥದ್ದು ಇದ್ದೇ ಇದೆ. ಇದು ದೈಹಿಕ ಆರೋಗ್ಯದ ಮೇಲೆ, ವಿಶೇಷವಾಗಿ ಒಂದು ಹೃದಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಸರ್?
0: ನಾವು ಯಾವಾಗಲೂ ಈ ದೇಹಕ್ಕೆ ಉಂಟಾಗುವಂಥ ರೋಗಗಳಿಗೆ ದೇಹದಲ್ಲೇ ಏನಾದರೂ ಸಮಸ್ಯೆ ಇದೆ ಅಂತ ನಾವು ಭಾಳ ಭಾವಿಸ್ತೀವಿ ಭಾಳಷ್ಟು ಜನ. ಆದರೆ ನಮಗೆ ಗೊತ್ತಿರಬೇಕು, ನಮ್ಮ ದೇಹದಲ್ಲಿ ಉಂಟಾಗುವಂಥ ಕೆಲವೊಂದಿಷ್ಟು ವಿಶೇಷ ಸಂದರ್ಭಗಳಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಮತ್ತು ನಮ್ಮ ಒಂದು ಎಮೋಷ್ನಲ್ ಕಂಡೀಷನ್ ಭಾಳಷ್ಟು ಪರಿಣಾಮ ಬೀರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮಾನಸಿಕ ಒತ್ತಡದಿಂದ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಅದಕ್ಕೆ ತುತ್ತಾಗುವಂಥ ಸಂದರ್ಭಗಳಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಸ್ಥಿತಿ ಇದೆ, ಅದಕ್ಕೆ ಸೈಕೋಸೊಮ್ಯಾಟಿಕ್ ಇಲ್ನೆಸ್ ಅಂತ ಕರೀತಾರೆ. ಅಂದರೆ ಒಂದು ಅದರ ರೋಗ ಲಕ್ಷಣಗಳು ನಮಗೆ ದೇಹದಲ್ಲಿ ಕಾಣ್ತಾ ಇದ್ದಾವೆ, ಆದರೆ ದೇಹದ ಯಾವುದೇ ಒಂದು ಚೆಕಪ್ಪನ್ನು ನೀವು ಮಾಡಿದರೆ ಎಲ್ಲವೂ ಕೂಡ ನಾರ್ಮಲ್ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮಾನಸಿಕ ಖಿನ್ನತೆ, ಮಾನಸಿಕ ಒಂದು ಕೊರಗಿನಿಂದ ಭಾಳಷ್ಟು ರೋಗಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬಹುತೇಕ ಜನರು ಕೂಡ ಈ ಮಾನಸಿಕ ಒತ್ತಡದ ಪರಿಣಾಮವಾಗಿಯೇ ಈ ಪ್ರಮಾಣದ ಒಂದು ಅಧಿಕ ರಕ್ತದೊತ್ತಡ ಆಗಿರ್ಬೋದು ಅಥವಾ ಮಧುಮೇಹ ಆಗಿರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಾಗಿ ಅವರಿಗೂ ತುತ್ತಾಗ್ತಾ ಇರುವಂಥದ್ದು. ಮತ್ತು ಇನ್ನೂ ಕೂಡ ಇದು ಮುಂದುವರಿತಾ ಇದ್ದೇನೆ ಹೊರತು ಯಾವತ್ತೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಮಾನಸಿಕ ಆರೋಗ್ಯಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡದೇ ಇರುವಂಥದ್ದು. ಇವತ್ತು ಮಾನಸಿಕ ಆರೋಗ್ಯ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಆರೋಗ್ಯವನ್ನ ವ್ಯಾಖ್ಯಾನ ಮಾಡ್ತಾರೆ. ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಉತ್ತಮವಾಗಿರುವಿಕೆ ಅಥವಾ ಸಮತೋಲನದಿಂದ ಇರುವುದಕ್ಕೆ ಆರೋಗ್ಯ ಅಂತ ಕರೀಬಹುದೇ ವಿನ ಕೇವಲ ರೋಗಗಳಿಲ್ಲವೆಂದ ಮಾತ್ರಕ್ಕೆ ಆ ವ್ಯಕ್ತಿಯನ್ನು ಆರೋಗ್ಯ ವ್ಯಕ್ತಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 1948 ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ. ಅಂದ್ರೆ ಪ್ರಾಯಶಃ ನಾವು ಇದನ್ನ ನಾವು ಅರ್ಥ ಮಾಡ್ಕೊಳ್ಳದಲೆ ಕೇವಲ ಒಂದು ಕ್ಷಣಿಕವಾಗಿರುವಂತ ಒಂದು ರೋಗ ಶಮನವನ್ನ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರವಾಗಿ ನಾವು ಎಲ್ಲೋ ಒಂದು ರೋಗ, ಒಂದು ಜ್ವರ ಬಂದ್ರೆ ಅಥವಾ ಮೈಕೈ ನೋವಾದ್ರೆ, ಶೀತ ಕೆಮ್ಮು ನೆಗಡಿ ಆದ್ರೆ ಅದಕ್ಕೊಂದಿಷ್ಟೇನೋ ಒಂದು ಔಷಧಿಗಳನ್ನು ತೆಗೆದುಕೊಳ್ಳೋದು, ಅದು 2-3 ದಿವಸದಲ್ಲಿ ಕಡಿಮೆ ಆದ ತಕ್ಷಣ ಬಿಟ್ಟುಬಿಡೋದು, ಅದಕ್ಕೆ ತಕ್ಕಂತ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳದೇ ಇರುವಂಥದ್ದು, ಪ್ರಕೃತಿಯನ್ನ ಅವಲಂಬಿಸದೇ ಇರುವಂಥದ್ದು, ಇವೆಲ್ಲ ಕಾರಣಗಳಿಂದ ಪ್ರಕೃತಿಯಿಂದ ವಿಮುಖರಾಗಿ ನಮ್ಮ ನಡೆ ಇರುವಂಥದ್ದು, ಆಮೇಲೆ ಪ್ರಕೃತಿ ದತ್ತವಾಗಿರುವಂತ ಆಹಾರ ಸೇವನೆಯಿಂದ ನಾವು ದೂರವಾಗಿರುವಂಥದ್ದು, ಹೀಗಾಗಿ ಇವೆಲ್ಲ ಕಾರಣಗಳಿಂದ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಒಂದು ರೀತಿಯಾದಂತ ಒತ್ತಡ ಅದು ಬಿಲ್ಡಪ್ ಆಗ್ತಾ ಇದೆ. ಅಂದ್ರೆ ಇಟ್ ಈಸ್ ಅನ್ ಇಂಟರ್ನಲ್ ಸ್ಟ್ರೆಸ್ ವಿಚ್ ಇಸ್ ಗೋಯಿಂಗ್ ಟು ಬಿಲ್ಡಪ್. ಇದು ಒತ್ತಡ ಅಂತಂದ್ರೆ ಕೇವಲ ಈಗ ಒಂದು ಆಫೀಸ್ನಲ್ಲಿ ಕೆಲಸ ಆಗಬೇಕಾಗಿರುತ್ತೆ, ಅವರು ಬಾಸ್ ಹೇಳ್ತಿರ್ತಾರೆ ಇವತ್ತು 5 ಗಂಟೆ ಒಳಗೆ ಡೆಡ್ ಲೈನ್ ಇದೆ, ಮುಗಿಸ್ಲೇಬೇಕು, ಇದು ಬಾಹ್ಯ ಒತ್ತಡ. ಆದರೆ ಒಂದು ಸೆಲ್ಯುಲಾರ್ ಲೆವೆಲಲ್ಲಿ ಒಂದೊಂದು ಜೀವ ಕಣದ ಮೇಲೂ ಆ ಒಂದು ಒತ್ತಡ ಟ್ರಾನ್ಸ್ಫರ್ ಆಗ್ತಾ ಹೋದಾಗ ಅಲ್ಲಿ ಏನಾಗುತ್ತೆ, ಒಂದು ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆಯಲ್ಲ, ದಟ್ ಈಸ್ ಲೀಡಿಂಗ್ ಟು ಮೋಸ್ಟ್ ಆಫ್ ದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇಟಿಯಾಲಜಿ. ಅಂದರೆ ಮುಖ್ಯವಾಗಿ ಆ ಒಂದು ರಕ್ತನಾಳದಲ್ಲಿ ಆಗುವಂಥ ಬದಲಾವಣೆಗಳು, ರಕ್ತನಾಳದಿಂದ ಅದು ಸಹಜವಾಗಿ ಅದು ಹೃದಯ ಸಂಬಂಧಿ ಕಾಯಿಲೆಗಳಾಗಿ ಪರಿವರ್ತನೆ ಆಗ್ಬೋದು, ಮತ್ತು ರಕ್ತನಾಳದಲ್ಲಿ ಉಂಟಾಗುವಂಥ ಅಧಿಕ ಇನ್ಫ್ಲಮೇಷನ್ನಿಂದ ಉಂಟಾಗುವಂಥ ಈ ಒಂದು ನಮ್ಮ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗ್ತದೋ ಆವಾಗ ಶುಗರ್ ತನ್ನಿಂತಾನೇ ಅದು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಈ ಸ್ಟ್ರೆಸ್ಸನ್ನು ನಾವು ಅಡ್ರೆಸ್ ಮಾಡದಲೇ ಇದ್ರೆ, ಅಂದರೆ ಮಾನಸಿಕ ಆರೋಗ್ಯಕ್ಕೆ ನಾವು ಹೆಚ್ಚಿನ ಒತ್ತನ್ನು ನೀಡದಲೇ ಹೋದರೆ ನಾವು ಖಂಡಿತವಾಗಿಯೂ ಆರೋಗ್ಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಮನೋರೋಗ ವಿಭಾಗ, ನಮ್ಮ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಭಾಳಷ್ಟು ಶ್ರಮವನ್ನು ವಹಿಸಿ ಶ್ರದ್ಧೆಯಿಂದ ಆ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ಮಕ್ಕಳಿಂದ ಹಿಡಿದು ನಾವು ಅವ್ರಿಗೆ ಒತ್ತಡದ ಒಂದು ಬದುಕಿನಿಂದ ದೂರ ಮಾಡಿ ಅವರಿಗೆ ಒಂದು ಸ್ವಚ್ಛಂದವಾಗಿರುವಂಥ, ಒಂದು ಕ್ರಿಯಾಶೀಲವಾಗಿರುವಂಥ ಅಥವಾ ಸೃಜನಾತ್ಮಕವಾಗಿರುವಂಥ ಒಂದು ಚಟುವಟಿಕೆಯುಕ್ತ ಬದುಕನ್ನು ಕಟ್ಕೊಂಡ್ರೆ ಖಂಡಿತವಾಗಿಯೂ ನಾವು ಈ ಜೀವನ ಶೈಲಿ ರೋಗಗಳಿಗೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ.
1: ಸರಿ, ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಕ್ಕೆ ಈ ಒಂದು ನಿದ್ದೆ ಅನ್ನೋದು ಕನಸಾಗ್ಬಿಟ್ಟಿದೆ. ಈ ಒಂದು ಸಮರ್ಪಕ ನಿದ್ದೆ ಅನ್ನುವಂಥದ್ದು ಜೀವನ ಶೈಲಿ ಈ ಒಂದು ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅಂತ
0: ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಇವತ್ತು ನಾ ಹೇಳಿದ್ನಲ್ಲ ಈಗಾಗಲೇ, ಈ ಒತ್ತಡದ ಬದುಕು ಮತ್ತು ಸ್ಪರ್ಧಾತ್ಮಕವಾದಂಥ ಜಗತ್ತು, ಪ್ರತಿಯೊಬ್ಬರಿಗೂ ಈ ಜಗತ್ತಿನಲ್ಲಿ ಯಾವುದೇ ಒಂದು ಸಾಧನೆಯನ್ನು ಮಾಡಿರುವಂಥವ್ರನ್ನೂ ಕೇಳ್ರಿ ಅಥವಾ ಒಬ್ಬ ಖಾಲಿ ಕೂಳ್ತಿರುವಂಥವ್ರಿಗೂ ಕೇಳ್ರಿ, ಇಬ್ಬರಿಗೂ ಇರುವಂಥ ಸಮಯ ಮಾತ್ರ 24 ಗಂಟೆನೆ. ಆ 24 ಗಂಟೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮ ಚಟುವಟಿಕೆ ಇರಬೇಕು, ಎಷ್ಟು ನಮಗೆ ವಿಶ್ರಾಂತಿ ಕೊಡಬೇಕು. ಯಾಕಂದರೆ ದೇಹ ಕೂಡ ಅದು ಒಂದು ಪ್ರಕೃತಿ ದತ್ತವಾಗಿ ದೇವರು ನೀಡಿರುವಂಥ ಅಥವಾ ಈ ಪ್ರಕೃತಿ ನೀಡಿರುವಂಥ ನಮಗೆ ಒಂದು ಬಹುದೊಡ್ಡ ಒಂದು ಗಿಫ್ಟ್ ಅಂತಲೇ ನಾವು ಕರೀಬೇಕು. ಈ ಒಂದು ದೇಹವನ್ನು ಕೆಡಿಸಬಾರದು. ಅದು ಕೆಡಬಾರದು ಅಂತಂದರೆ ಅದಕ್ಕೆ ಒಂದು ರೀತಿಯ ಒಂದು ಹಂತದ ವಿಶ್ರಾಂತಿ ಅಗತ್ಯ. ಈ ವಿಶ್ರಾಂತಿ ಎಷ್ಟಿರಬೇಕು ಅಂತ ಭಾಳ ಜನ ಪ್ರಶ್ನೆ ಮಾಡ್ತಾರೆ. ಕೆಲವರು ಅತಿಯಾದ ನಿದ್ರೆಯಿಂದ ನಮಗೆ ತೊಂದರೆ ಉಂಟಾಗುವಂಥದ್ದು, ಹಾಗಾಗಿ ಯಾವುದೂ ಅತಿ ಆಗಬಾರ್ದು. ಹಾಗಾಗಿ ನಿಯಮಿತವಾಗಿ ಬ್ಯಾಲೆನ್ಸ್ಡ್ ಸ್ಲೀಪ್ ಅನ್ನುವಂಥದ್ದು ಎಷ್ಟಿರಬೇಕು ಅಂದರೆ ಸುಮಾರು 7-8 ಗಂಟೆ ಅಂತ ನಾವು ಕರೀತಾ ಇದ್ದೀವಿ. ಕೆಲವರಿಗೆ ಈ 7-8 ಗಂಟೆ ಅದು ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೆ ಕನಿಷ್ಠ ಪಕ್ಷ ಅಂದರೆ 6-7 ಗಂಟೆ ಆದರೂ ಇರಲೇಬೇಕು. ಅದರಲ್ಲೂ ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ ಇದೆ. ಮಲಗೋದು ಅಂತಂದರೆ ಕೇವಲ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯೋದು ಮಾತ್ರವಲ್ಲ, ಅಲ್ಲಿ ಕ್ವಾಲಿಟಿ ಆಫ್ ಸ್ಲೀಪ್ ಕೂಡ ಬಹಳಷ್ಟು ನಮಗೆ ಮುಖ್ಯವಾಗ್ತಾ ಇದೆ. ಒಂದು ಮಲಗುವ ಒಂದು ಪ್ರಕ್ರಿಯೆ, ಮಲಗುವಂಥ ಸಮಯ ಮತ್ತು ಆ ಮಲಗುವ ಗುಣಮಟ್ಟತೆ, 3 ಮುಖ್ಯ. ಮಲಗುವ ಒಂದು ಜಾಗ ಏನಿದೆ ಅದು ಶಾಂತಿಯಿಂದ ಕೂಡಿರಬೇಕು. ಹಾಗಾಗಿ ಅತಿ ಹೆಚ್ಚು ನಮಗೆ ಡಿಸ್ಟರ್ಬೆನ್ಸ್ ಇರಬಾರ್ದು, ಸೊ ದಟ್ ನಮಗೆ ಒಂದು ರೀತಿಯಾದಂಥ ಒಂದು ಸಮರ್ಪಕವಾಗಿರುವಂಥ ಒಂದು ವಿಶ್ರಾಂತಿ ಸಿಗಬೇಕು ಅಂತ. ಮಲಗುವ ಸಮಯ, ಕೆಲವರು ಯಾವ ಟೈಮಲ್ಲಾದರೂ ಒಟ್ಟು ಮಲಗಬೇಕಲ್ರಿ, 8 ಗಂಟೆ ಮಲಗಬೇಕು ತಾನೆ, ನಾವು ಹೇಗಾರು ಮಲಗ್ತೀವಿ, ಒಂದ್ಸಲಿ 4 ಗಂಟೆ ಮಲಗ್ತೀವಿ, ಒಂದ್ಸಲಿ 3 ಗಂಟೆ ಮಲಗ್ತೀವಿ, ಎರಡೂ ಕೂಡಿ 7 ಗಂಟೆ ಆಗುತ್ತಲ್ರಿ ಅಂತ ಕೇಳಿದ್ರೆ ಅದು ತಪ್ಪು. ಹಾಗಾಗಿ ಮಲಗುವ ಸಮಯ ಯಾವತ್ತೂ ಕೂಡ ನಮ್ಮ ಹಿರಿಯರು ಏನು ನಮಗೆ ಕಲಿಸಿದ್ದಾರೆ ಅಂತಂದರೆ, ಸೂರ್ಯ ಯಾವಾಗ ಮೂಡುತ್ತೋ ಅವಾಗೆಂದೂ ನಾವು ಮಲಗಬಾರದು ಅಂತ ಕಳಿಸ್ತಾರೆ. ಆದರೆ ಒಂದು ರೀತಿಯಾಗಿ ವೈಜ್ಞಾನಿಕವಾಗಿ ನೋಡಿದ್ರೆ ಅದು ಸರಿ ಅನಿಸುತ್ತೆ. ಯಾವಾಗ ಈ ಪ್ರಕೃತಿ ಎಲ್ಲವೂ ಚಲನಶೀಲವಾಗಿರುತ್ತದೋ ಆವಾಗ ನಮ್ಮ ದೇಹವೂ ಚಲನಶೀಲವಾಗಿರಲಿಕ್ಕೆ ಬಹಳಷ್ಟು ಪರಿಸರ ನಮಗೆ ಸಹಕಾರಿಯಾಗುತ್ತೆ. ಯಾವಾಗ ಇಡೀ ಪ್ರಕೃತಿಯೇ ಒಂದು ವಿಶ್ರಾಂತಿಗೆ ಹೋದಾಗ ಸಹಜವಾಗಿ ದೇಹವೂ ಕೂಡ ಪ್ರಕೃತಿಯ ಒಂದು ಭಾಗವಾಗಿ ಅದು ಕೂಡ ವಿಶ್ರಾಂತಿಯಲ್ಲಿ ಇರಬೇಕಾಗಿರುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ಮಲಗುವಂಥದ್ದು ಕೂಡ ಆ ಒಂದು ಸಂಜೆ ಅಥವಾ ರಾತ್ರಿ ಮಲಗುವಂಥದ್ದು ಅದು ಬಹಳ ಮುಖ್ಯ. ಹಾಗಾಗಿ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಗುಣಮಟ್ಟದ ಒಂದು ಮಲಗುವಿಕೆ. ಅದಕ್ಕೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ದ ಮ್ಯಾನ್ ವೆಲ್ದಿ ಆ್ಯಂಡ್ ವೈಸ್ ಅಂತ ಹೇಳಿ ನಾವು ಒಂದು ಪ್ರಾವರ್ಬ್ ಅನ್ನು ಕೇಳಿದ್ವಿ. ಅಂದರೆ ಯಾರು ಬೇಗ ಮಲಗಿ ಬೇಗ ಏಳ್ತಾರೆ ಅವಾಗಾಗಿ ಅವರು ಅತಿ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ, ಅವರಿಗೆ ಆ ಒಂದು ಸೃಜನಾತ್ಮಕ ಚಿಂತನೆ ಬರಲಿಕ್ಕೆ, ಕ್ರಿಯಾಶೀಲವಾಗಿರಲಿಕ್ಕೆ ಅದು ಸಹಕಾರಿ ಆಗ್ತಾ ಇದೆ. ಮತ್ತು ಮೆದುಳಿಗೆ ವಿಶ್ರಾಂತಿ ಕೊಡುವುದು ಅಂತಂದರೆ, ಇಲ್ಲಿ ನೋಡಿ, ಮಲಗೋದು ಅಂತಂದರೆ ನಾವು ಮಲಗ್ಬೋದು, ನಮ್ಮ ಹೃದಯ ಆಗಲಿ ನಮ್ಮ ಮೆದುಳಾಗಲಿ ಏನು ಮಲಗಲ್ಲ. ಅವು ಚಟುವಟಿಕೆಯಿಂದ ನಾವು ಮಾಡಿರುವಂಥ ಕೆಲಸಗಳ ಒಂದು ಮನನ, ಅದು ನಿರಂತರವಾಗಿ ಆ ಸೈನಾಪ್ಸ್ ಜನರೇಷನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕ್ವಾಲಿಟಿ ಸ್ಲೀಪಿಂದ ನಿಜವಾಗಿಯೂ ಆ ವ್ಯಕ್ತಿಯ ಸಮಗ್ರ ಆರೋಗ್ಯದ ಒಂದು ಅಡಿಪಾಯವಾಗಿ ಇವತ್ತು ನೋಡ್ತಾ ಇದೆ. ಇವತ್ತು ಬಹುತೇಕ ಜನರಿಗೆ ಸ್ಥೂಲಕಾಯ ಬರಲಿಕ್ಕೆ, ಅಧಿಕ ರಕ್ತದೊತ್ತಡ ಬರಲಿಕ್ಕೆ ಮತ್ತು ಈ ಮಧುಮೇಹ ಬರಲಿಕ್ಕೆ ನಿದ್ರಾಹೀನತೆಯು ಒಂದು ಪ್ರಮುಖವಾಗಿರುವಂಥ, ಮತ್ತು ನಿದ್ರಾಹೀನತೆಯಿಂದ ಅತಿಯಾದ ಮಾನಸಿಕ ಒತ್ತಡ, ಅತಿಯಾದ ಮಾನಸಿಕ ಒತ್ತಡದಿಂದ ಅಧಿಕ ರಕ್ತದೊತ್ತಡ, ಹೀಗೆ ಇದೊಂದು ವಿಶೇಷ ಸೈಕಲ್ ಆಗ್ತಾ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಸ್ಲೀಪ್ ರಿಸರ್ಚ್ ಅನ್ನುವಂಥದ್ದು ಇವತ್ತು ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ವೈದ್ಯಕೀಯ ರಂಗದಲ್ಲಿ. ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಕೂಡ ನಡೆದು ಇವತ್ತು 7-8 ಗಂಟೆ ಸಮರ್ಪಕವಾಗಿ ಒಂದು ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಮಾಡುವಂಥದ್ದು ಮತ್ತು ಕ್ವಾಲಿಟಿ ನಿದ್ರೆ ಕೂಡ ಅಷ್ಟೇ ಅವಶ್ಯಕ ಅಂತ ಇವತ್ತು ನಾವು ಕಂಡುಕೊಂಡಿದ್ದೇವೆ.
1: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿಯವರು. ಸರ್, ಈಗಾಗಲೇ ತಾವು ಹೇಳಿದ್ರಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ತುಂಬಾ ತುಂಬಿದೆ ಅಂತ. ಈ ಒಂದು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿ ಇಡ್ಲಿಕ್ಕಾಗಿ ಯಾವ ರೀತಿಯ ಒಂದು ಎಣ್ಣೆ ಕೊಬ್ಬಿನಂಶದ ಆಹಾರವನ್ನು ನಾವು ಬಳಸಬೇಕು ಅಂತ ತಾವು ಹೇಳ್ತೀರಾ?
0: ನೋಡಿ, ಈ ಒಂದು ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಕೂಡ ಅದು ನಮ್ಮ ದೇಹದ ಒಂದು ಭಾಗವೇ, ಅದು ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗುವಂಥದ್ದು. ಕೊಲೆಸ್ಟ್ರಾಲ್ನಲ್ಲಿ ಅನೇಕ ವಿಧಗಳಿದ್ದಾವೆ, ಅದರಲ್ಲಿ ಈ ಲೈಪೋಪ್ರೋಟೀನ್ಸ್ ಅಂತ ಏನು ಕರಿತೀವಿ ಅವು ಕೆಲವೊಮ್ಮೆ ನಮಗೆ ರೋಗವನ್ನು ತಂದುಕೊಡುವಂಥ ಒಂದು ಕೊಬ್ಬನ್ನು ಶೇಖರಣೆ ಮಾಡುವಂಥ ಒಂದು ಮಾಧ್ಯಮವಾಗಿ ನಾವು ನೋಡ್ತಾ ಹೋದರೆ ಅದು ರಕ್ತದಲ್ಲಿರುವಂಥ ಕೊಬ್ಬಿನಾಂಶವನ್ನು ತೆಗೆದುಕೊಂಡು ಲಿವರ್ನಲ್ಲಿ ಕೊಂತ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅವು ನಮಗೆ ಹೆಚ್ಚಾಗಿರಬೇಕು. ಈ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಟ್ರೈಗ್ಲಿಸರೈಡ್ಸ್ ಮತ್ತು ಈ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಏನು ಕರಿತೀವಿ ಈ ವಲ್ದಲ್ಲೇ ಇವಾಗಿನ ನ್ಯೂ ಹೊಸ ಒಂದು ಸಂಶೋಧನೆಗಳ ಪ್ರಕಾರ ಅಪೋ ಎ ಅಪೋ ಬಿ ಈ ರೀತಿಯಾಗಿರುವಂಥ ಒಂದು ಲೈಪೋಪ್ರೋಟೀನ್ ಎ ಮುಂತಾದಂಥ ಒಂದಷ್ಟು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲವನ್ನು ನಾವು ನೋಡೋ ಕಾರಣ ಏನು ಅಂತಂದರೆ ನಾವು ಸೇವಿಸುವಂಥ ಪ್ರತಿಯೊಂದು ಆಹಾರದಲ್ಲಿ ಅಥವಾ ಅದರಲ್ಲೂ ಎಣ್ಣೆ ಪದಾರ್ಥ ಫ್ಯಾಟ್ ಕಂಟೆಂಟ್ ಇರುವಂಥ ಯಾವುದೇ ಆಹಾರ ಆಗಿರ್ಬೋದು. ನಾವು ಫ್ಯಾಟ್ ಅಂದರೆ ಕೇವಲ ಎಣ್ಣೆ ತುಪ್ಪ ಬೆಣ್ಣೆ ಅಂತ ಅನ್ಕೋತೀವಿ, ಆದರೆ ನಾವು ಪ್ರತಿಯೊಂದು ಸೇವಿಸುವಂತಹ ಒಂದು ಕಾಳಿನಲ್ಲಿಯೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ ಅಂಶ ಇದ್ದೇ ಇರುತ್ತೆ, ಕೊಬ್ಬಿನಾಂಶ ಇದ್ದೇ ಇರುತ್ತೆ. ಅದಕ್ಕೆ ನಾವು ಇನ್ವಿಸಿಬಲ್ ಫ್ಯಾಟ್ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಒಳ್ಳೆ ಗುಣಮಟ್ಟದ ಫ್ಯಾಟ್ಸ್ ಯಾವುದು ಅಂತಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ನಾವು ಕರಿತಾ ಇದ್ದೇವೆ. ಇವು ಹೆಚ್ಚಾಗಿ ಇರುವಂಥದ್ದು ನಾವು ನೋಡ್ತಾ ಇರುವಂಥದ್ದು ಅಂತಂದರೆ ಒಂದು ಈ ಸನ್ಫ್ಲವರ್ ಎಣ್ಣೆ ಆಗಿರ್ಬೋದು ಅಥವಾ ಸ್ಯಾಫ್ಲವರ್ ಆಯಿಲ್ ಆಗಿರ್ಬೋದು, ವೆಜಿಟೇಬಲ್ ಆಯಿಲ್ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು. ಆದರೆ ಮುಖ್ಯವಾಗಿ ಒಂದೇ ಥರದ ಎಣ್ಣೆಯನ್ನು ಬಳಸಬಾರ್ದು, ಬೇರೆ ಬೇರೆ ಎಣ್ಣೆ ಒಂದು ತಿಂಗಳಿಗೆ ಬೇರೆ ಬೇರೆ ರೀತಿಯಾದಂಥ ಎಣ್ಣೆಗಳು, ಅಂದರೆ ಇವು ಮಿಶ್ರಣ, ಅಂದರೆ ಒಂದು ತಿಂಗಳು ಇದು ಒಂದು ತಿಂಗಳು ಆ ರೀತಿಯಾಗಿ. ಆಯಿಲಿವ್ ಆಯಿಲ್ ಅಂತ ಮಾತ್ರ ಹೇಳ್ತಾರೆ, ಆದರೆ ಪ್ರತಿಯೊಬ್ಬರಿಗೂ ಆಲಿವ್ ಆಯಿಲನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದಾಗ ಮುಖ್ಯವಾಗಿ ಇದು ನಮಗೆ ಬಹಳ ಪ್ರಮುಖವಾಗಿದ್ದು. ಮತ್ತು ಇನ್ನು ನಟ್ಸಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಬದಾಮಿ ಅಥವಾ ಅಕ್ರೋಟ್ ಆಗಿರ್ಬೋದು ಅಥವಾ ಶೇಂಗಾ ಆಗಿರ್ಬೋದು, ಇವೆಲ್ಲ ಉತ್ತಮ ಕೊಬ್ಬಿನಂಶ ಇರುವಂಥ ಒಂದಿಷ್ಟು ಆಹಾರವನ್ನು ನಾವು ತಿನ್ನುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಒಟ್ಟಾರೆಯಾಗಿ ನಮ್ಮ ಟೋಟಲ್ ಕ್ಯಾಲರೀಸಲ್ಲಿ 20% ಮಾತ್ರ ಫ್ಯಾಟಿಂದ ಬರಬೇಕು. ಅದರಲ್ಲೂ ಈ ಕೆಲವರೀಗ ತುಪ್ಪವನ್ನು ನಾವು ಅದರ ಒಳ್ಳೆ ರೀತಿಯಾಗಿ ತಯಾರಿಸಿದಂಥ ತುಪ್ಪ ಏನಿದೆ ಅದರಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಫ್ಯಾಟ್ ಇರುವಂಥದ್ದು ಕೂಡ ಇವತ್ತು ಭಾಳಷ್ಟು ಜನ ಸಂಶೋಧನೆಯಿಂದ ಅಂದು ಕಂಡುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಏನಿದ್ದಾವೆ ಅಂದರೆ ಒಂದು ರೂಮ್ ಟೆಂಪರೇಚರಲ್ಲಿ ಗಟ್ಟಿಯಾಗಿರುವಂಥದ್ದು, ಅಂದರೆ ಫಾರ್ ಎಕ್ಸಾಂಪಲ್ ಬೆಣ್ಣೆ ಆಗಿರ್ಬೋದು ಅಥವಾ ಈ ಪಾಮ್ ಆಯಿಲ್ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆನೂ ಮತ್ತು ಅದರಲ್ಲೂ ಕೂಡ ಭಾಳಷ್ಟು ಒಳ್ಳೆಯ ಅಂಶಗಳಿದ್ದಾವೆ. ಹಾಗಾಗಿ ನೀವು ನೋಡಿ ಕೇರಳದಲ್ಲಿ ಪೂರ್ತಿ ಅವರು ಕೊಬ್ಬರಿ ಎಣ್ಣೆನೆ ಬಳಸ್ತಾರೆ. ಹಾಗಾಗಿ ಅದು ಸ್ಯಾಚುರೇಟೆಡ್ ಫ್ಯಾಟ್ ಆಗಿದ್ರೂ ಕೂಡ ಅದು ಕೂಡ ಒಳ್ಳೆಯ ಕೆಲವೊಂದಿಷ್ಟು ಫ್ಯಾಟ್ಸನ್ನು ಹೊಂದಿರುವಂಥದ್ದು. ಹಾಗಾಗಿ ಇಲ್ಲಿ ಇದು ಒಟ್ಟಾರೆಯಾಗಿ ನೋಡಿದರೆ ಅತಿಯಾದ ಫ್ಯಾಟ್ಸ್ ಎಲ್ಲವೂ ತೊಂದರೆನೇ. ನಾವು ಏನು ಮಾಡಬೇಕು, ಫ್ಯಾಟ್ಸನ್ನು ಒಂದು 20%ಗೆ ನಿಗದಿಪಡಿಸ್ಕೊಂಡು ಬೇರೆ ಬೇರೆ ರೀತಿಯಾದಂಥ ಫ್ಯಾಟ್ಸನ್ನು ಬಳಸೋದ್ರಿಂದ ಖಂಡಿತವಾಗಿಯೂ ನಾವು ಆ ರೀತಿಯಾಗಿ ಒಂದು ಉತ್ತಮವಾಗಿರುವಂಥ ಆರೋಗ್ಯವನ್ನು ಹೊಂದಬಹುದು.
1: ಸರ್, ಈ ಒಂದು ಜೀವನ ಶೈಲಿ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಈ ನೀರಿನ ಸೇವನೆ ಎಷ್ಟು ಅಗತ್ಯ ಆಗುತ್ತೆ ಅಂತ?
0: ಬಹಳಷ್ಟು ಜನ ಇವತ್ತು ನೀರಿನ ಸೇವನೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ರೆ ತುಂಬ ಕಡಿಮೆ, ಅಂದರೆ ನೀರಿನ ಅಲಭ್ಯತೆ ಇರ್ಬೋದು, ಗುಣಮಟ್ಟದ ನೀರು ಸಿಗದಲೇ ಇರ್ಬೋದು, ಮತ್ತು ಇದ್ರೂ ಕೂಡ ಕೆಲವರಿಗೆ ಈ ವರ್ಕಿಂಗ್ ಕ್ಲಾಸ್ ಇರೋರಿಗೆ ಅಲ್ಲಿ ಶೌಚಾಲಯದ ಒಂದು ಅಲಭ್ಯತೆಯಿಂದ ಕೆಲವರು ನೀರೇ ಕುಡಿಯೋದು ಬಿಡ್ತಾರೆ, ಟ್ರಾವೆಲ್ ಮಾಡುವಾಗ ನೀರು ಕುಡಿಯೋದು ಬಿಡ್ತಾರೆ. ಹಾಗಾಗಿ ನೀರಿನಿಂದ ಏನಾಗುತ್ತೆ, ಡಿಹೈಡ್ರೇಷನ್ ಆಗಿ ಅದು ಕಿಡ್ನಿಯ ಮೇಲೆ ನೇರವಾಗಿ ಅಥವಾ ಮೂತ್ರಪಿಂಡ ಅಥವಾ ಕಿಡ್ನಿಯ ಮೇಲೆ ನೇರವಾಗಿ ಅದು ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾಗಿ ಈ ಒಂದು ಯಾವುದೇ ಕಾರಣಕ್ಕೂ ನೀರಿನ ನಿರ್ಜಲೀಕರಣ ಅಂತ ನಾವು ಕರಿತೀವಿ ಡಿಹೈಡ್ರೇಷನ್, ಇದು ಬಹಳಷ್ಟು ಸಮಸ್ಯೆಗಳನ್ನು ತಂದುಕೊಡುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ ಅಂತಂದರೆ 2-2.5 ಲೀಟರ್ ನೀರನ್ನು ಕುಡಿಬೇಕು. 1 ಲೀಟರ್ ನೀರನ್ನು ಹೇಗೆ ಮೆಷರ್ ಮಾಡೋದು ಅಥವಾ ನಾವು 1 ಲೀಟರ್ ಇಟ್ಕೊಂಡು ಕೂತ್ಕೋಬೇಕಾ, ಇಲ್ಲ, 8 ಗ್ಲಾಸ್ ನೀರು 1 ಲೀಟ್ರ್, ಹಾಗಾಗಿ ದೊಡ್ಡ ಗ್ಲಾಸ್ ಅಂತವು ನಾವು ಕನಿಷ್ಠ ಪಕ್ಷ 8+8 16 ಗ್ಲಾಸ್ ನೀರಾದರೂ ನಾವು ಕುಡಿಬೇಕು. ಬಹುತೇಕ ಜನ ಇವತ್ತು ನೀರನ್ನು ಕುಡಿದಲೇ ಅನೇಕ ಸಮಸ್ಯೆಗಳನ್ನು ತಂದುಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ನಾವು ಹೇಳುವಂಥದ್ದು, ಶುದ್ಧವಾಗಿರುವಂಥ ಸಂಸ್ಕರಿಸಿದಂಥ ನೀರನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ನಾವು ಯಾವುದೇ ಕಾರಣಕ್ಕೂ ನಿರ್ಜಲೀಕರಣ ಆಗಲಿಕ್ಕೆ ಬಿಡಬಾರ್ದು, ಡಿಹೈಡ್ರೇಷನ್ ಆಗಲಿಕ್ಕೆ ಬಿಡಬಾರ್ದು. ಅದು ಈ ಒಂದು ಬಿಸಿಲಿನಲ್ಲಿ ಕೆಲಸ ಮಾಡುವವರಾಗಿರ್ಬೋದು ಅಥವಾ ಈ ಒಂದು ಅತಿಸಾರದಿಂದ ಉಂಟಾಗುವಂಥ ಡಿಹೈಡ್ರೇಷನ್, ಎರಡಕ್ಕೂ ಕೂಡ ಮಾರಕವಾಗಿರುವಂಥ ಸಂದರ್ಭಗಳು ನಮಗೆ ಸೃಷ್ಟಿಯಾಗಬಹುದು. ಹಾಗಾಗಿ ನೀರಿನ ಸೇವನೆ ಬಹಳ ಮುಖ್ಯ.
1: ಸರ್, ಕೊನೆಯದಾಗಿ ಒಟ್ಟಾರೆಯಾಗಿ ಒಂದು ಆರೋಗ್ಯಕರ ಜೀವನಕ್ಕಾಗಿ ಹಾಗೂ ಈ ಒಂದು ಜೀವನ ಶೈಲಿ ಕಾಯಿಲೆಗಳಿಂದ ದೂರ ಇರೋದಕ್ಕಾಗಿ ನಾವು ಒಂದು ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಪ್ರಮುಖ ಹವ್ಯಾಸಗಳು ಅಂತ ನೋಡೋದಾದ್ರೆ,
0: ಪ್ರಮುಖ ಹವ್ಯಾಸವನ್ನು ಒಂದೇ ಪದದಲ್ಲಿ ಹೇಳಬೇಕು ಅಂತಂದ್ರೆ ಸಮತೋಲನ, ಬ್ಯಾಲೆನ್ಸ್. ಸಮತೋಲನ ನಮ್ಮ ಇಡೀ ಜೀವನ ಶೈಲಿಯದ್ದಾಗಿರಬೇಕು. ಒಂದು ಸಮತೋಲನದ ಜೀವನ ಶೈಲಿ ನಮ್ಮದಾಗಿದ್ದರೆ ಖಂಡಿತವಾಗಿಯೂ ನಾವು ಜೀವನ ಶೈಲಿಯ ರೋಗದಿಂದ ಇರಬೇಕು. ಅಂದರೆ ಯಾವುದನ್ನು ಅತಿ ಮಾಡಬಾರ್ದು, ಯಾವುದನ್ನು ಕಡಿಮೆ ಮಾಡಬಾರ್ದು, ಅದು ಒಂದು ಬ್ಯಾಲೆನ್ಸ್ ಸ್ಟೇಟ್ ಆಗಿರಬೇಕು. ಅದರಲ್ಲೂ ಮುಖ್ಯವಾಗಿ ನಿಯಮಿತವಾಗಿರುವಂಥ ವ್ಯಾಯಾಮ, ಸಮತೋಲನದಿಂದ ಕೂಡಿರುವಂಥ ಆಹಾರ ಮತ್ತು ಧೂಮಪಾನ ಮದ್ಯಪಾನದಿಂದ ದೂರವಿರುವಂಥದ್ದು, ಜೊತೆಗೆ ಇವೆಲ್ಲದಕ್ಕೆ ಕಳಸವಿಟ್ಟಂತೆ ನಮ್ಮ ಜೀವನ ಶೈಲಿಯ ಸಮಗ್ರ ಬದಲಾವಣೆ ಆಗಬೇಕು ಅಂತಂದರೆ ನಮ್ಮ ಒಂದು ದೇಹ, ಮನಸ್ಸು, ಸಮಾಜ, ಭಾವನೆ, ಇವು ನಾಲ್ಕನ್ನು ಶುದ್ಧವಾಗಿಡಲಿಕ್ಕೆ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಮೂಡಿ ಬಂದಿರುವಂಥ ಒಂದು ಪ್ರಮುಖವಾಗಿರುವಂಥ ಒಂದು ಸಾಧನ ಅಂತಂದರೆ ಯೋಗ ಮತ್ತು ಧ್ಯಾನ. ಈ ಯೋಗ ಅಂತಂದರೆ ಕೇವಲ ಶಾರೀರಿಕ ಯೋಗ ಅಂದರೆ ಭಾಳ ಜನ ಏನು ಅಂದ್ಕೊಂಡಿದ್ದಾರೆ, ಕೇವಲ ಒಂದು ಕೆಲವೊಂದಿಷ್ಟು ಆಸನಗಳನ್ನೇ ಯೋಗ ಅಂದ್ಕೊಂಡಿದ್ದಾರೆ. ಅದು ಒಂದು ಭಾಗ, ಯೋಗದ ಒಂದು ಭಾಗ ಮಾತ್ರ. ಯೋಗದ ನಿಜವಾದ ಅರ್ಥ ಕೂಡುವುದು, ಸಮರಸ ಹೊಂದುವುದು ಅಂತ ಅರ್ಥ. ಅಂದರೆ ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿ ಕೂಡುವಂಥದ್ದು, ಅಂದರೆ ಇಟ್ಸ್ ಅಲ್ಟಿಮೇಟ್ ರಿಯಾಲಿಟಿ ಜೊತೆಗೆ, ಅಬ್ಸಲ್ಯೂಟ್ ರಿಯಾಲಿಟಿ ಜೊತೆಗೆ ಮರ್ಜ್ ಆಗುವಂಥದ್ದನ್ನು ನಾವು ಯೋಗ ಅಂತ ಕರಿತೀವಿ. ಆ ರೀತಿಯಾಗಿ ನಮ್ಮ ಜೀವನ ಶೈಲಿ ಬದಲಾಗಬೇಕು ಅಂತಂದರೆ, ಅಂಥ ಯೋಗಿಗಳು ನಾವು ಆಗಬೇಕು ಆದರೆ ನಮ್ಮ ಜೀವನ ಶೈಲಿಯೂ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಸಮತೋಲನಯುಕ್ತವಾಗಿದ್ದರೆ, ಯಾವುದೇ ಒಂದು ಮಾನಸಿಕ ಸ್ಥಿತಿಯಲ್ಲಿ ಸಮತೋಲನ ಬೇಕು, ಸಾಮಾಜಿಕವಾಗಿ ನಾವು ಮಾತನಾಡುವ ರೀತಿ ನೀತಿಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು, ಮತ್ತು ದೇಹದಲ್ಲಿ ನಾವು ಸೇವಿಸುವಂಥ ಮಾಡುವಂಥ ನಿದ್ರೆ, ಮಾಡುವಂಥ ನಮ್ಮ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು, ಅದರ ಜೊತೆಗೆ ನಾವು ಸೇವಿಸುವಂಥ ಆಹಾರ, ಇವೆಲ್ಲವೂ ಸಮತೋಲನವಾಗಿದ್ದರೆ ಖಂಡಿತವಾಗಿಯೂ ನಾವು ಜೀವನ ಶೈಲಿಯ ರೋಗಗಳಿಂದ ನಾವು ಮುಕ್ತವಾಗಿರಬೇಕು. ಹಾಗಾಗಿ 12ನೇ ಶತಮಾನದಲ್ಲಿ ಬಹುರೂಪಿ ಚೌಡಯ್ಯ ಅನ್ನುವಂಥ ಒಬ್ಬ ಶರಣ ಬಹಳ ಚೆನ್ನಾಗಿರುವಂಥ ಒಂದು ವಚನ ಹೇಳ್ತಾರೆ, ಮಿತ ನಿದ್ರೆ ಮಿತ ವಾಕು ಮಿತ ಆಹಾರ ಸೇವನೆ ಮಾಡಿರಣ್ಣ ಯೋಗ ಸಾಧ್ಯ ಒಪ್ಪನ್ನಕ್ಕ. ಅಂದರೆ ಒಂದು ಯೋಗ ಅಥವಾ ಸಾಮರಸ್ಯದ ಬದುಕು ನಮ್ಮದು ಆಗಬೇಕು ಅಂತಂದರೆ ಒಂದು ಮಿತ ಆಹಾರ, ಮಿತ ನಿದ್ರೆ ಮತ್ತು ಮಿತವಾಗಿರುವಂಥ ಒಂದು ನಮ್ಮ ಜೀವನ ಶೈಲಿ ಇವು ಬಹಳ ಮುಖ್ಯವಾಗಿ ಬೇಕಾಗ್ತಾ ಇದೆ. ಹಾಗಾಗಿ ಅಂಥ ಒಂದು ಜೀವನ ಶೈಲಿಯ ರೋಗಗಳನ್ನು ದೂರ ಇಡಬೇಕು ಅಂತಂದರೆ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಂಡು ಅದರ ಒಂದು ಸಮತೋಲನವನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಎಲ್ಲ ಜೀವನ ಶೈಲಿಯ ರೋಗಗಳಿಂದ ತಕ್ಕ ಮಟ್ಟಿಗಾದರೂ ನಾವು ಪರಿಹಾರವನ್ನು ಪಡಿಬಹುದು.
1: ಖಂಡಿತ ಸರ್. ಸರ್, ನಮ್ಮ ಒಂದು ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳಿಂದ ಹೇಗೆ ದೂರ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಸ್ನೇಹಿತರೆ, ನಾವು ಏನು ತಿನ್ನುತ್ತೇವೆ, ಎಷ್ಟು ತಿನ್ನುತ್ತೇವೆ, ಎಷ್ಟು ವಿಶ್ರಾಂತಿ ಪಡೆಯುತ್ತೇವೆ ಮತ್ತು ನಮ್ಮ ಮನಸ್ಸನ್ನು ಹೇಗೆ ಕಾಪಾಡಿಕೊಳ್ಳುತ್ತೇವೆ ಎಂಬುದೇ ನಮ್ಮ ಆರೋಗ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ. ವೈದ್ಯರು ತಿಳಿಸಿದಂತೆ ಸಣ್ಣ ಸಣ್ಣ ಬದಲಾವಣೆಗಳು, ಸ್ವಲ್ಪ ವ್ಯಾಯಾಮ, ಸಮತೋಲನ ಆಹಾರ, ಒತ್ತಡದಿಂದ ದೂರವಿರುವಂತಹ ಮನಸ್ಸು, ಇವೆಲ್ಲವೂ ದೊಡ್ಡ ಆರೋಗ್ಯ ರಕ್ಷಣೆಯಾಗುತ್ತದೆ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡವರು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅವಿನಾಶ್ ಕವಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಲುಧ್ವನಿ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಸಂದರ್ಶನೆ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಯಾರು ಅವರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ. ತಮ್ಮ ಹೆಸರು ಸರ್?
1: ನಮಸ್ಕಾರ, ನಮ್ಮ ಹೆಸರು ಅಪ್ಪಣ್ಣ ಪದ್ರ ಬಣ್ಣಿಸಿಟ್ಟೆಂತ್ರಿ. ನಮ್ಮ ಊರ ತಪ್ಸಿಕೆ ಮುಣಕುಲ್ರಿ, ಗೋಕಾಕ್ ತಾಲೂಕ ಹಳ್ರಿ ಅರವಾ ವಿಭಾಗ. ನಮ್ಮ ತಾಯಿ ಊರ ಪಟ್ಟುಕುಂದ್ರಿ. ನಾವು ವಿದ್ಯಾ ಕಲಿತದ್ದು ನಮ್ಮ ತಾಯಿ ಊರಾಗ, ಈಗ ನಾವು ಇರುದು ನಮ್ಮ ತಂದೆ ಊರಾಗ. ಹಿಂಗೈತಿ.
0: ಕಾರ್ಯಕ್ರಮದಲ್ಲಿ ಅಪ್ಪಣ್ಣ ಅವರೇ, ನಿಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಆಗಿರುತ್ತೆ, ಈ ಕೃಷಿ ಚಟುವಟಿಕೆಗಳನ್ನ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ?
1: ಅದು ನಮ್ಮ ಅಜ್ಜನ ಮುತ್ತೆಯಿಂದ ಮಾಡ್ಕೋತ ಬಂದಿರಿ. ಅದ್ರಾಗ ನಾನ ಮೇನ್ರಿ ಹಿರಿಮಗ. ನನ್ ಮ್ಯಾಲೆ 9 ವರ್ಷಕ್ಕೆ ನಮ್ಮ ತಮ್ಮಗಳು ಹುಟ್ಟ್ರಿ, 4 ಮಂದಿ ಕರೀರಿ ನಾವು ಜನ. ಅದ್ರಾಗ ನಾನ ಮೇನ್. ಅದಕ್ಕೂ ನನಗೆ ಸಾಲಿ ಕಡಿಯಕ್ಕ ನನ್ನ ಕಳಿಸಲಿಲ್ಲರಿ, ಮಾಡೋರು ಇಲ್ಲ. ಆದ್ರೂ ಹಂಗಾಗಿ ನಾನು ಒಕ್ಕಲ್ತನ ಮಾಡ್ಕೋತಾನೆ, ಬಸವಣ್ಣವನ್ನು ಮಾಡ್ತೀನಿ ರೀ ಎಲ್ಲಾನ. ಆಮೇಲೆ ಈಗ ಬರ್ತಾ ಎಲ್ಲ ಟ್ರ್ಯಾಕ್ಟರ್ ಬಂದ್ರು, ಇದನ್ನ ಮಾಡ್ತೀವಿ. ಮೊದಲು ಮೊಟ್ಟೆ ಹೊಡಿತೀನಿ ರೀ ಅಣ್ಣ, ಡಬ್ ಇದ್ ಮೊಟ್ಟೆ ಹೊಡಿತೀನಿ. ಸಣ್ಣವಿದ್ದಾಗಿಂದ ಮೊದಲು ಮೊಟ್ಟೆ ಇದ್ರು ನಾವು, ಒಬ್ಬ ಮೊಟ್ಟೆ ಹೊಡಕ ಒಬ್ಬ ನೀರು ಹಸಕ ಹಿಂಗೆ ಆಳ್ರಿ. ಮತ್ತೆ ಅಷ್ಟೇ ಒಂದು 2-4 ಎಕರೆ ಮಾಡ್ಬೇಕಾರೆ ರಗಡಾಕಿತ್ತು. ಈಗಿಲ್ಲ, 10 ಎಕರೆ ನಡೆಸ್ಬೋದ್ರಿ ಈಗ ಒಬ್ಬಂದು ಕುಟುಂಬ. ಅಗದಿ ಸರಳವಾಗಿ, ಯಾಕಂದ್ರೆ ವಿಜ್ಞಾನ ಬಂದ್ರಿ, ಖರ್ಚು ಮಾಡ್ಕೋತತಿ, ಬೆಳೆ ಅದು ನಡೀತೈತ್ರಿ. ಆಗ 10 ಎಕರೆ ನಡೆಸ್ಬೇಕಾದ್ರೆ ಭಾಳ ಆಳ್ಬೇಕಾಗ್ತಿದ್ರು. 10 ಎಕರೆ ಸತತ 12 ಆಳ್ಬೇಕಾಗ್ತಿದ್ರು ಅವಾಗ ನಮಗೂ. ಈಗ ವಿಜ್ಞಾನದಿಂದ ಸುಲಭ ಆಗಿದೆ, ತೊಡೆ ಮಂತ್ ಹತ್ತೈತಿ. ಆದ್ರೆ ಖರ್ಚು ಹಾಕತ್ತಿರಿ, ಅದ ಖರ್ಚು ಆಗ್ತಿರ್ಕಿಲ್ಲ ನಮಗೆ. ಆಳಿನ ಪಗಾರು ಕಮ್ಮಿ ಇತ್ತು ಅವಾಗ. ಈಗ ಆಳಿನ ಪಗಾರ ಎಲ್ರಿ, 200-300 ಬೀಳ್ತಾರ, 500 ಬೀಳ್ದಂಗ ಗಂಡಾಳ ಹೆಣ್ಣಾಳೆ 200-300 ಕೊಡ್ತಾರೆ. ಅವ್ನಿಗೆ ಕೊಡಾಕ ಹೋತಾರ, ಅವೆಲ್ಲ ನಾವು ಮಾಡಿದ್ದು ಹೊಲ ಮಾರಿರು ಆಗಂಗಿಲ್ರಿ, ಎಲ್ಲ ಆಳೈತಿ ಮಾಡ್ಸಕ್ ಹೋರ. ಹಿಂಗ ಕಾಲ್ರಿ ಅದು. ಈಗ ಅದ್ರ ಸ್ವಲ್ಪ ವಿಜ್ಞಾನ ಬಂದಿಲ್ಲ, ಇದು ಖರ್ಚು ಹಾಕತ್ರಿ. ಮತ್ತೆ ವರ್ಷ ಮಾಡ್ಕೋತ ಹೋಗುದ್ರಿ, ಇದನ್ನ ಖರ್ಚು ಹಾಕತಿ, ಸುಮ್ಮನೆ ನಮ್ಗೆ ಉಳಿಯೋ ಅಷ್ಟ ಉಳಿತೈತಿ. ಒಂದ್ ತಾಳ್ನಾಗ ಮತ್ತೆ ಎಲ್ಲಾರು ಆಯಗಾರ ಅಭಿಕ್ಷಕರನ್ನ ಎಲ್ಲಾರು ಕಾಪಾಡ್ಬೇಕು, ನಾವು ಕಾಪಾಡ್ಕೋಬೇಕು. ನಮ್ಗೆ ಉಳಿದು ಒಂದ ತಾಳ್ರಿ, ಬಡ್ಡಿ ಬಡ್ಡಿ ರೈತರಿಗೆ ಹೇಳ್ಕೊತ ಬರ್ತಾರು. ನಮ್ಗೆ 3 ತಾಳ್ನಾಗ ಒಂದ ತಾಳು ಉಳಿದ್ರಿ.
0: ಮುಂದಿನ ಪ್ರಶ್ನೆ ಆಗಿರುತ್ತೆ, ಇದು ನೀವು ಈ ರೈತ ಈ ಕೃಷಿ ಚಟುವಟಿಕೆಗಳನ್ನ ಕೌಟುಂಬಿಕವಾಗಿ ಮಾಡ್ತಾ ಬಂದಿದ್ದೀರಾ ಅಥವಾ ನೀವೇ ತಾನೇ ಮೊದಲನೇದಾಗಿ ಮಾಡ್ತಾ ಇದ್ದೀರಾ?
1: ಒಂದು ಮೊದಲು ನಮ್ಮ ತಂದೆ ತಾಯಿಯ ಹಿರಿಯರ ಮಾಜರ್ ಮಾಡ್ಕೋತ ಬಂದಿರಿ. ನಾವು ಹೋದ್ರೆ ಮತ್ತೆ ಅದ್ರ ಬಿಟ್ಟು ನಮ್ಗೆ ಏನು ಇಲ್ಲ ಇಲ್ರಿ. ಮತ್ತೆ ಅದನ್ನ ಮಾಡ್ಬೇಕಾಗಿತ್ತು ನಾವು, ಸಾಲಿ ಕಲಿತೆಲ್ಲ ಏನ್ರಿ ಮತ್ತೆ ಮಾಡ್ಬೇಕಂದ್ರೆ. ಅದಕ್ಕಾಗಿ ನಾವು ಒಕ್ಕಲ್ತನ ಮಾಡ್ಕೋತ ಬಂದಿರಿ. ಮೊದಲು ಹತ್ತಿ ಗೊಂಜಾಳ ಮಾಡಿದ್ವು, ಅದೇನು ಕೆಲಸ ಆಗಲ್ರಿ. ಆ ಕಬ್ಬು ಬೆಳೆಸಿದ್ರಿ, ಕಬ್ಬು ಬೆಳೆಸಿ ನಾನಾ ರೀತಿ ತ್ರಾಸ ಆಗಿದೆ ಸೈರಾಗ. 2 ಎಕರೆ ಕಬ್ಬು ಬೆಳೆಸ ಕಳಸಾಕ ಅದ್ರದ್ದು ಅದಕ್ಕಾಗೈತ್ರಿ. ಹರಳಿ ಫ್ಯಾಕ್ಟ್ರಿ ಕಳಿಸಿದ್ವಿ ನಾವು ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ. ಅವಾಗ ಹೋಗೋ ಫ್ಯಾಕ್ಟ್ರಿ ಇರ್ತಿರ್ಕಿಲ್ರಿ. ಹಿಂಗಾಗಿ ಅವಾಗ ಭಾಳ ತೊಂದರೆ ಆಗೈತ್ರಿ. ಆಗ ನಾವ ನೀರ ಆಸೆ ಸ್ವಂತ ಗುದ್ದಾಡ್ತಿದ್ರಿ. ಆಗ ಇಂಜಿನ್ ಮೇಲೆ ಚಲೋ ಇಂಜಿನ್ ಕರೆಂಟ್ ಒತ್ತಿ ಇರ್ತಿರ್ಲಿರ. ಆಗ ಇಂಜಿನ್ ಮೇಲೆ ಅವಾಗ ಇಂಜಿನ್ ಬಂದ್ರಿ, ಏ ಅದು ಸರಳ ಎಂದ್ವಿ ನಾವು. ಅದ್ರ ಮೇಲೆ ಮಾಡಿಸೋ ಒಂದು 10 ವರ್ಷ ಮಾಡಿದ್ವಿ. ಆಮೇಲೆ ಕರೆಂಟ್ ಬಂತು, ಆದ್ರೂ ಆಗ ಫ್ಯಾಕ್ಟ್ರಿ ಇದ್ರಿಕಿಲ್ರಿ, ಕಬ್ಬು ಬೆಳೆಸಿ ಹೋಗ್ತಿರ್ಲಿಲ್ಲ. ಆಮೇಲೆ ಫ್ಯಾಕ್ಟ್ರಿ ಯಾವ್ದ್ರಿ, ಈಗ ಸರಳ ಕಬ್ಬು ಹೋಗ್ತೈತಿ. ಒಳ್ಳೆ ಆದ್ರೆ ಬಿಲ್ ಸರಿಯಾಗಿ ಬರಂಗಿಲ್ರಿ. 20 ದಿವಸಕ್ಕೆ ಬಿಲ್ ಬರ್ಬೇಕ್ರಿ, 15 ದಿವಸಕ್ಕೆ 2 ತಿಂಗಳು ಕೊಡ್ತಾರ ಬೇಕ್ರೆ. ಹೋಯ್ತಿರ ಅಂದ್ರೆ ಹೋಯ್ತಿರ ಬಿಟ್ಟು ಹಿಂಗೂ ಆಕತಿ. ಈಗ ಏನ್ ಮಾಡುದು?
0: ನೀವು ಹೇಳಿದ್ರಿ ಕೌಟುಂಬಿಕವಾಗಿ ನೀವು ಮಾಡ್ತಾ ಇದ್ದೀರಾ ಅಂತ.
1: ಹ್ಞೂ,
0: ಆಗಿನ ಕಾಲದ ರೈತ ಪದ್ಧತಿಯಲ್ಲಿ ಮತ್ತೆ ಈಗಿನ ಕಾಲದ ಪದ್ಧತಿಯಲ್ಲಿ ಏನ್ ಬದಲಾವಣೆ ಬಂದಿದೆ?
1: ಈಗಿನ ಆಗಿಂದ ಏನೈತಿ, ಅವರು ಬಹಳ ಶ್ರಮವಾಗಿ ದುಡಿದಿದ್ರು. ನಾವು ಹಿಂಗ ಹಾಕ್ಬೇಕು, ಸಣ್ಣ ಸಾಲ ಮಾಡಬೇಕು, ಅಂಕಣ ಕಡಿಬೇಕು, ಹಿಂಗೈತಿ. ಈಗೇನಿಲ್ರಿ, ಈಗ ಅದ್ ನೀರ್ ಅಂಕಣ ಯಾಕೆ ಕಡಿಬೇಕಾಗಿದ್ರೆ ಖರ್ಚು ಹಾಕ್ಬಿಡ್ತಾರ. ನಾವು ನೀರ್ ಹಸಕ್ ಅನುಕೂಲ ಇರ್ಲಿಲ್ಲ. ಈಗ ಪೈಪ್ ಬಂದಿರಿ, ಅಂದ್ರೆ 4 ಫೂಟ್ 6 ಫೂಟ್ ಸಾಲ ಮಾಡ್ತೀವಿ. ಪೈಪ್ ಹೋಗಿತ್ತು, ಅದ್ರಾಗ ಗೊಬ್ಬರ ಬಿಡಿತು, ಅದ್ರಾಗ ಎಲ್ಲ ಮಾಡ್ತು, ನಡೀತೈತ್ರಿ. ಈಗ ಅವಾಗ ಸಣ್ಣ 3 ಫೂಟ್ ಒಂದು ಸಾಲ್ರಿ, ಅಂಕಣನ ಕಟ್ಟಬೇಕು, ಅದೆಲ್ಲ ಬಹಳ ಗುದ್ದಾಟೈತ್ರಿ ಅವಾಗ. ಎಷ್ಟು ಈಗೇನೈತಿ, ಅಷ್ಟು ಗುದ್ದಾಟಿಲ್ಲ, ಕರೆ ಖರ್ಚು ಬಹಳ ಐತಿ. ಈಗ ಆ ಗುದ್ದಾಟ ಇದ್ದಷ್ಟೆಲ್ಲ ಲಾಭ ಆಕೈತ್ರಿ ನಮಗ. ಅದು ಈಗ ಮಾತ್ರ ಏನು ಲಾಭ ಆಗಂಗಿಲ್ಲ.
0: ಅಂದ್ರೆ ಎಷ್ಟು ಶ್ರಮ ಪಡ್ತಿದ್ರು
1: ಅಷ್ಟು ಲಾಭ ಆಗ್ತಿತ್ತು. ಅದು ಖರ್ಚು ಆಗ್ತಿರ್ಕಿಲ್ಲ, ಅದ ಇದು ಖರ್ಚು ಆಗ್ತೈತ್ರಿ ಅದ್ಗೀಗ. ಹ್ಞೂ, ಇಷ್ಟರಿ
0: ಈಗ
1: ಈಗ ಖರ್ಚು ಹಾಕತ್ರಿ. ಖರ್ಚು ತೆಗದ ಮುಂದೆ ಏನ್ ಮಾಡ್ಬೇಕ? ಮೊದಲು ಆಗ ಹಾಕಿ ಅದಕ್ಕೆ ಏನ್ ಮಾಡ್ಬೇಕು?
0: ಹಿಂಗ್ ಬಂದ್ರೆ ಅಷ್ಟು ಲಾಭ ಇಲ್ಲ.
1: ಅಷ್ಟೇನು ಲಾಭ ಇಲ್ರಿ. ಈಗ ಒಂದ್ ಈಟ್ ತೇಪ್ತಾರ, ಒಂದ್ ಯಾವ್ದಾರ ಖರ್ಚು ತೇಪ್ತಾರ, ಎಲ್ಲ ಹೋಗ್ಬಿಡ್ತೈತ್ರಿ. ಒಂದ್ ಪೇಲ್ ಹತ್ರದ್ರೊಳಗ್ರಿ, ಗೊಬ್ಬರ ಆಗ್ಲಿ, ಬೀಜ ಹಾಕೋದ್ನಾಗ ಆಗ್ಲಿ, ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಂದ್ ತೇಪಿರ್ ಎಲ್ಲ ಹೋಗೋದ್ರಿ. ಆಗಿಲ್ಲ, ಮಳಿ ಹೆಂಗಾರ ಮಾಡಿ ನಾವು ಎಷ್ಟು ನಮ್ ನೀಗದಷ್ಟು ನಾವು ನಕ್ಕಿ ಮಾಡ್ಕೋತಿದ್ವಿ. ಖರ್ಚು ಇಲ್ಲದ ಚಲೋ ಬೆಳೆ ಬರ್ತಿತ್ತು, ತಿನ್ನಾಕು ಚಲೋ ಇತ್ತು ಆಹಾರ. ಅದ ಈಗಿನ ಆಹಾರ ತಿನ್ನಾಕ ಊಟ ಗೊಂಜಾಳ ತಿನ್ನಿ, ಈ ಒಂದ್ ತಿನ್ನಿ ತಿನ್ನಾಕ. ಅವಾಗ 4-4 ತಿನ್ನಿ ತಿದ್ದಿದ್ವಿ ನಾವು, ಅಂತ ಗೊಂಜಾಳ ಇದ್ರು. ಅವಾಗ ರೊಟ್ಟಿ ಮಾಡಿರಿ, ಬಿಳಿಜಾಳ ರೊಟ್ಟಿ ಏನ್ ಮಾಡಿದ್ರಿ, ಅವಶ್ಯವ ಹತ್ತಿದ್ವಿ. ಈಗ ಆ ರೊಟ್ಟಿ ಶಿವನ ಹತ್ತು ಅಲ್ಲಿ ಗೊಂಜಾಳ ರೊಟ್ಟಿ ಹಿಂಗಾಗೈತ್ರಿ. ಅದ್ರೊಳಗೆ ಕ್ವಾಲಿಟಿ ಉಳಿದಿಲ್ರಿ. ಈಗ ಬೆಳೆ ಬೆಳಿತಾವು ಮಾಡ್ತಾವ ಕರೆ, ಅವ್ರ ಕ್ವಾಲಿಟಿ ಇಲ್ರಿ ಒಟ್ಟ. ಈಗ ಒಟ್ಟು ಆಕಾರ ಅಷ್ಟ ಐತ್ರಿ ಈಗ ಅದ್ರಾಗೆಲ್ಲ. ಹ್ಮ್, ಆದ್ರೆ ಅದು ಕ್ವಾಲಿಟಿ ಇಲ್ರಿ ಮೊದಲು ನಂಗೆ. ಈಗ ಅದಕ್ಕಾಗಿ ನಮ್ಮ ಮಕ್ಕಳ ಕಡೆ ತಾಕತ್ತು ಬರುವಾತ್ರಿ, ಅದಕ್ಕೆ ನಮ್ಮ ತಾಕತ್ತು ಅವ್ರ ಕಡೆ ಇಲ್ಲ. ಹಿಂಗಾಗೈತ್ರಿ ಒಟ್ಟ. ಹ್ಞೂ,
0: ನೀವು ನಿಮ್ಮ ಹೊಲದಲ್ಲಿ ಯಾವ ರೀತಿ ಬೆಳೆಯನ್ನ ಬೆಳಿತೀರಾ, ಅದ್ರ ಬಗ್ಗೆ ತಿಳಿಸಿ.
1: ನಮ್ಮ ಹೊಲದಾಗ ಕಬ್ಬು ಬೆಳಿತೀವಿ, ಹತ್ತಿ ಗೊಂಜಾಳ ಬೆಳಿತಿದ್ರು ಮೊದಲ. ಹತ್ತಿ ಗೊಂಜಾಳ ಬಿಟ್ಟು ಬರ್ಬರ್ತಿ ಈಗ ನೀರಿನ ಅನುಕೂಲ ಕೆನಾಲ ಹಿಂಗೆಲ್ಲ ಬರೋಣ, ಕಬ್ಬು ಬೆಳಾಕಿತ್ತು. ಕಬ್ಬು ಬೆಳೆದಿದ್ರು, ಅದು ಕಬ್ಬು ಬೆಳೆದ್ರು ಅದು ಸರಿಯಾಗಿ ಹೋಗ್ಲಿಲ್ಲ, ಮಾಡಲಿಲ್ಲ, ತೊಂದರೆ ಆಕಿತ್ತು. ಈಗ ಫ್ಯಾಕ್ಟ್ರಿಗಳಿಗೆ ಅವ್ರಿಗೆ ಕಬ್ಬು ಹೋಗೈತಿ, ಆದ್ರೂ ಏನ್ ಮಾಡಿದ್ರಿ, ರೊಕ್ಕ ಸರಿಯಾಗಿ ಬಂದು ರೈತಕ್ಕೆ ರಬಕ್ನ ಹತ್ತಿರಲ್ಲ. 15,000 ರೊಕ್ಕ ಬರೋದಿಲ್ರಿ, ಬಂದ್ರೆ ಚಲೋ ಕರೆ ಬರೋದಿಲ್ಲ. ಹಂಗಾದ್ರು ನಾವು ಅದನ್ನ ಬಿಟ್ಟು ಎಲ್ಲರೂ ಗುದ್ದಾಡಬೇಕಾಗಿತ್ತು. ಅದನ್ನ ಬಿಟ್ಟು ನಮ್ಗೆ ಏನು ಹಾದಿ ಇಲ್ಲ. ಅದ್ರ ಕೂಡ ಇದೊಂದು ಇರ್ಲಿ ಅಂತ ಭಜನೆ ಒಂದು ಕಾರ್ಯಕ್ರಮ ಮಾಡ್ಕೋತ, ದೇವ್ರ ಸೇವೆ ಮಾಡ್ಕೋತ, ಮತ್ತೆ ಒಕ್ಕಲ್ತನ ಮಾಡ್ಕೋತ, ಇಷ್ಟ ಮಾಡ್ಕೋತ ಬಂದ್ರೆ ನಾವು ಉಳ್ಕಿದ್ದೆ. ಯಾವ್ದು ನಂಗೆ ಮಾಡಕ್ಕೆ ಇಲ್ರಿ, ಡಿಜೆಲ್ ಇಂಜಿನ್ ರಿಪೇರಿ ಮಾಡ್ತೀನಿ, ನಾ ಎಲ್ಲ ಮಾಡ್ತೀನಿ. ನಾವು ತಗೊಂಡು ಬಡಿಗೆ ತಾನು ನಾನು ಮಾಡ್ಕೋ ಮತ್ತೇನು ಚಟ ಮತ್ತೇನು ಮಾಡಕ್ಕಾಗಿಲ್ಲ ನಮಗೆ. ಇದನ್ನ ನೋಡಿದ್ರೆ ರಗಡ ಐತಿ, ಇಷ್ಟು ಕಾರ್ಯಕ್ರಮ ಮಾಡಿದ್ರಿ, ಭಜನೆ ಸೇವಾ ಇದನ್ನೊಂದು ನೋಡಿದ್ರಿ, ಅದ್ರಾಗ ಏನಿದ್ ಒಕ್ಕಲ್ತಂಗ ನಾವು ಏನ್ ಕೊಳೆ ಮಾದ್ರು ನಾವು ತಯಾರು ಬಡಿಗಾರಕ್ಕೆ ಮಾಡೋದ್ ಕೆಲಸ ನಾವು ಮಾಡ್ಕೊಂಡ್ ಕೆಲಸ ಆದ್ರೂ ಮಾಡಿದ್ರಿ.
0: ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನೀವು ಕಂಡಂತಹ ಈ ಕೃಷಿ ಚಟುವಟಿಕೆಗಳಲ್ಲಿ ಈಗ ನೀವು ಪ್ರಾರಂಭ ಮಾಡಿದ ದಿನದಿಂದ ಇವತ್ತಿನವರೆಗೆ ಏನು ಬದಲಾವಣೆ ಬಂದಿದೆ ಅದರ ಬಗ್ಗೆ?
1: ಬದಲಾವಣೆ ಐತೆಂದ್ರೆ ಎಷ್ಟು ಆರಾಮ ಇರೋಕೆ ಹೋಗ್ಕಿರಲಿಲ್ಲ, ಅಷ್ಟು ಖರ್ಚು ಐತಿ ಹೊರತಾಗಿ ಮತ್ತೇನು ಇಲ್ರಿ. ಅದ್ರಾಗ ಆಗಿನ ಹಂಗ ರುಚಿನೂ ಇಲ್ಲ, ಮಾಲು ಹುಟ್ಟತೈತಿ, ಅದಕ್ಕೇನು ಸುಖ ಇಲ್ರಿ, ಹುಟ್ಟು ಖರ್ಚಾಗಿ ಹೋಗ್ಬಿಡ್ತೈತಿ. ಮೊದಲಿನ ಬೀಜ ಎಲ್ಲ ಬದಲಾಗ್ಯಾವ್ರಿ, ಈಗ ಬದಲಾಗಿ ಆವಾಗ 12 ಚೀಲ 15 ಚೀಲ ಬೆಳಿತಿದ್ರು ಗೊಂಜಾಳ, ಈಗ 20-25 ಚೀಲ ಬೆಳಿತಿದ್ರು. ಕರೀರಿ ಖರ್ಚಾಕೈತಿ ಅದ್ರಾಗ ಅರ್ಧ. ಆಗ 12-15 ಚೀಲ ಬೆಳಿತಿದ್ರಲ್ಲ ಕಮ್ಮನ್ ಜೋಳ ಇದ್ರು ಅವ್ ನಕ್ಕಿ ಉಳಿದಿದ್ವ, ಅವು ನಮ್ಗೆ ಲಾಭ ಅನಿಸ್ತೈತ್ರಿ. ಈಗ ಅರ್ಧ ಅಷ್ಟು ಬೆಳಿತೈತಿ ಕರೀರಿ, ಅದು ಖರ್ಚಾಗಿ ಹೋಗ್ಬಿಡ್ತೈತಿ. ಇಷ್ಟು ಮಾತ್ರ ಆಗೈತಿ ನೋಡ್ರಿ, ಇದ್ರ ಮತ್ತೇನಿಲ್ಲ, ಬೆಳಿತೈತಿ, ಬೆಳೆಯಲ್ಲಂಗಿಲ್ಲ, ಖರ್ಚು ಮಾಡಿಸ್ಕೊತೈತಿ, ಅರ್ಧ ಹೋಗ್ತೈತಿ, ಅರ್ಧ ಉಳಿತೈತಿ. ಅರ್ಧದ್ರಾಗ ಮತ್ತೆ ಎಲ್ಲ ಆಳ ಪಗಾರ ಎಲ್ಲ ಮಾಡ್ಕೋಬೇಕು, ಮತ್ತ್ ಮುಂದೆ ಮತ್ತ್ ಬೀಜ ಹಾಕ್ಬೇಕು, ಮತ್ತ್ ಹೊಲ ಗಳೆ ಹೊಡಿಸ್ಬೇಕು. ಗಳೆ ಹೊಡಿಸ್ಬೇಕಾರ ಪೊಕ್ಕಟ್ ಹೊಡಿತಿದ್ರು ನಾವು, 2 ಜೊಕ್ಕೊಂದು ಎಕರೆ ಹಂಗ ಚಲೋ ಐತ್ರ, 2 ಜೊಕ್ಕೊಂದು ಎಕರೆ ನೆಗಳ ಹೊಡಿತಿದ್ರು ನಾವು. ಈಗ 10 ಎಕರೆ ಹೊಡಿತಾರೆ ಕರೆ, ಖರ್ಚು ಐತ್ರ ಅದಕ್ಕೆ, ಎಷ್ಟು ಹೊಡೆದ್ರು ಆ ಹೊಡೆದಾಟ ಎಲ್ಲ ಖರ್ಚು ಐತಿ, ಖರ್ಚಿಲ್ಲದ ಯಾವ್ದಿಲ್ಲ. ಆಗ ಖರ್ಚಿಲ್ಲ ಐತ್ರಿ, ಈಗ ಖರ್ಚು ಭಾಳ ಐತ್ರಿ, ಇಷ್ಟ ರೈತರಿಗೆ ಕೂದ್ಯಾಟ ಆಗೋದ್ರ. ಅದ್ರಾಗ ಅಲ್ಪ ರೈತರು ಈಗ ಮಾಡ್ದಂಗ ಆಗೈತಿ, ದೊಡ್ಡ ರೈತರ ಮಾಡ್ಬೇಕಿದ್ದಾವ್, ಸಣ್ಣ ರೈತರು ಮಾಡೋದು ವಜ್ಜಾಗತ್ತೀ, ಈಗ ಇರುದಿಲ್ಲ ಅವ್ರ ಕಡೆ ದುಡ್ಡು, ಹಿಂಗ ತೊಂದರೆ ಬರತ್ತರಿ. ಇಷ್ಟ ದೊಡ್ಡವ್ ದೊಡ್ಡ ರೈತ ಮಾಡ್ಕೋತ ಹೊಂಟಾನ ಬಿಟ್ಟಿಲ್ಲ, ನಾವು ಎಷ್ಟು ಖರ್ಚು ಮಾಡ್ರೆ ಹಾಕ್ತಾನ ತಗೋತಾನ ಹಾಕ್ತಾನ ತಗೋತಾನ ಹಂಗ ಹೋಗುದ್ರಿ. ಒಟ್ಟು ಹಿಂದೆ ಮುಂದೆ ಆಗಂಗಿಲ್ಲ ರೈತನು, ರೈತನಂತ ಯಾರು ಮುಂದಾಗಿದ್ದು ನಮಗ್ ಗೊತ್ತಿಲ್ರಿ. ಮಾತ್ರ ಅವ್ರ ಪೂರ್ತಿ ಕುಂಡಾಕ ತಿನ್ನಕ್ ಅವ್ರಿಗೆ ಇರ್ತತಿ, ಎಷ್ಟು ಮಾತ್ರ ಕರೆ ಸರ್.
0: ನೀವು ಹೇಳಿದ ಮಾತು ನಿಜ. ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನಿಮ್ಮ ಪರಿವಾರದವರು ಈ ನಿಮ್ಮ ರೈತ ಚಟುವಟಿಕೆಗಳಲ್ಲಿ ಎಷ್ಟು ಸಹಾಯ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸಿ.
1: ನಮ್ಮ ಪರಿವಾರದ ಮಕ್ಕಳು ಎಲ್ಲ ದುಡಿತಾವ್ರಿ, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ನಾವು ಒಟ್ಟ ರೈತಿಕೆ ಒಳಗೆ ನಾವು 2 ಮಕ್ಳು ಕೊಟ್ಟರು, ರೈತರಿಗೆ ಕೊಟ್ಟರು, ನಾವು ನೌಕರಿ ಮಾತ್ರ ಬೇಡ ಅಂತೀವಿ ನಾವು. ಇಲ್ಲಿ ಪಾರ್ ಕಾಯಕ ಬೇಕಿಲ್ಲ ಅಂತ ಬಸವನವ್ರು ಹೇಳಿದೈತಿ, ನಮ್ಗೆ ಹೊಟ್ಟಾರು ತುಂಬತ್ತಿಲ್ಲ ಕಡಿ, ಎಲ್ಲರೂ ಓದ್ಬಿಟ್ಟ ನಾವು ಇದನ್ನ ಮಾಡ್ನೋತಿ, ಇದ ನಮಗೆ ಇಷ್ಟ ಆಯ್ತ್ರಿ, ನಾವು ಇದನ್ನ ಮಾಡ್ಕೋತ ಹೊಂಟಿದ್ರಿಪ್ಪ. ಸತ್ಯವಾಗಿರ್ತದೆ, ನಮ್ಮ ಕಾಯಕ್ ಹಾಕೈತಿ, ಶರೀರ ಚಲು ಉಳಿತೈತಿ, ಅದ್ರ ಕಮ್ಮಾರ ತಿತ್ತು ಅದ ತಿತ್ತು ಎಲ್ಲೂ ಯಾರು ಹುಷಾರಿಲ್ಲ, ನಮ್ಗೆ ಉಣ್ಣಾಕರ ನಕ್ಕಿ ಸಿಗ್ತೈತಿ. ಇದನ್ನ ಮಾಡ್ನಂತೆ ನಮ್ಮ ಮಕ್ಕಳ ಅವ್ರನ್ನ ಹೆಣ್ಮಕ್ಳ ರೈತರಿಗೆ ಕೊಟ್ಟಿದ್ವು. ನಮ್ಮ ಮಗ ಈಗ ಅವ್ರು ಸೆಕೆಂಡ್ ಇಯರ್ ಮಾಡಿ ಅವ ಒಕ್ಕಲ್ತನ ಮಾಡ್ತಾನೆ ರೀ.
0: ಏನ್ ಮಾಡ್ತಾರೆ
1: ಒಕ್ಕಲ್ತನ ಮಾಡ್ತಾನೆ, ನಾವು ಸೆಕೆಂಡ್ ಇಯರ್ ಮಾಡಿ ಆದ್ರು ಉಣ್ಣೋ ಮತ್ತೆ ನೌಕರಿ ಏನು ಕಳಿಸಿಲ್ಲ.
0: ಅಂಡ್ ಈಗಿನ ಈ ಕೃಷಿ ಪದ್ಧತಿಗಳಲ್ಲಿ ಬಳಸುವ ಯಂತ್ರಗಳು ಅಥವಾ ವೈಜ್ಞಾನಿಕ ಟೆಕ್ನಾಲಜೀಸ್ ಏನೇನು ಬಂದಿದಾವೋ ಅದು ಯಾವ್ದರ ನಿಮಗೆ ಸಹಾಯ ಮಾಡಿದೆ ಅದ್ರ ಬಗ್ಗೆ ತಿಳಿಸಿ.
1: ಅದು ಖರ್ಚು ಮಾಡ್ತಾವ್ರಿ, ಎಲ್ಲ ಮಾಡ್ತಾವ ಕೆಲಸ, ಆದ್ರೆ ಖರ್ಚು ಮಾಡ್ತಾವು ಮತ್ತ ಬಸವನ್ ಮಾಡಿದಂಗ ಅದ ಆಗುದಿಲ್ಲ. ಏನ್ ಮಾಡ್ರು ಬುಡುಗ್ ಗಟ್ಟಿ ಮಾಡ್ಕೋತ ಹೋಗ್ತೀರ, ಅದು ಮುಂದ್ ಒಂದ್ ಮಿದು ಮಾಡ್ತತಿ, ತುಳ್ದಾಟ್ ಗಟ್ಟಿ ಮಾಡ್ದತ್ರಿ. ಅದ ದೈತನ್ ಬಿಟ್ಟಂಗ ಆಗಿ ಬಿಟ್ಟೈತ್ರಿ ಹೊಲ್ದಾಗ, ನಾವು ಬಸವನ್ ಮಾಡೋ ಕೆಲ್ಸಕ್ಕ ಅವ್ನು ಬಿಟ್ಟುಕೊಂಡು ಏನಾಕೈತಿ, ಗಟ್ಟಿ ಆಕತ್ರಿ ಮಿಷಿನ್ದಿಂದ ಅಲ್ಲ. ಆಗಿ ನಂಗೆ ಫಲವತ್ತು ಉಳಿಯಂಗಿಲ್ರಿ, ಅದಕ್ಕೆ ರಾಸಾಯನಿಕ ಗೊಬ್ಬರನ ಹಾಕ್ಬೇಕೈತೆ ಅಂತ ಬೀಜ. ಈಗ ಆರ್ಗ್ಯಾನಿಕ್ ಮಾಡಬೇಕು, ಇದನ್ನ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಹೊಳ್ಳಿ ರೈತರಿಗೆ ಮಣಿ ಮಣಿ ಒಬ್ಬೊಬ್ಬರು ನಿತ್ಯ ಕೊಡ್ಬೇಕಾಗಿದ್ರೆ ಅನುಭವ ಅಂದಾಗಿದ್ ಮುಂದುವರಿತಿದ್ರು. ಇಲ್ಲಕ ಹಿಂಗ ಬಿಟ್ರಿ, ಇದ ಇದನ್ನ ಮಾಡಿ ಮಾಡಿ ಬರ್ಬಾರ್ದು ಭೂಮಿ ಬಾದಾಕತ್ತ ಅನ್ನೋದು ನಮ್ಮ ಮನಸ್ಸು. ಭೂಮಿ ಬಾದ ಆಗ್ಬಾರ್ದು ಅಂದ್ರೆ ನಾವು ಮತ್ತೆ ಮೊದಲಿನ ಕೃಷಿನ ಮಾಡ್ಕೋಬೇಕು, ಅಂದ್ರೆ ಭೂಮಿ ಉಳಿಸಾಕ ಹಾದೈತ್ರಿ. ಮತ್ತೆ ಇದನ್ನ ಮಾಡ್ಕೋತಾವ್ರ ಭೂಮಿ ಬಾದ ಆಕತ್ತೆ ಅನ್ಸುತ್ತೆ, ರಾಸಾಯನಿಕ ರಾಸಾಯನಿಕ ಮಾಡ್ಕೋತಾವ್ರ. ಇಷ್ಟ ನಮ್
0: ಈ ಕೃಷಿಯಿಂದ ಈಗ ನಿಮ್ಮ ಜೀವನ ಶೈಲಿ ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳಿಸಿ.
1: ಜೀವನ ಶೈಲಿ ಏನ್ರಿ ಸರ್, ಆಗ ಹೆಂಗ ಹಂಗ ಹಿಂಗ್ ಬರ್ತತಿ ಹಿಂಗ್ ಹೋಗ್ತೈತಿ, ಅದೇನು ಜೀವನ ಶೈಲಿ ಏನು ಬದಲಾಗಿಲ್ಲ ನಮ್ಗೆ. ನಮಗೆ ಏನು ಮಾಡಕ್ ಆಗಂಗಿಲ್ಲ, ಎಷ್ಟ ಎಷ್ಟ ಎಷ್ಟ ರೀ ಒಟ್ಟ ಉಣ್ಣಕ್ ದಿನಕ್ಕೆ ಇರ್ತೈತಿ, ಖರ್ಚಾಗಿ ಹೋಗ್ತೈತಿ, ಖರ್ಚು ಮೊದಲು ಕೊಡಬೇಕು ಆಮೇಲೆ ನಾವು ಮಾಡ್ಬೇಕ್ರಿ. ಆಗ ಖರ್ಚಿಲ್ಲ ಮಾಡ್ಬೋದು ದುಡ್ದು, ಅದು ಒಳ್ಳೆ ಪಾಡಿತ್ರಿ. ಅದ ಸರ್ ದುಡ್ದಾವಂಗಿತ್ತ, ಈಗ ದುಡ್ದಾವಂಗೂ ಮಾಡ್ಬೋದು, ದುಡ್ದಾವಂಗೂ ಮಾಡ್ಬೋದು, ಆದ್ರೆ ಖರ್ಚಿದಾವ್ ಮಾಡ್ಬೋದು, ಈಗ ರೊಕ್ಕ ಕೊಟ್ಟ ಮಾಡ್ಬೋದು, ಏನೆಲ್ಲ ಹಿಂಗಾಗಿ ಬಿಟ್ಟಿದ್ರಿ. ಇಷ್ಟರಿ ಮತ್ತೇನ್
0: ಅಂದ್ರೆ ಕೇಳುದೇನಂದ್ರೆ ಈಗಿನ ಈ ಜೀವನಾಧಾರಕ್ಕೆ ಏನು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ತಿಳಿಸಿ. ಆಮೇಗ ಕಾಸ್ಟ್ ಆಫ್ ಲಿವಿಂಗ್ ಈಗಿನ ಕಾಲದಲ್ಲಿ ಬಹಳ ಖರ್ಚಾಗ್ತಾ ಇದೆ ಅಂತ, ಅದ್ರಲ್ಲಿ ನಿಮ್ಗೇನಾದ್ರೂ ಸಮಸ್ಯೆ ಆಗಿದೆ?
1: ಈ ಖರ್ಚು ಮೊದಲು ಬೇಕಲ್ಲ ಸರ್, ಎಲ್ಲಕ್ಕೂ ಬಡ್ಡಿ ಹಂಗೆಲ್ಲ ಇಸ್ಕೊಂಬಂದ್ರೆ ಹಾಕಿ ಅದು ನಡೆಸಬೇಕು. ಆಗ ನಮ್ಮಂತಕ್ಕೆ ಅದ್ರ ಹೊರತಿಗೆ ದುಡ್ಡು ಎಲ್ಲಿ ಬರ್ತದೆ ನಮ್ಗೆ? ದುಡ್ಡು ಬರೋ ಕೊಟ್ಟಾಗ ಬರ್ತೀವಿ ನಾವು, ನಮ್ಮ ಮಾಲು ಹೋದ ಒಮ್ಮೆ ಮಾಲು ಹೋಗ್ಕೊತ ಬರ್ತಿತ್ತು. ಹಿಂಗಾಗಿ ಅದು ಎಲ್ಲ ರೋಗ ಬಿದ್ದೋಕೆ ಸಣ್ಣ ಬೆಳೆ ಮಟ್ಟ ಸುಮ್ಮ ಕಬ್ ಮಾಡಿದ್ರಿ, ಅದು ಎಷ್ಟಾಗ್ಲಿ ಬರ್ತೈತಿ ಒಮ್ಮೆ ಟೋಕಾಗಿ 12 ತಿಂಗಳು ಮಾಡ್ಬೇಕು ಗಪ್ಪ ಕೊಂಡ್ರಿ ಕೈ ಮುಚ್ಕೊಂಡ್ ಅಷ್ಟಾಗ ಕೂತಾಡ್ಬೇಕು. ಮತ್ತೆ 12 ತಿಂಗಳು ಬಂದಾಗ ಮತ್ತೆ ಮುಂದಿನ ಚಾಲ ಮಾಡ್ಬೇಕು. ರೈತರಿಗೆ ಯಾವಾಗ ತಿಂಗಳ ರೊಕ್ಕ ಬರಂಗಿಲ್ಲ, 6 ತಿಂಗಳು ಬರಂಗಿಲ್ರಿ. ಹಿಂಗೈತಿ 6 ತಿಂಗಳು 3 ತಿಂಗಳು ತಗೋಬೇಕಂದ್ರೆ ಅದಕ್ಕೆ ಭಾಳ ಶ್ರಮ ಆಯ್ತು. ಈಗ ಅದನ್ನ ಈಗಾಂಗಿಲ್ರಿ ಎಲ್ಲರಿಗೂ, ಅದು ಅಷ್ಟೇ 1 ಎಕರೆ 2 ಎಕರೆ ಇದ್ದವ್ರಿ ಅದನ್ನ ಮಾಡ್ಕೋತಾರೆ. ಅವ್ರು 6 ತಿಂಗಳು ರೊಕ್ಕ ತಗೋತಾರು, 3 ತಿಂಗಳು ತಗೋತಾರ್ರಿ ಅವ್ರ. ಮತ್ತೆ ಅದಕ್ಕೆ ಪಾಪ ಅವಕ್ಕೂ ಖರ್ಚು ಇರ್ತೈತಿ. ಈ ಹೂವು ಮಾಡಿದವ್ರು ಎಷ್ಟೋ ಪಾಪ ಹಾಳಾದ್ರು, ಎಷ್ಟೋ ಊರ್ಲಾಕೊಂಡು ಸಾಯು ಪರಿಸ್ಥಿತಿ ಬಂತಿರದಲ್ಲ, ನಾವು ಅಂತ ಮಾಡಿದ್ವಿ. ಇದು ಎಷ್ಟಾಗಲ್ರಿ ನಮ್ಗೆ ತ್ರಾಸ ಆಗ್ಬೇಕ, ನಮ್ಮ ಕಬ್ಬಿಗೆ ಎಷ್ಟಾಗಲಿ ದುಡ್ಡು ಬರ್ತೈತಿ, ಫ್ಯಾಕ್ಟ್ರಿಗಳಿಗೆ ಹೋಗಿ ಕವ್ ನೂರ್ತೈತಿ ಕಬ್ಬ, ಅಷ್ಟು ದುಡ್ಡು ಬರ್ತೈತಿ. ಅದು ವಿಜ್ಞಾನ ಬಂದತ್ರಿ, ಅಟ್ಟ ನೀರು ಆಸ್ತತಿ, ಅಟ್ಟ ರಾಸಾಯನಿಕ ಹೋಗೋಣ ಬರ್ತೈತಿ, ಗೊಬ್ಬರ ಹಾಕೋದು ಬರ್ಲಿ, ಅಟ್ಟ ಅಂಕಣ ಕೊಟ್ಟದ್ರ ಆಳು ಕಡಿಮೆ ಆಗೈತಿ ನೋಡ್ರಿ. ಇಷ್ಟ ಒಂದು ಮತ್ತೇನು ಇಲ್ರಿ, ನೀರು ಹಸದ ಅಂಕಣ ಕಟ್ಟೋದು ಒಂದು ಬಿಟ್ಟೈತಿ 2 ಕೆಲಸ ರೈತನ, ಆದ್ರೆ ಖರ್ಚು ಆಗತ್ತಿರಿ ಅದಕ್ಕೆ ಬಿಟ್ಟೈತಿಕ್ರಿ. ಮೊದಲು ಖರ್ಚು ಐತಿಕ್ಕಿಲ್ರಿ ಅದಕ್ಕೆ, ನಾವು ಮಾಡಿದ್ದೆಲ್ಲ ನಮಗೆ ಹಿಂಗೈತಿ ಅದು. ಈಗ ಖರ್ಚು ಆಕೈತಿ ನೋಡ್ರಿ, ಮತ್ತೆ ಎಲ್ಲಿ ಬರ್ತೈತಿ, ಈಗ ಹಂಗೈತಿ ಬರ್ತೈತಿ ಉತ್ಪನ್ನ ಖರ್ಚು ಆಕತಿ ಅನ್ನೋದೊಂದು ಇಷ್ಟೊಂದು ಐತ್ರಿ.
0: ನಿಮ್ಮ ಊರಲ್ಲಿ ನಮ್ಮನ್ನ ಜನ ಯಾವ ರೀತಿ ಗುರುತಿಸ್ತಿದ್ದಾರೆ ಅಂದ್ರೆ ಈಗಿನ ಒಂದು ಇದರಲ್ಲಿ, ಯಾಕಂದ್ರೆ ಎಲ್ಲರೂ ರೈತಾಪಿ ಜನರು, ರೈತರ ಮಕ್ಕಳು ಅವರು ಸಿಟಿಗೆ ಹೋಗಿ ಕೆಲಸವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ, ರೈತ ಚಟುವಟಿಕೆಗಳನ್ನ ನಿಲ್ಲಿಸ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿಗಿಂತ ಹೆಚ್ಚು ಲಾಭ ಅಲ್ಲಿ ಕಾಣಿಸುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನೀವೀಗ ಈ ರೈತ ಚಟುವಟಿಕೆಗಳು ಮಾಡ್ತೀರಾ, ನಿಮ್ಮನ್ನ ಊರಲ್ಲಿ ಯಾವ ರೀತಿ ಗುರುತಿಸ್ತಾರೆ?
1: ನಾವು ಮಾತ್ರ ಅಂತ ಕೆಲಸ ಮಾಡಿದ್ರು. ನಾವು ಒಟ್ಟರಿ ನಮ್ದು 10 ಎಕರೆ ಮೊದಲು ಕೂಡಿಕೆ ಆಗೈತ್ರಿ ಅದು ಭೂಮಿ. ಅದ್ರಾಗ 11 ಬೋರ್ ಹಾಕಿದ್ರು ನಾವು. ನೀರೊಳಗೆ ಕರೆಯಕ್ಕೆ ಹೋದ್ರಿ ಒಬ್ಬ 3-4 ತಿಂಗಳು ಎಳಸಾಕ ನನಗೆ ಬರ್ತಾನೆ, ಬಾ ನಾಳೆ ಬರ್ತಾನೆ ನಾಳೆ ಬರ್ತಾನೆ ಅಂದ್ರೆ ಒಟ್ಟ ಬರಲಿಲ್ಲ ಅವ. ಕಡಿ ಒಬ್ಬ ಹುಡುಗ ಬಂದ, ಆ ಹುಡುಗನ ಕರ್ಕೊಂಬಂದ, ಆ ಹುಡುಗಿಯಲ್ಲಿ ಹೇಳ್ತಾನೆ ಅಲ್ಲಿ ಹಾಕಿದ್ದು ಅದು 70 ಫೂಟ್ ನೀರು ಹೇಳ್ತಿರಿ ಹುಡುಗ, ಅದು ಪಾಪ ಪೂಜಲಿ ಹುಡುಗರ ಅದ. ಆಯ್ತು ಪಾ ಒಟ್ ನೀ ಯಾರಾಗ ಬಂದು ಕೇಳಿದ್ಕೊಂಡು ಬಂದೆ ಸಾಕ, ಏ ನಮ್ಮ ಹೊಟ್ಟಾಗ ನಮ್ಮ ಯಾಗ ಮಯಂಜುನಾಥ್ ಬರ್ತಾನ್ರಿ, ಹಾಕ್ರಿ ಹಾಕ್ತಿರಿ ಹಾಕ್ಸ್ರಿ, ನಾ ಹೇಳ್ತೀನಿ ಬಂಗಾರ ಕೊಡ್ಬೇಕ್ರಿ ನನಗೆ ಬಿತ್ತನತ್ ಒಳೆ ಕೊಡ್ತೀವಿ ಪಾ ನಿಮಗೆ ಬಾದೇವ್ರ ನಮ್ಗೆ ನೀರಾಗಲಿ ಕರ್ಕೊಂಬನ್ರಿ. ಹಾಕ್ಸಿದ್ರೆ ನೀರು ಆಗ್ಲಿಲ್ಲ, ಆಗ್ಬಿಡ್ದು ಮಂದಿ ಏನಾಕೈತಿ, ಏ ನಿಮ್ಮಂತ ಮನಿತಾಗ ನೀರು ಹಂಗಾರ ಅಣ್ಣ ಹಾಕಿದ ಮನಿ ತನಕ, ಏ ನೀವು ಒಳ್ಳೆ ಮಂದಿ ನಿಮ್ಗೆ ನೀರು ಹಾಕೈತಿ ಕೆಳಗೆ ಹೊಡಿ ಹೊಡಿ ಏನಾಕೈತಿ ಜನ. ಆದ್ರೆ ನಾವು ಹೊಡಿಲ್ರಿ, ಅಷ್ಟಾಗ ಸೊಗಲ ಜಾರ ಬಂದ್ರೆ ಅವ್ರಿಗೂ ಬಾ ಅಂತ ಹೇಳಿದ್ವಿ, ನಾವು ಬೋರ್ ಹೊಡಿತೀವಿ ಬಾ ಅಂತ ಹೇಳಿದ್ವಿ ಸೊಗಲ ಜಾರಿ, ಅವ್ರು ಬಂದ್ರು ಅಜ್ಜ ಹೆಂಗ ಹಿಂಗ ಹೆಂಗ ಐತಿ ನೀರು ಹೇಳವೇನಂತ ಅಂದವು. ನೀರು ಹಣ 70 ಫೂಟ್ಗೆ ತೆಗಿರ ಅಂತ ಪಾಪ ಅಂದ್ರಿ ಪಾಪ ಹುಡುಗ, ಏ ಆ ಮಂದಿ ರೊಕ್ಕ ಕೊಡ್ದಲ್ಲ ಚೂಟ್ರೆ ಕಿಡ್ರಿ ಅಂತ ಬೋರ್ ಅಂತ ಮಂದಿ ಹಿಂಗಣತ ನಿಮ್ಗೆ ನೀರು ಹಾಕೋಳ್ಳೋದ್ರಿ ಹಿಂಗಣತನ ಈ ಇಲ್ಲ ಕಿತ್ ಬಿಟ್ರಿ ನಮ್ಮ ಪಾಪ ನೀರು ಹೇಳಿ ಬೇಡ ಅಂತ ಕಿತ್ ಬಿಡ್ರಿ. ಕಿತ್ತೂರಿ ಅಜ್ಜಾರಿಗೂ ದಕ್ಷಿಣ ಕೊಟ್ಟರು, ನಮಸ್ಕಾರ ಮಾಡಿದ್ವಿ, ಬೋರ್ ಕಿತ್ಕೊಂಡು ಪಟ್ಕೊಂಡು ಹೋದ್ರಿ. ಆಮೇಲೆ ಒಂದು 3-4 ಬಂದು ಹೇಳ್ರಿ ನಮಗೆ, ಎಲ್ಲ 5-6 ಪಾಯಿಂಟ್ ಸುಳ್ಳಾದ್ರು ಇಲ್ಲ ಅವ್ನು ಕಣ್ಣಾಗ ನೀರ ಬರಾಕೈತ್ರಿ, ಪಾಯಿಂಟ್ ನೀರು ಐತೆ ಅಂತ ಹೇಳ್ತಾರೆ ಕೇಳಂತಲೇ, ಆದ್ರೆ ನಾವು ಹೊಡ್ಯಾಕೋರ್ ನೀರು ಆಗತ್ತಲ್ಲ ಹೆಂಗದ ಚಿಂತೆ ಬತ್ತರಿ. ಚಿಂತೆ ಬಂದಕ್ಕೂ ನಮ್ಮ 3 ಅಣ್ಣ ತಮ್ಮರಿಗೆ ಕನಸು ಬಿತ್ತು, ಏ ನಾವ ನೀರು ನೋಡುದು, ಅವರು ನಮಗತ್ತೇನು ಹುಟ್ಟಾರ ತಂದೆ ತಾಯಿ ಹಿಡ್ದಾರವನ್ನ, ನಾವ ನೀರು ನೋಡಿದ ನಾವು ಹೊಡಿದೀನಿ ಯಾವನು ಕರ್ಕೊಂಡು ಬರೋಂಗಿಲ್ಲ ಅಂತ ಹಿಂಗೆ ಮನಸ್ಸು ಮಾಡಿದ್ರು. ನಾವು ಗುರುತ ಮಾಡಿ ಒಂದು ಪಾಯಿಂಟ್ ಮಾಡಿದ್ರು, ಅದು 70 ಫೂಟ್ಗೊಂದು 3 ಇಂಚ್ ನೀರು ಹಾಕ್ತದೆ, 3 ಇಂಚ್ ನೀರು 3 ಎಕರೆ ತೊಯಾಕೈತ್ರಿ 10 ಎಕರೆ ಭೂಮಿಯಾಗ. ಇನ್ನು ಉಳಿದದ್ದು ಹೆಂಗೆ ಹಾಸೋದು, ಇನ್ನೊಂದು ಪಾಯಿಂಟ್ ಮಾಡಕ್ಕೋರು ಇಲ್ಲಿ ಸಿಗೋದಿಲ್ಲ, ಇದೊಂದ ಸಿಕ್ಕೈತಿ ಅಲ್ಲಿ ಮಟ್ಟ ಬಾಯಿನ ಮಾಡೋಣ. ಒಂದು 5-6 ವರ್ಷ ಹಿಂಗೆ ಮಾಡಿದ್ರು, 3 ಎಕರೆ ಮಾಡಿದ್ರು. ಆಮೇಲೆ ಅದು ನಮಗೆ ಇದನ್ನ ಮಾಡಿದ್ರೆ ಹೊಲದಾಗಿಂದ ಉತ್ಪನ್ನ ತಗ ಹಾಕಿರ್ಕಿಲ್ಲ, ಒಂದು ಟ್ರ್ಯಾಕ್ಟರ್ ತೊಗೊಂಡ್ರಿ ಸೆಕೆಂಡ್ ಹ್ಯಾಂಡ್, ಏನು ಮಾಡಿ ಕೆಲಸ ಆಗ್ಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತೊಗೊಂಡು ನಮಗೆ 25 ಎಕರೆ ಇದ್ದಾಗ ಒಂದು ಟ್ರ್ಯಾಕ್ಟರ್ ಕೊಡ್ತಿರೋ ಅವಾಗ ಅನ್ಕೋ, ಆಗ ನಮ್ಗೆ 25 ಎಕರೆ ಭೂಮಿ ಇದಕ್ಕಿಲ್ರಿ. ಮತ್ತೆ ಏನು ಮಾಡ್ಬೇಕು, ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತೊಗೊಂಡು ಹೊಡ್ಯಾವಿದ್ರೆ ನಮ್ಮ ತಮ್ಮ ಹೊಡಿದಿದ್ದ ಮಂದಿ ಹೊಡಿದ ಮಂದಿ ಬಡಪಾನ ನಮ್ದ ಹೊಡಿ ಸೆಕೆಂಡ್ ಹ್ಯಾಂಡ್ ತಗೋ, ನೀಗಿದಷ್ಟು ರೊಕ್ಕ ಕೊಟ್ಟು ಸಾಣ ತಗೋ ಅಂತೇಳಿ ಒಂದು ಗಾಡಿ ತೊಗೊಂಡ್ರಿ, ಅದನ್ನ ಒಂದಿಟ್ಟು ಬಾಡಿಗೆ ಮಾಡ್ರಿ, ಅದೊಂದು 8-8 ಲಕ್ಷ ರೂಪಾಯಿ ಕಳಿಸ್ತೀರಿ. ಹಂಗಾರೆ ಈ ಹೊಲ ಹಿಂಗೆ ಬೀಳ್ತೈತಿದ, ಅಷ್ಟು ರೊಕ್ಕ ಇಲ್ಲೇ ಹಾಕಿದ್ರೆ ಪಾಯಿ ಕಡ್ದು ಇದನ್ನ ಮಣ್ಣು ಅಂತೇಳಿ ಮಂದಿಗೆಲ್ಲ ಭಾಳ ವಾಯಿನ ಹತ್ರ ಗ್ರಾಮ ಸೇವಕರು ಇದ್ರಿ, ಉಕ್ಕಾಕ ಜಾನಕಿ ಅಂತೇಳಿ ಅವ್ರು ಬಂದ ದುಬ್ಬಲ್ಲಿ ಶಪ್ಪಿಸ್ರಿ ನಮಗೆ, ನೀವು 8 ತಿಂಗಳದಾಗ 70 ಫೂಟ್ ಬಾವಿ ಮಾಡ್ರಿ, ನಿಮ್ಮಂತ ರೈತರನ್ನ ಹುಚ್ಚು ರೈತನ ಇಲ್ಲಿ ನೋಡಿಲ್ಲ ಅಂದ್ರು. ಮತ್ತೆ ಇದ್ದದ ಅಷ್ಟ ಭೂಮಿ ರೀ, ಮತ್ತೆ ಅದಾಳದ ಹೋದ್ರೆ ನಮ್ಗೆ ಅಟ್ಟ ಇದ, ಮತ್ತೆ ನಮ್ಗೆ ಯಾರು ನೌಕರಿ ಇಲ್ರಿ, ಮತ್ತೆ ಅದ್ರಾಗ ಗುದ್ದಾಡ್ಬೇಕಲ್ಲ. ಮಾಡಿದ್ರಿ ಸ್ವಂತ ಜಾಗ ತಗೊಂಡು, ಜಾಗ ತಗೊಂಡು ಅದಕ್ಕೆ ಮತ್ತೆ 30 ಫೂಟ್ ದರ ಸುಮಾರು ಇತ್ತು ರೀ, ಅದು 30 ಫೂಟ್ ಅದಕ್ಕೆ ಸಟ್ಟೆ ಕಬ್ಬಣ ಹಾಕಿ ಸಲಾಫ್ ಹಾಕಿ ಅಸ್ ಬಾವಿ ಮಾಡಿದ್ರು ಅದನ್ನು. ಏ ಬಾಳ ನಿಮ್ದು ಬಾಳ ಅಪ್ಪ ನಿಮ್ಮ ಮುಂದೆ ಎಲ್ಲ ಹೋಚ ಹತ್ತಿದ್ರು, ಈಗ ಹಿಂಗೆ ಹೆಂಗೆ ಮಾಡಕ್ಕೈತ್ರು, ಮತ್ತೆ ನಮ್ಗೆ ಇದನ್ನ ಬಿಟ್ಟು ಗತಿ ಇಲ್ಪ, ಏನು ಮಾಡಿ ನಾವು ಮಾಡಾಯ್ತು ಮಾಡಿದ್ರಿ ಸಾಕಾಯ್ತು ನಮ್ದು, ಅಷ್ಟೇ ನೀರು ಉಳಿತಿರೋದು ಅಷ್ಟು ಪುಟ್ ಮಾಡ್ರು, ನಮ್ಮ ತಮ್ಮಗಳನ್ನ ಅಟ್ ಮಾಡ್ರು ಅಟ್ಟ ನೀರು ಅದ ಭಾಳ ಬಡಂಗಿಲ್ಲ, ಏ ನಾ ಅಡ್ಬೋರ್ ಹಾಕೊಂಡು ತಾಣ ಬರ್ತೀನಿ ಅಂತ ಅಷ್ಟೇ 70 ಫೂಟ್ ಮಾಡಿ ಅಡ್ಬೋರ್ ಹಾಕಿಬಿಟ್ರಿ, ನೀರು ಬಿತ್ತು ನೀರು ಬಿತ್ತು ಸುತ್ತ ಅವ್ನು ಮುಂದೆ ಎಲ್ಲ ಬಂದು ನೋಡಕ್ಕೈತ್ರು, ಹಾ ಈಗ ಅಣ್ಣ ಹಾಕಿದ್ ನಿಮ್ಮ ಮುಂತಾನ ಚಲೋ ಆತು ಚಲೋ ಆತು ಅಂತ ಹೇಳ್ರಿ. ಅದು ಮತ್ತೆ ಪೈಪ್ಲೈನ್ ಮಾಡ್ಬೇಕ್ರಿ, ಅದಕ್ಕೆ 5,000 ಫೂಟ್ ಪೈಲೈನ್ ಬೇಕು, 5 ಇಂಚ್ ಲೈನ್ ಮಾಡಿದ್ರಿ, 5,000 ಫೂಟ್ ಒಟ್ಟ ಅದೆಲ್ಲ ಕೂಡಿ 10 ಲಕ್ಷ ರೂಪಾಯಿ ಬತ್ತಿರ. ಹಾಳೆ ಎಲ್ಲ ಕಬ್ಬು ಹಚ್ಚಿವ್ರಿ, ಕಬ್ಬು ಬೆಳೀತ ಇಷ್ಟು ಮಟ್ಟ ಕಬ್ಬು ಹತ್ತಿರಿ, ಕಿನಾಲ್ ಬರ್ತೈತಿ, ನೀನು ಕಿನಾಲ್ ಆದ ಕೂಡಿ ಚಲೋದ್ರು, ಅದ್ರ ಕಿನಾಲ್ ನಮ್ಮ ಬಾವಿನ ಕೂಡಿ ಚಲೋ ಮಾಡಿದ್ರು. ನಾವು ಪಟಕ್ನ ಏನ್ ಮಾಡಿದ್ರಿ, ಇಲ್ಲಿ ಕಾವಲ್ ಹೊಡೆದು ಬಿಟ್ಟು, ಕಾವಲ್ ಹೊಡೆದು ಬಿಟ್ಕೊಂಡು ಕಬ್ಬು ಎಷ್ಟು ಬಂದೆಲ್ಲ ಒಣಗಿ ಬಿಡ್ತಾರೆ. 3 ವರ್ಷ ರೀ ಒಟ್ಟ ದೀಡ್ ನೋಟಣ್ಣ ಆಗೋದು 10 ಎಕರೆ ಕಬ್ಬು, ಬಾವಿ ನೀರು ಲಗ್ನ ಬಾವಿ ನೀರು ಪೋಟಾಗ್ಲಿ, ಮಳಿನ ಹೋಗಿತ್ತು 5 ವರ್ಷ ಮಳಿ ಹೋಗಿತ್ತಾಗ ಆ ಟೈಮ್ದಾಗ ಹಿಂಗಾಗ್ರಿ. ಆಮೇಲೆ ಕಿತ್ ನಮ್ಗೆ ಗೊತ್ತಾಗ್ಲಿರದ ಬರ್ತದ ಬಿಡ, ಹಚ್ಕೊಬ ಹಚ್ಚಿದ್ದು ಹಚ್ಕೊಬ ಹಚ್ಚಿದ್ದು ಅಂದ್ರೆ 3 ವರ್ಷ ಲಾಸ ಆಯ್ತು. ಆಮೇಲೆ ಕಿತ್ ಹಚ್ಚಿದ್ರು ನಾವು ಕಬ್ಬು, ಕಿತ್ ಏನು ಹಚ್ಚಿದ್ರಿ ಅದು 10 ಎಕರೆಗೆ 7 ಟನ್ ಕಬ್ಬು ಆಗ್ಬಿಟ್ಟು. ಅದೇನು 3 ವರ್ಷ ಸೋತಿದ್ರಲ್ಲ ಅದೇನು, ಆಗ ಎಲ್ಲರಿಗೂ ಮತ್ತೊಂದು ಧೈರ್ಯ ಬತ್ತು, ಭೂಮಿ ತಾಯಿ 3 ವರ್ಷದಾಗ 1 ವರ್ಷ ಸಾರಿ ಕೊಡ್ತಾಳಪ್ಪ ಈಚಿ ಒಳಗೆ ದುಡ್ದ ತರ ಸಾಕೈತಿ ಆಗ್ಲಿಕ್ರೆ, ಯಾರ್ದು ಮೋಸ ಆಗಂಗಿಲ್ಲ, ಯಾರಿಗೂ ಅನ್ಯಾಯ ಆಗಂಗಿಲ್ಲ, ಭೂಮಿ ತಾಯಿ ದುಡ್ದದ್ದು ಲಾಭ ಐತಿ ಅಂತ ಹೇಳಿ ನಮ್ದು ಕೃಷಿ ಒಕ್ಕಲ್ತನ ಮಾಡ್ಕೋತ ಬಂದು ನೋಡ್ರಿ ಸರ್ ನಾವು. ಆಮೇಲೆ ರೀ ನಾವು ಎಷ್ಟೋ ಈಗಾರು 3 ಮಂದಿ ನೀರು ಹೇಳ್ತೀರಿ, ನಮಗೆ ಹೇಳ್ರ ಸಾಕು, ಮುಂದಕ್ಕೂ ತೊಡ್ಸ್ಬಿಟ್ಟು ಬರ್ತೀನಿ ನಾನು. ನಾನು ಒಂದು 1,000 ಗಂಟ್ಲೆ ಪಾಯಿಂಟ್ ಹೊಡ್ಸೀನಿ ರೀ, ಆದ್ರೆ ಅವ್ರು ಹೆಂಗೆ ಪಾಯಿಂಟ್ ತೆಪ್ತಾವ ಅಂದ್ರೆ ನಮ್ಗೆ ಅಲ್ಲಿ ಹೇಳು ಇಲ್ಲಿ ಹೇಳು ಹಂಗೆ ಹೇಳು ಹಿಂಗೆ ಅಂದ್ರೆ ಪಾಯಿಂಟ್ ತೆಪ್ತಾವ್ರಿ. ನಾವು ಡೈರೆಕ್ಟ್ ಗಪ್ಪ ಹೋಗಿ ಹೊಡಿಲ್ ಬೇರೆ ನಮಗೆ ಯಾರು ಹೊಡಿತಾರೆ ಅಲ್ಲಿ ನೀರು ಆಗಿದವ್ರು ಹಿಂಗಾಗ. ಮತ್ತೆ ಏ ಸಾಕು ನಮ್ಗೆ ತಳ ನೀರು ಇನ್ನಷ್ಟು ಹೊಟ್ಟಿರು ಅಂದ್ರೆ ಏ ಸಾಕು ನಮ್ಗೆ ಇಷ್ಟ್ರಾಗ ಆಗಬೇಕಾಗಿತ್ತು, ಏ ಸಾಕು ನಮ್ಗಂತೂ ಹಿಂಗಾಗಿ ನೀರು ಪಿಲೆ ಹೊರತಾಗಿ ನಾವು ನೀರು ನಮ್ಮ ಏನು ಪೀಲಾಗಿಲ್ಲ ಕರ್ಕೊಂಡು ಹೋಗ್ಕರು ನಾವು. ಆದ್ರೆ ಇಬ್ರು ಹೋಗ್ತಾರ್ರಿ ಫುಲ್ ನೀರ್ದ ಹೋಗ್ತಾರ, ಈಟ ನೀರ್ದಲ್ಲ ಅವ್ರು ಹೋಗಂಗಿಲ್ಲ, ನನ್ನ ಅಪ್ಪನ ಕೇಳ್ತಾರ ಅವ್ರು, ಏ ಹನ್ ದೊಡ್ಡಪ್ಪನ ಕೇಳುದು ಆ ನಾನು ಕೇಳತಾ ಅವ್ರ ನಮ್ಮ ತಮ್ಮ ಅಂತ ನಾವು ಕಣ. ಏ 1 ಇಂಚ್ ನೀರಿಗೆ ಬಾಳ ಕಿಮ್ಮತ್ ಐತಿ, ಬಾಳ ನೀರಿಗೆ ಏನ್ ಕಿಮ್ಮತ್ ಇಲ್ಲ, ಅಲ್ಲಿ ಒಂದು ಕುಟುಂಬ ಬದತಿ, 1 ಇಂಚ್ ಆದ್ರೆ 1 ಎಕರೆ ಬದುಕತಿ, 4 ದನ ಬದುಕ ಪುಣ್ಯದ ಕೆಲಸ ಅದನ್ನ ಮಾಡ್ರಿ ಮೊದಲು ನೀವು ಅಂತ. ಏ ಎಲ್ಲಿ ನೀನು ಹೋಗ್ಬೋದಕ್ಕ ಹಿಂಗ್ರಿ ಸರ್, ನಾವು ಎಲ್ಲಿ ರೊಕ್ಕ ಕಳೆದು ಅದಕ್ಕೆ ಮೊದಲು ಅಂತ ಬಾವಿ ಇಳಿದಾಗ ಚಾಜ್ಜಿ ತೊಗರಿ ಇಂಥವು ಹಾಕ್ತಿದ್ರು ನಾವು, ಅದೇನು ಆಗ್ತಿಕ್ಕಿಲ್ಲ, ಮಳಿ ಕೈ ಕೊಡ್ತಿತ್ತು. ಈಗೇನು ನೀರಾವರಿ ಏನು ಮಾಡ್ಕೋತ ನಾವು ಬೆಳೆ ಬೆಳೆದಿದ್ರಲ್ಲ, ಇದೆಷ್ಟು ಅಲ್ಲಿ ನಮಗೆ ಹೊಟ್ಟಿಗೆ ಮಟ್ಟಿಗೆ ಚಾಟಿ ಖರ್ಚು ಹೊಟ್ಟಿಗೆ ಮಟ್ಟಿಗೆ ಚಾಟಿ ಹಾಕೋದು ಬಂದತ್ತೀರಿ ಇದು. ಎರಡು ಮೂರು ವರ್ಷಕ್ಕೊಂದು ಸ್ವಲ್ಪ ಲಾಭ ಹಿಂಗೆ ಹಾಕೋದು ಬಂದ್ರೆ ನಮಗೇನಾಕಿ ತಾಯಿನ ಲುಕ್ಸಾನ್ ಮಾಡ್ಲಿ ದುಡಿದ್ರೆ ಕೊಡ್ತಾಳು, ಭಕ್ತಿ ಇಲ್ಲೇ ದುಡಿಬೇಕು. ಮತ್ತೆ ಎಲ್ಲರೂ ಹಾಕಿನ ಅಲ್ಲಿ ಬಿಟ್ಟು ಹೋದ್ರೆ ಕೆಲಸ ಆಗಂಗಿಲ್ರಿ, ಬಿಟ್ಟು ಎರಡು ದಿವ್ಸ ಹೋಗಂಗಿಲ್ರಿ, ಒಂದು ದಿವ್ಸ ನಡೀತೈತಿ ರೈತಕ್ಕೆ ಹೋಗಾಕ, ಎರಡು ದಿವಸ ನಡೀತೈತಿ ಭಾಳ ಆದ್ರೆ, ಮೂರನೇ ದಿವಸಕ್ಕೆ ಹೋದ ಹೊಲ ಇಲ್ಲಿ ಇರಂಗಿಲ್ರಿ. ಅಲ್ಲಿ ಹಂಗೆ ಏನು ವಿಜ್ಞಾನ ಇರಲಿ ಏನಿರಲಿ ನಾವು ಅಲ್ಲಿ ಇರಬೇಕು ಅಂದ್ರೆ ಅದಿರ್ತೈತಿ.
0: ಈ ಕೃಷಿ ಮಾಡುವಾಗ ನಿಮಗೆ ಅತ್ಯಂತ ಕಷ್ಟವಾದಂತಹ ಕೆಲಸ ಯಾವುದು ಮತ್ತು ಅದನ್ನು ಯಾವ ರೀತಿ ನಿಭಾಯಿಸಿರಿ ಅದ್ರ ಬಗ್ಗೆ?
1: ಕಷ್ಟವಾದ ಕೆಲಸ ಈಗಿನ ಕಾಲಕ್ಕೆ ಬಂದ ಕಸಾನ ಭಾಳ ಕಾಡಾದತ್ರಿ. ಒಟ್ಟು ಆಗಿನ ಮೊದಲು ಕಸ ಎಡಿ ಹೊಡೆದು ಮಾಡಿದ್ ನಾವು ಕಂಟ್ರೋಲ್ ಮಾಡ್ಕೋತಿ ತೆಗದ, ಈಗ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗೋತ್ರಿ, ಅದು ಎಂಥ ಕಸ ಬಂದೈತಿ ಆಮೇಲೆ ಹಿಂಗೆ ಹೊಡೆದು ಹಿಂಗೆ ಹೋಗಿ ಹೋದಂಗೆ ಆಕೈತಿ, ಮತ್ತೆ ಪಾಟ್ನ ಚಾಲನ ಆಕೈತಿ. ಈಗ ಅದ್ರಾಗೂ ಒಟ್ಟೆ ಕೆಲಸ ಕೊಡೋತ್ರಿ ಕಸದ ಎಣ್ಣೆಗೂ.
0: ನೀವು ಯಾವ ರೀತಿ ಇದು ಮಾಡ್ತಾ ಇದ್ದೀರಾ?
1: ಅದಕ್ಕೆ ಎಣ್ಣೆ ಹೊಡಿತೀರಿ ಮಾಡ್ತೀರಿ, ಮತ್ತೆ ಉಳ್ದಟ್ಟು ಮತ್ತೆ ಆಳ ಹಚ್ಚಿ ತೆಗಿಸ್ತೀರಿ. ಅಷ್ಟು ಕಸ ಭಾಳ ಸುಮಾರು ಐತ್ರಿ ಆಮ ಹೆಂಗ ಆಮೇಲೆ ಈಗ ಈಗಿನ ಕಸ ಒಟ್ಟೆ ಉಪಯೋಗ ಆಗೋದ್ರಿ, ಕಸಕ್ಕೆ ಭಾಳ ಎಲ್ಲ ಕಸಕ್ಕೆ ಲಾಸ್ ಆಗದ್ರಿ. ಈಗ
0: ನನ್ನ ಮುಂದಿನ ಪ್ರಶ್ನೆನೇ ಆದಿತ್ತು, ಹೊಲದಲ್ಲಿ ಈ ಕ್ರಿಮಿ ಕೀಟಾಳುಗಳನ್ನು ನೀವು ಹೇಗೆ ಅದನ್ನು ಟ್ಯಾಕಲ್ ಮಾಡ್ತೀರಾ, ಅಂದರೆ ಅದನ್ನು ನಾಶ ಮಾಡಲಿಕ್ಕೆ ಏನೇನು ಹೆಜ್ಜೆಗಳನ್ನು ಇಡ್ತಿದ್ದೀರಾ?
1: ಏನು ರೀ, ಒಮ್ಮೆ ಅದು ತಾನಾಗಿ ಬರ್ತೈತಿ ತಾನಾಗಿ ಹೋಗ್ತೈತಿ, ಮತ್ತು ಕಬ್ಬಿಗೊಮ್ಮೆ ಭಾಳ ಕಡಿತಿ, ಅವಾಗ ಹೊಡೆದ್ರು ಅದು ಕೆಲಸ ಆಗಿಲ್ಲ, ಎಣ್ಣೆ ಹೊಡೆಯೋ ಕಬ್ಬು ಡೌನ್ ಆಗೋದು, ಕಬ್ಬಿಗೊಮ್ಮೆ ಬಿದ್ದಿತ್ತಿರಲ್ಲ, ಈಗ ಅವ್ರು ಒಂದು ಸ್ವಲ್ಪ ಸ್ವಲ್ಪ ಬಿದ್ದಿರ್ತೈತಿ, ಆಗಿನ ಪಾಟ್ನ ಅದನ್ನ ನೋಡ್ಕೊಡ್ದಾರೆ ಕಂಟ್ರೋಲ್ ಮಾಡ್ತೀವಿ ನಾವು. ಆಗಿನ ಫಸ್ಟ್ ಏನು ಬಂದಿರಲ್ಲ ಹಂಗೆ ಅಷ್ಟು ಸ್ಪೀಡ್ ಇಲ್ಲರಿ, ಅದ ಕಬ್ಬಿನ ಹುಳ ಒಂದ ನಾವು ಕಬ್ಬು ಒಂದ ಬೀಳ್ತೀರಿ, ಉಳ್ಕಿದ್ದೀನಿ ಬೆಳೆಯಂಗಿಲ್ಲ, ಯಾಕಂದ್ರೆ ನಮಗೆ ಜನ ಕಡಿಮೆ ರೀ, ನಾವು ಕಾಯಕ್ಕೆ ಮಾಡೋ ಜಡ ಆಕತಿ ಅಂತೇಳಿ ಈಗ ಬರೀ ಕಬ್ಬ ಬೀಳ್ತೀರಿ ನಾವು, ಅದ್ರ ಮೇಲೆ ಗುದ್ದಾಡ್ಕೋದು ನಡೆದ್ರಿ.
0: ಮುಂದಿನ ಪ್ರಶ್ನೆ ನಂದು, ಈ ಸಾಂಪ್ರದಾಯಿಕ ಕೃಷಿಯಿಂದ ಪರಿಸರಕ್ಕೆ ಹಾನಿ ಅನ್ನುವಂತಹ ಮಾತಿದೆ, ಇದಕ್ಕೆ ನಿಮ್ಮೇನು ನಿಮ್ಮ ಅಭಿಪ್ರಾಯವೇನು?
1: ಅದು ನೂರಕ್ಕೆ ನೂರಕ್ಕೆ ಸತ್ಯ.
0: ಓ,
1: ಮೊದಲನೇ ಕೃಷಿ ಮಾಡ್ಬೇಕಂದ್ರೆ ಈಗ ಆಳು ಬಾಳ್ಬೇಕು, ಭಕ್ತಿಲೇ ದುಡಿಯುವರೀಗ ನಮ್ಮಂಗ ದುಡಿಯಕ್ಕೆ ಆಗಂಗಿಲ್ರಿ ಮಕ್ಕಳಿಗೆ, ಅವ್ರ ತಾಗ ತಾಕತ್ ಇಲ್ರಿ, ಎಲ್ಲ ಕೆಮಿಕಲ್ಸ್ ಕೆಮಿಕಲ್ಸ್ ಕೆಮಿಕಲ್ಸ್ ತಿಂದ ಅಸ್ವಸ್ಥಾಗಿ ಬಿಡ್ತಾವ. ನಾವು ನಾಲ್ಕು ನಾಲ್ಕು ಹಳ್ಳಿ ಕೆಲಸ ಮಾಡ್ತಿದ್ರು, ಈಗ ನಮಗೂ ವಯಸ್ಸಾಗೈತ್ರಿ, ಈಗ ಒಂದು ಹಾಳಿನ ಎರಡು ತಾಸಿನಾಗ ಮಾತ್ರ ಒಂದು ಹಾಳಿನ ಕೆಲಸ ಬಿಡ್ತಾರೆ, ಅದ್ರ ಅಚ್ಚಿಕ್ ಮಾಡಾಕಾಗಲ್ರಿ ನಮಗೂ. ಈಗ ನಕ್ಕಿ ಮಾಡ್ತೀವಿ ನಾವು, ಆದ್ರೆ ಮಕ್ಕಳಿಗೆ ಅಷ್ಟು ದುಡಿಯಕ್ಕಾಗುವತ್ರಿ. ಈಗ ವಿಜ್ಞಾನ ಬಂದು ಅವ್ರಿಗೆ ಸೋಲೋತ್ ಕೊಟ್ಟು ಆತ ಹಾಕತ್ ಇಲ್ದಂಗೆ ಮಾಡಿತ್ತು, ಹಿಂಗೆ ಆಗೈತಿ ಒಟ್ಟು ಕೃಷಿ ಹಿಂದೆ ಬೀಳ್ಬೇಕಂದ್ರೆ.
0: ಖಂಡಿತ ಮಾತು ನಿಜ. ಅಂಡ್ ನೀವು ಮಾಡೋ ಕೆಲಸ ಮತ್ತು ಈಗಿನ ಯುವಕರು ನನಗೂ ಹಿಡಿದು ಹೇಳ್ತೇನೆ, ಅಷ್ಟು ನಾವು ಮಾಡೋಕ್ಕಾಗೋದಿಲ್ಲ. ಹೌದೌದು, ಅಷ್ಟು ಶಕ್ತಿ ನಿಮಗೆ ಆ ಒಂದು ಕಾಲದಲ್ಲಿ ತಿಂದಿರುವ ಆಹಾರದ ಒಂದು ಶಕ್ತಿ ಇವತ್ತಿಗೂ ಇದೆ, ಇದು ಮಾತ್ರ ನಿಜ ನೀವು ಹೇಳಿದು. ಮುಂದಿನ ಪ್ರಶ್ನೆ ಆಗಿರುತ್ತೆ, ಸಾವಯವ ಕೃಷಿ ಕುರಿತಾಗಿ ನಿಮ್ಮ ಅಭಿಪ್ರಾಯವೇನು?
1: ಅದನ್ನ ಮಾಡ್ರಿ ಚಲೋ ಅಂತ ಅನ್ಗ, ಯಾಕಂದ್ರೆ ಮುಂದಿನ ಯುವ ಪೀಳಿಗೆ ಮತ್ತೊಂದು ಎರಡು ವರ್ಷ ಬದುಕತ್ತೀರಿ, ಇಲ್ಲೂ ಈಗ 40 ವರ್ಷ 30 ವರ್ಷ ಆಯ್ತಾರ್ರಿ, ಇನ್ನು ಬರುವರ್ತಿ 20 ವರ್ಷ ಆಯ್ತಾರ್ರಿ, ಇದನ್ನ ಹಿಂಗೆ ಮಾಡ್ಕೋತಾರ ಭೂಮಿ ಹಾಳು ಬೀಳ್ತೈತ್ರಿ. ಕಮಾಣಾರ್ತಿಯಿಂದ ರೈತ ಕಮಗತಿಯಿಂದ ಮಾಡಿದರೆ ನಡೀತೈತಿ. ಈಗ ಜರ್ಸಿ ಆಕಳ ಹಾಲ ಬೆಣ್ಣೆ ತಿಂದ ನಾವು ಅಂತಕ್ಕೆ ಮತ್ತಟ್ಟು ರೋಗ ಚಲೋ ಆಕೈತ್ರಿ. ಮೊದಲಿನ ಜರ್ಸಿ ಆಕಳ ಮೊದಲಿನ ಆಕಳ ಹಾಲ ಆ ಬೆಣ್ಣೆ ತಿಂದ್ರೆ ಅವಾಗ ರೋಗ ಹೋಗ್ತೈತ್ರಿ. ಇದರಿಂದ ರೋಗ ಬರತೈತಾರಲ್ಲ, ಕೇಳರು ಕೇಳುವರ ಬೇರೆ ದೇಶದಿಂದ ತರಕ ಹಸ್ತಾರ, ಏನರ ಮಾಡ್ತಾರ, ಸಂತೆ ಬಂದ್ ಮಾಡಿದ್ರೆ ಚಲೋ ಮಾಡ್ತಾರ, ಶಿವ ಶಿಕ್ಕಂಗಾರಿ ಒಟ್ಟೆ. ಆದ್ರೆ ಬಾಳ ಬೇಕಾಗೈತ್ರಿ. ಈಗ ಆ ಬಾಳ ರಾಗಿ ಏನೈತಿ ತೊಡೆದ್ರೆ ಬಂಗಾರ ಐತಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಬಾಳ ಇದ್ದ ಕೆಪಣ ಹುಡುಗ ಇಷ್ಟಾರ ನನ್ನ ಮನಸ್ಸು ಹೇಳುದ್ರೆ.
0: ಈ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಲು ಏನೇನು ಕ್ರಮ ಕೈಗೊಂಡಿದ್ದೀವಿ?
1: ಮಣ್ಣಿನ ಫಲವತ್ತಕ ಅದಕ್ಕೆ ನಕ್ಕಿ ಸಗಣಿ ಗೊಬ್ಬರ ಹಾಕಿದ್ರೆ ಚಲೋ ಸರ್. ಅದು ಬರೀ ಇದನ್ನ ರಾಸಾಯನಿಕ ಮೇಲೆ ಗುದ್ದಾಡಕ್ಕೆ ತೊಂದರೆ ಆಕೈತಿರದ, ಸಗಣಿ ಗೊಬ್ಬರ ಹಾಕ್ಬೇಕ್ರಿ, ಅದಕ್ಕೆ ಎರೆಹುಳ ಗೊಬ್ಬರ ಮಾಡಿ ಬಿಡ್ಬೇಕಂತಾರು. ಆದ್ರೆ ಅದನ್ನ ಮಾಡ್ರೆ ಮತ್ತೆ ರಾಸಾಯನಿಕ ಮಾಡುವಂಗಿಲ್ಲ ತರು, ಹಿಂಗಾಗಿ ಅದನ್ನು ಮಾಡಾಕೋದು ರೈತರಿಗೆ ಇದು ಮಾಡಾಕಾಗತ್ತು. ಅದ್ರ ನಕ್ಕಿ ಅದಕ್ಕೆ ಗೌರ್ಮೆಂಟ್ ಆಗಲಿ ಮತ್ತು ಸಂಸ್ಥಾದಾರವಾಗಲಿ ಪುರ್ಮಾಸಿ ಅದಕ್ಕೆ ಗಂಟೆ ಬಿಡಬೇಕು. ಈಗ ಅವರು ಈಗಿನವ್ರು ಏನು ತುಟ್ಟು ಮಾಡ್ರೆ ತಾನೇ ಬಿಡ್ತಾರೆ, ತುಟ್ಟು ಮಾಡ್ರೂ ಬಿಡಾಕಾಗಂಗಿಲ್ಲ, ಯಾಕಂದ್ರೆ ಅದಕ್ಕೆ ಗೊತ್ತಿಲ್ಲ, ಅಭ್ಯಾಸ ಇಲ್ಲ. ಹಾಗೆ ಮೊದಲಂತಿ ಅದನ್ನ ಗೊಬ್ಬರ ಹಾಕಿ ಅದನ್ನ ಬೆಳೆಸ್ತಾರೆ, ಆ ಅಭ್ಯಾಸ ಇದ್ದಂಗತ್ತು ದುಡುಕಿ ದನಗಳು ಕಟ್ತಿರ ಅವಾಗ. ಈಗ ದನಗಳು ಕಟ್ಟದಂಗೆ ಆಗಿಬಿಟ್ಟೆ ಸರ್, ಹೆಂಡಕಿ ಬೆಳೆ ಹೆಣ್ಕಾಸು ಬೆಳೆಯಕ್ಕೆ ಯಾರು ಒಟ್ಟ ಮನಸ್ಸಾಗುತ್ತೆ. ನಾವಂತ ಇನ್ನೂ ಬೆಳಿತೀವಿ ನಿಮ್ಮ ಹರಿಯಾಗ ಎತ್ಕೊಂಡು ಅದನ್ನು ಬೆಳೆದಾಗ ಸಮಾಧಾನ, ನಮಗೆ ಒಳಿರು ನಮ್ಮ ಕೆಲಸ ಇಲ್ಲ. ಹಿಂಗೆ ನಾವು ಬಂದಿರ್ಕರೆ ಈಗಿನ ಅವ್ರಿಗೆ ಬೇಡಾಗೈತಿ, ಅದು ಬಟನ್ ಬಡ್ದುಕೊಂಡ ಅದು ಮನೆಗೆ ಬರ್ಬೇಕು ಆರ್ಡರ್, ಅದು ಹಂಗೆ ಬರಂಗಿಲ್ರಿ. ಈಗ ನಮಗೆ ಹಂಗೆ ಬರ್ತಿಕ್ಕಿಲ್ಲ, ಹಂಗೆ ನಾವು ದುಡ್ದಾಗ ಬರ್ತಿತ್ತು. ನಾವು ದನಕರ ಮೇಲೆ ಪ್ರೀತಿ ಇನ್ನವ್ರು ನಾವು ರೀ, ದಿವಸಕ್ಕೊಮ್ಮೆ ಬಸವನ್ ಮೈತಿಕ್ಲಾರ್ದನ ಇನ್ನವ್ರು ನಾವು ಹೊಲದಾಗ ಎರಡು ಹುರುಗಳದವ್ರು ಒಂದು ಆಕಳ ಆಕಳ ಕರೈತಿ ನನಗೆ, ಏ ಅವನಾಕ್ ಮಾಡಿದ್ ನಿಮಗೆ ಗೊತ್ತಿಲ್ಗಪ್ಪ ಅದ ಬೇಕದಕ್ಕದನ್ನ ಇದನ್ನ ಭಾಳ ಆಲ್ ಇಂಡಿಯಾ ಕೇಳ್ಕೋತ ಕೇಳ್ಕೋತ ನಾನು ಇದನ್ನ ಭಜನೆ ಕಲಿಬೇಕು. ಆಲ್ ಇಂಡಿಯಾದಾಗ ರೀ ಬಸವರಾಜ ರಾಜಗುರು ಇವರೆಲ್ಲ ಹಾಡಿದ್ದು ನಮಗೆ ಭಾಳ ಇಷ್ಟ ರೀ. ಮಲ್ಲಿಕಾರ್ಜುನ ಮನಸೂರು ಹಾಡಿರೋ ಅವ್ರ ಹಾಡಿಕೆ ನಮಗೆ ಇಷ್ಟ, ಅವ್ನು ರೇಡಿಯೋ ರೇಡಿಯೋ ಅಷ್ಟ ಐತ್ರಿ, ಟಿವಿ ಇದ್ದಿಕ್ಕಿಲ್ಲ, ಅವ್ರದ ಕೇಳ್ತಿದ್ರು ಭಾಳ ನಾವು.
0: ಅದಿಲ್ಲದೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಫೇನು ಧ್ವನಿ 90.4 FM KL ಈ ಕನಸು ಇವತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ ನಮ್ಮೊಂದಿಗೆ ಇದ್ದಾರೆ ಅಪ್ಪಣ್ಣ ಅವರು. ಎಸ್, ಇವತ್ತಿನ ಕಾರ್ಯಕ್ರಮದ ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ಈ ಕೃಷಿ ಇಲಾಖೆಯಿಂದ ಕೊಡ್ತಾ ಇರೋ ಸಹಾಯಧನದಿಂದ ನಿಮಗೇನಾದರೂ ಸಹಾಯವಾಗಿದೆಯಾ?
1: ಸರ್, ಅವರು ಸಹಾಯಧನ ಕೊಡ್ತಾರೆ, ಎಷ್ಟು ಕೊಡ್ತಾರೋ ಅಂತ ಅಡೆ ಕೊಡ್ತಾರೆ. ಅವ್ರು ಅವ್ರು ಕೊಟ್ಟಿದ್ದು ಅದಕ್ಕೂ ಆಗಂಗಿಲ್ಲ, ಒಟ್ಟೆ ಅದಕ್ಕೂ ಅವ್ರು ಕೊಟ್ಟದಿನ ಸಾಲ ಆಗಿಲ್ಲ, ಸುಮ್ಮನೆ ಕೊಡ್ತಾರೋ ಒಂದು ಮಾತು ಕೊಡ್ತಾರು ಅನ್ನೋದೊಂದು ಆಗೈತಿಕ್ರೆ, ಅದರಿಂದ ಯಾವುದು ಕೊರಡಾಗಿಲ್ಲ. ನಾವು ಅದಕ್ಕೆ ಎರಡು ಪಟ್ಟು ಹಾಕ್ಬೇಕ್ರಿ, ಒಂದು ಮೂರು ಕೊಟ್ಟು ನಾವು ಎರಡು ಮೂರು ಪಟ್ಟು ಹಾಕಿದಾಗ ಅದಕ್ಕೈತಿ, ಅವ್ರ ಮೇಲೆ ಹಾಕೈತಿ ಅಂದ್ರೆ ಆಗೋದಿಲ್ಲ ರೀ ಅದು. ಹ್ಞೂ, ಸತ್ಯವಾಗಿ ಹೇಳ್ತೀನಿ ರೀ.
0: ಕಾರ್ಯಕ್ರಮದ ನನ್ನ ಕೊನೆಯ ಪ್ರಶ್ನೆ ಆಗಿರುತ್ತೆ,
1: ಕಾಯಕವೇ ಕೈಲಾಸ ಅಂದ್ರೆ ಬಸವಣ್ಣವ್ರ ಎಲ್ಲರೂ ದುಡ್ದ ತಿನ್ಬೇಕು ಅದು ಚಲೋ, ಆ ಶರೀರವು ವಜ್ರ ಕಾಯಕತಿ, ಭೂಮಿ ಫಲವತ್ತವಾಗಿರ್ತೈತಿ ಅನ್ನೋದು ಒಂದು ನೂರಕ್ಕೆ ನೂರು ಹೇಳ್ತೀನಿ. ಆರಾಮಿಯಾಗಿ ತಿನ್ಬೇಡ್ರಿ, ನೀವು ಉಳಿಯುದಿಲ್ಲ, ದುಡ್ದ್ರೆ ಅದನ್ನು ಮತ್ತೊಂದಿಟ್ಟು ಬದುಕ್ತೀರಿ, ಅನುಭವ ಆಕತಿ, ಶರೀರ ಗಟ್ಟಿ ಆಕತಿ. ಕುತ್ಕೊಂಡು ತಿಂದ್ರೆ ಈ ಕುಡಿಕೊಂಡು ಅಮರಂಗಿಲ್ಲ, ನಿಮ್ಮ ಶರೀರ ಬಾದಾಗದ ಬಿಡಂಗಿಲ್ಲ. ಭೂಮಿ ಒಳಕ್ಕೆ ಕೆಲಸ ಮಾಡಿ ತಿನ್ರಿಪ್ಪ, ಒಳ್ಳೇದು ಮಾಡ್ರಿ, ರಾಸಾಯನಿಕ ಕಡಿಮೆ ಮಾಡ್ರಿ ಅನ್ನೋದು ನನಗೆ ಐತಿ ಒಳಗೆ.
0: ಮತ್ತೆ ಈಗಿನ ಈಗ ನಮ್ಮ ಕೇಳುಗರಲ್ಲಿ ಎಷ್ಟೋ ಯುವಕರು ಇರ್ತಾರೆ, ಅವರಿಗೂ ಒಂದು ಅಂದ್ರೆ ಎಲ್ಲರೂ ಈಗ ಈ ಕೊರೋನಾ ಮಹಾಮಾರಿ ಯಾವಾಗಿಂದ ಬಂತು, ಎಲ್ಲರೂ ಅವರವರು ಸಿಟಿ ಶಹರ್ಗಳನ್ನು ಬಿಟ್ಟು ವಾಪಸ್ ಬಂದು ಅವ್ರಿಗೆ ಸ್ವಲ್ಪ ಇರೋ ನೆಲದಲ್ಲಿ ಜಾಗದಲ್ಲಿ ಅವರು ಕೃಷಿ ಚಟುವಟಿಕೆ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೃಷಿ ಚಟುವಟಿಕೆಗೆ ಬನ್ನಿ ಅನ್ನಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೇಳಿ?
1: ಅಂದ್ರೆ ಇದು ಪುಣ್ಯದ ಕೆಲಸ ರೀ, ಕೃಷಿ ಕೆಲಸ ಅಂತಾರೆ. ಇದು ಕಂಡೀಷನ್ ಯಾವ ಹಾಕಕ್ ಬರಂಗಿಲ್ಲ, ನೀ ಇಟ್ಟು ದುಡಿ ಬಣ್ಣ ಬರಂಗಿಲ್ಲ, ಇಟ್ಟು ದುಡಿ ಅನ್ನಕ್ ಬರಂಗಿಲ್ಲ, ಅವನ್ ಪವರ್ ಅದು, ಅವ್ನು ಹೆಚ್ಚು ಗಳಿಸ್ಬೋದು. ಹೆಚ್ಚು ದುಡಿದು ಹೆಚ್ಚು ಹೆಂಗ್ ದುಡ್ತಾನೆ ಹಂಗ್ ಬರ್ತೈತಿ ಇದ್ರೊಳಗೆ. ಆದ್ರೆ ಯಾವ ಗೊಬ್ಬರ ಹಾಕೊಂಡು ಯಾವ ಬೀಜ ಹಾಕೊಂಡು ಹಂಗ ಫಲ ಬರ್ತೈತಿ ಇಷ್ಟೇ ರೀ, ಮತ್ತೇನ್ರಿ ಅದ್ರೊಳಗೆ ಏನೈತಿ? ಆದ್ರೆ ಅವನ ಒಳಗೆ ಹುಮ್ಮಸ್ಬೇಕ್ರಿ, ದುಡಿಬೇಕು ನೋಣ, ಯಾರ್ದು ಹಂಗ ಹರಾಮಿ ತಿನ್ನಬಾರ್ದು ಅನ್ನುವಂಥದ್ದು ಅವ್ನು ಮಾನವನಲ್ಲಿ ಬರ್ಬೇಕ್ರಿ. ಅದು ಕಾಯಕ ಮಾಡೋರಲ್ಲಿ ಭೂಮಿ ಒಳಗೆ ತಿನ್ನು ದುಡ್ದು ನಾವು ಅನ್ನುವಂಥದ್ದು ಬರ್ಬೇಕ್ರಿ. ಇಲ್ಲ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಒಟ್ಟೆ ದುಡಿಯಾಕೊಲ್ರಿ ಈಗ ಜನ ಅಂತ ಹೇಳ್ತಾನಿಲ್ಲ. ಭೂಮಿ ಕಡೆ ಮನಸ್ಸಿಲ್ಲ, ಯಾರ್ದು ರಾಡಿ ಹತ್ಬಾರ್ದಂತಾರ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಗಾದೆ ಮಾತಂತಿ, ಅದನ್ನ ಯಾವ ಮುಚ್ಚಕ್ಕಾಗಿಲ್ಲ. ಸರ, ಭೂಮಿ ಅಂತ ಶ್ರೇಷ್ಠವಾದ ಯಾವುದು ಉದ್ಯೋಗ ಅಲ್ರಿ, ನನಗೆ ಮಾತ್ರ ಇದು ಅನಿಸಿದ್ದು
0: ಅದೇ
1: ಇಷ್ಟ. ನಾ ಹೇಳು ಎಲ್ಲರೂ ಅದನ್ನ ಮಾಡ್ರ, ನೀ ಮಾಡ 8 ತಾಸು ಅದನ್ನ ಮಾಡು, 8 ತಾಸು ಇದನ್ನ ಮಾಡು, 8 ತಾಸು ನಿದ್ದಿ ಮಾಡ. ನಾ ಹೇಳಿದ್ರಿ ಎಲ್ಲರಿಗೂ ಯಾವತ್ತೂ ಮಾಡ್ಬೇಡ್ರಿ, 8 ನಾಕಡಿ ನಾ 6 ತಾಸಾರ ಮಾಡ, 6 ತಾಸು ಮಾಡಾಕ್ತಾರಲ್ರಿ ಯಾರು ಕೆಲಸ ರೀ. ಆ 8 ತಾಸು ರೊಟ್ಟಿ ಕಟ್ಕೊಂಡ್ಬಂದು ಮಾಡ್ತಾರೆ ನಮ್ಮಲ್ಲಿ ಆಳುಗಳು, ನಾವು ಮಾಡ್ತಿದ್ದು ಮಾಡಿದ್ರು ರೊಟ್ಟಿ ಕಟ್ಕೊಂಡು ಹೋಗಿ. ಈಗ ರೊಟ್ಟಿ ಇಲ್ಲದ ಬರ್ತಾರೆ ಕೆಲಸಕ್ಕೆ ರೀ, ಅವ್ರಿಗೆ ಏನು ಅನ್ನೋಂಗಿಲ್ಲ, ನಾವು ಮತ್ತೆ ಅವ್ರಿಗೆ ಏನು ಬೇಕಾದ್ರೂ ಕೊಡುದು. ಅದನ್ನ ಮಾಡ್ಬೇಕಾರೆ ಮಾಡಿರ್ಬೇಕ್ರಿ, ಇಲ್ಲ ಹಂಗೆ ದುಡಿಯೋಕ್ರಂತ ಈಗ ಮೊದಲು ಕುಡಿದ್ಬೇಕ್ರಿ, ತಿನ್ನೋದ್ಬೇಕು, ಆಮೇಲೆ ತೆಗೆದು ಬರ್ತಂತಾರೋ ಇಲ್ಲಿ ಕೈ ಇಲ್ಲಿ ತೆಗೆದಕ್ಕೆ ಹೋಗಂಗಿಲ್ಲ ಅವ್ನ ತೆಕ್ಕ ಅವ್ರು ಆ ರೈತನ ತಕ್ಕ ಅಂತ ಕಾಲ ಬಂದ್ಬಿಟ್ಟಿದ್ರಿ. ಅಲ್ಕೋಹಾಲ್ಗೆ ಎಲ್ಲ ಜನ ಭಾಳ ಬೆಣ್ಣೆ ಹತ್ತೈತ್ರಿ, ಅವ್ರಿಗೆ ಮಂಸ ಅಲ್ಕೋಹಾಲ್ ಇತ್ತು, ಅವ್ರಿಗೆ ಕೊಟ್ಟು ಹೇಳಿದಿ ಪಗಾರಕ್ಕೆ ಬರ್ತಾರೆ ಕೆಲಸಕ್ಕೆ, ಅವ್ರಿಗೇನು ಮತ್ತೆ ಇದನ್ನ ಮಾಡಿರ್ತಾರೋ ಕೆಲಸ ಹೆಂಗೆ ನಿಗ್ತೈತ್ರಿ, ಮತ್ತೆ ನಿರ್ವೇ ಇಲ್ಲ. ಅದು ಈಗ ಸುಮ್ಮ ವಿಜ್ಞಾನ ಸಂಬಂಧ ಅವ್ರು ನಡೆದೈತ್ರಿ, ವಿಜ್ಞಾನ ಅವ್ರದ್ದು ನಡೀತಿಲ್ಲ, ನಮ್ದು ರೈತರು ನಡೆಯತ್ರಿ, ಬಂದ್ ಹಾಕಿತ್ತು ರೀ ಈಗ ಒಕ್ಕಲ್ತನ ಬಂದ್ ಹಾಕಿ. ಸತ್ಯವಾಗಿ ವಿಜ್ಞಾನದಿಂದ ಒಕ್ಕಲ್ತನ ಚಾಲು ಹೋಯ್ತತ್ತು ಇದನ್ನ ಹೇಳ್ತೇನೆ ನಾನು. ಆದ್ರೆ ಲಾಭ ಆಗಂಗಿಲ್ಲ, ಮತ್ತೆ ದುಡಿಯವ್ರು ದುಡಿಯಂಗಿಲ್ಲ, ಕಡಿಮೆ ದುಡ್ತಾರೆ, 4 ತಾಸು ದುಡ್ದಾರ ಪೋಲ್ ಪಗಾರ ಕೇಳ್ತಾರೆ. ಎಲ್ಲಿ ಕೊಡಿದ್ರಿ ನಾವು ರೈತರು ಹೋಗ್ಲಿ ರಾತ್ರಿ ಅವ್ರು ಮಾಡಬೇಕಾಗ್ತದೆ, ಹಾಳಾಗಿರ್ತಿ, ಇಲ್ಲಿ ಬಿಟ್ರೆ ಎಲ್ಲ ಹೋಗ್ಕೋತಿರ್ದ. ಹಿಂಗೆ ರೈತಿಗೆ ವಜ್ಜೆ ಇದ್ದಷ್ಟ ಯಾರಿಗೂ ವಜ್ಜೆ ಇಲ್ರಿ, ಕೂಲಿ ಅವ್ರು ಭಾಳ ಕುಂಬೆ ಹೈತಾರೆ ಈಗ, ಯಾಕಂದ್ರೆ ಬಂದ್ರೆ ಪಗಾರ ರೀ ಅವ್ರಿಗೆ, ಆಗ ದುಡಿದ್ರೆ ಪಗಾರ ಇತ್ರಿ. ಈಗಿಲ್ಲ, ಅವ್ರು ಬಂದ್ರೆ ಪಗಾರ ಕೊಡ್ಬೇಕು, ಕುಂಟಿಟ್ರು ಪಗಾರ ಕೊಡ್ಬೇಕು, ದಗದ ಇಲ್ಲಪ್ಪ ಇವತ್ತು ಕೊಳೆ ಮೇಗೈತೆ ಅವ್ರು ಪಗಾರ ಕೊಡ್ಬೇಕು. ಮೊದಲು ಹಂಗಿಲ್ಲರಿ, ನಾನು ಜಾಕ್ ಮಿಷನ್ ಬಾಡಿಗೆ ಇಟ್ರಿ, ಒಂದು ತಿಂಗಳು ಹೇಳ್ತಾಕೇನಿ ನನಗೆ ಯಾರು ಪಗಾರ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಸೈಕಲ್ ನಾನು ಆಳು ಕರ್ಕೊಡ್ಕೊಂಡು ಹೊಡಿ ಆಳು ಕರ್ಕೊಂಡು. ಈಗ ಹಂಗಿಲ್ರಿ, ಅವ್ನು ಬಂದ ಅವಾಗ ಅವ್ನು ಕೊಡಬೇಕ, ಕೊಡ್ಲಿಕ್ಕೆ ನಡೆಯಂಗಿಲ್ಲ. ಈಗ ಹಿಂಗೆ ಬಂದ ನೋಡ್ರಿ, ಅದ ತೊಂದರೆ ಆಗೈತಿ ನಮ್ಗೆ. ಕಾಯಕ ಮಾಡ್ರಿ ಕೊಡ್ಬೇಕು, ಅವಾಗ ಬಂದ ಹೇಳಿ ಕರ್ಕೊಂಬಂದ್ವಿ, ಕಾಯಕ ಮಾಡಿದ್ರು ಕೊಡ್ಬೇಕು. ಆಗ ನಾವು ಬೇಕಾದ ಹೇಳಿದವ್ರ ಕಾಯಕ ಮಾಡ್ರೆ ನಾವು ದುಡಿದ್ರೆ ಪಗಾರ ಕೊಡ್ತೀರ, ತಗೋತಿದ್ವಿ ನಾವು, ಜಗಳ ತಿಕ್ಕಲ್ಲ. ಈಗ ಕೊಡ್ರಲ್ಲ ಬಿಡ್ರಿ, ನಾನು ಮಾಡ್ತೀನಿಲ್ಲಣ್ಣ, ನೀ ಹೇಳ್ರ ಕೊಳೆ ಮದ ನಾಯನ್ ಮಣ್ಣು ಕೊಡ ನಮ್ಮ ಪಗಾರ್ತಾರ. ಹಿಂಗೆ ಕಾಲು ಉಪರಾಟಿ ಬಂದತ್ರಿ ಇಷ್ಟೇ ರೀ. ಅದೆಲ್ಲ ಮೊದಲಿನಂಗೆ ಕಾಲ ಇದ್ರೆ ನಡಿ ನೋಡಿ ಮೊದಲಿನಂಗೆ ಇಲ್ರಿ, ಈಗ ಜನರದ್ದು ಎಲ್ಲರೂ ಅಂತ ಹೇಳ್ತಾರಲ್ಲ, ಅದನ್ನ ನಡಿ ನೋಡಿ ಹ್ಯಾಂಗ ನಂಗೆ ಹೆಂಗೆ ಮಾಡ್ತಿದ್ದು ರೀ, ಅದನ್ನು ಅದನ್ನ ನಂಗೆ ತಿದ್ದಾಗ ಬರ್ತೈತಿ, ಭೂಮಿಯಾಗ ದುಡಿಯಾಗ ಬರ್ತೈತಿ ನನಗೆ, ಮಾಡಿದಾಗ ಮಾಡತ್ ಹೇಳಕ್ ಬರ್ತೈತಿ, ಅದ್ರ ದುಡಿಯೋ ಅಂತ ಹುಮ್ಮಸ್ ನಾ ಹಂಗೆ ಹೆಂಗೆ ಕೊಡಕ್ಕೆ ಬರ್ತೈತಿ. ಅದು ಸತ್ಯವಾಗಿ ಹೇಳ್ತಾರೆ ಜನ ಏನು ಮಾಡ್ತಾರೆ, ರೂಪಾಯಿ ಕಿಲೋ ಅಕ್ಕಿ ಮಾಡೋಣಂತಲೇ ಜನ ದುಡಿದಂಗೆ ಮಾಡೈತಿ, ದುಡಿದಂಗೆ ಆಗೈತಿ ಅಂತ ಇದನ್ನು ಒಂದು ತೊಡೆ ಮಂದಿ ಹೇಳ್ತಾರ್ರಿ. ಅವನ ಮಾರ್ತಾರೋ, ಅವನ ಕುಡಿತಾರೋ, ಅವನ ತಿಂತಾರೋ, ಯಾಕೆ ದುಡಿತಾರೋ ಅಂತ ಹಿಂಗೂ ಕೆಲವು ಮಂದಿ ಮಾತಾಡ್ತೈತಿ. ಯಾರು ನಂಬುದು ಯಾರು ಬಿಡ್ದು, ಮನಸ್ಸ ಅವ್ರದ್ದು ಹಂಗಾಗಿಬಿಟ್ಟೈತಿಲ್ಲ, ಯಾರೇನು ಮಾಡಕ್ಕೆ ಬರ್ತೈತಿ ಮನಸ್ಸನ್ನು. ಭೂಮಿ ತಾಯಿನ ದುಡಿ ಮಾಡ್ರೆ ಬರ್ತಾಳಕ್ಕೆ ಮನುಷ್ಯನ ಮನಸ್ಸು ಹೆಂಗ್ ಮಾಡ್ರೆ ತಿದ್ದುದ್ರಿ ನಾನು. ಅದಕ್ಕಾಗಿ ಭಜನೆ ಯಾಕಂತಂದ್ರೆ ಸಂಸ್ಕೃತಿ ಉಳಿಲಿ.
0: ಹೌದು,
1: ಇದ್ರಾಗ ಶಿವಾಯಣ್ಣ ಶಿವಾಯಣ್ಣ ಅಂದ್ರೆ ಪಾಪಾರು ಹೋಗ್ಕೈತಿ, ಅದು ಇದು ಹೊಲಸು ಮಾತಾಡಿ ಇವ್ನ ಆಳಿ ಹೊಲಸಾಗ್ತಾವು, ಇದನ್ನ ದೇವ್ರದ್ದು ಒಂದು ಸ್ವಲ್ಪ

ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಇದಾಗಿತ್ತು ಒಂದು ವಿಶೇಷ ಸಂದರ್ಶನೆ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಪ್ಪಣ್ಣವರು ಇದ್ರು. ಅಂಡ್ ಅಪ್ಪಣ್ಣವರು ನಾನು ಕೇಳಿರುವ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಟ್ಟು, ವಿವರವಾದ ಉತ್ತರವನ್ನು ಕೊಟ್ಟರು ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶೇಷ ಸಂದರ್ಶನೆ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾದ ನಮ್ಮ ಅಪ್ಪಣ್ಣವರಿಗೆ ಧನ್ಯವಾದ, ನಮಸ್ಕಾರ ತಿಳಿಸ್ತೇನೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣು ಧ್ವನಿನ 90.4 FM KL ಈ ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿನ 90.4 FM KL ಈ ಕನಸು. ನಮಸ್ಕಾರ.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಬಿದು ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪ್ರಸಾರ ಮಾಡುವ ಎಲ್ಲ ಉತ್ತಮ ಗೀತೆಗಳನ್ನು ಎಸ್ ಧ್ವನಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದು ನೀವು ಕೇಳ್ತಾ ಇದ್ದೀರಾ, ಏಕೆಂದರೆ ಸ್ವಲ್ಪ ಹುಷಾರಿಲ್ಲ. ಸೊ ಆ ಕಾರಣಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಉತ್ತಮ ಗೀತೆಗಳನ್ನು ನಾನು ಪ್ರಸಾರ ಮಾಡುವೆ. ಅದನ್ನು ಕೇಳಿ ಎಂಜಾಯ್ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇದ ಧ್ವನಿ 90.4 FM KLE ಕನಸು.

ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲ ಪ್ರೀತಿಗೆ ಧನ್ಯವಾದ. ಏನಿಲ್ಲ, ಒಳ್ಳೆಯದಾದ ಗೀತೆಗಳನ್ನು ನಾನು ಪ್ರಸಾರ ಮಾಡುವೆ ಆತ್ಮೀಯ ಸ್ನೇಹಿತರೆ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಎಸ್ ಕಾಳಜಿ ತಗೋತೇನೆ, ಚಂದ್ರಕಾಂತ್ ಪಡ್ಗಾವಿ ಅವರೇ, ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರೇ, ವಿನಾಯಕ್ ಢವಳಿ ಅವರೇ, ಎಲ್ಲರೂ. ನನಗೇನು ಪ್ರಾಬ್ಲಮ್ ಏನಂದರೆ, ಉತ್ತಮದಾದಂತಹ ಏನಾದರೂ ಬಹಳ ಡೌನ್ ಪರಿಸ್ಥಿತಿ ಇದ್ದರೆ ಅಷ್ಟೇ ನಾನು ರಜೆ ತೊಗೊಳ್ಳೋದು, ಇಲ್ಲಾಂದರೆ ಮನ್ಯಾಗ ಕೂತ್ಕೊಂಡು ಖಾಲಿ ಹಿಂಗೆ ತಲೆಯಾಗಿದೆ ಓಡ್ಸೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಲೈನ್ಅಪ್ ಮಾಡಿದ್ದೀನಿ, ಅದನ್ನು ತಾವು ಕೇಳಿ ಎಂಜಾಯ್ ಮಾಡಿ. ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ ಇವತ್ತಿನ ಈ ಶುಭ ಗುರುವಾರ. ಗುರುವಾರ ಇವತ್ತು ತಮ್ಮೆಲ್ಲ ಗುರುಗಳ ಆಶೀರ್ವಾದ ತಮ್ಮ ಜೊತೆ ಸದಾ ಇರಲಿ. ಗುರುವಿನ ಅನುಗ್ರಹ ಇಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ ಆತ್ಮೀಯ ಸ್ನೇಹಿತರೆ ಈ ದುನಿಯಾನಲ್ಲಿ. ಹಾಡನ್ನು ಕೇಳಿ ಆನಂದಿಸಿ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.
2: ಏನ್ ರೂಪಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
3: ಹಂಗಲ್ಲ, ಅದೈದ ಕೆಲ್ಸ.
2: ಯಾಕ ಮುಖ ಹೇಳದತ್ತಲ್ಲ?
3: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ. ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ ಕೇಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
3: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
4: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್, ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಒಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777, ಎಕ್ಸ್ಟೆನ್ಷನ್ 1530.

0: ನಮಸ್ಕಾರ ಕೇಳಿದರೆ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಇದು 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಹಿಂದಿನ ಈ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ರಾಮಕೃಷ್ಣ ಮರಾಠೆಯವರು. ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸರ್, ಈಗ ತಾವು ಇಷ್ಟೆಲ್ಲ ನಾಟಕಗಳನ್ನ ಬರೆದಿದ್ದೀರಾ, ಈಗ ತಮಗೆ ನಾಟಕಗಳಲ್ಲಿ ಅಭಿನಯಿಸಿದಂತಹ ಯಾವ್ದಾದ್ರು ಅನುಭವ ಏನಾದ್ರೂ ಇದೆಯಾ?
1: ನಾನು ಎಂಎ ಓದುವಾಗ ಮೇಡಮ್ ಮೃಚ್ಛಕಟಿಕ ಅಂತ ನನ್ನ ನಾಟಕ. ಆ ಮೃಚ್ಛಕಟಿಕ ನಾಟಕದಲ್ಲಿ ನಮ್ಮ ಜಯತೀರ್ಥ ಜೋಶಿ ಅವರು ಎನ್ಎಸ್ಡಿಯಿಂದ ಬಂದಿದ್ದಿರೋರು, ಆ ಬಿ ವಿ ಕಾರಾಂತರ ಶಿಷ್ಯರವರು, ಜಯತೀರ್ಥ ಜೋಶಿ ಅವರು. ನಾನು ಎಂಎ ಓದುವಾಗ ಅವರು ಧಾರವಾಡಕ್ಕೆ ಬಂದಿದ್ರು. ಧಾರವಾಡದಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಿದ್ರು ಅವರು, ಕಲೋದ್ಧಾರಕ ಸಂಘ ಅಂತಿದೆ ಧಾರವಾಡದಲ್ಲಿ. ಅದಕ್ಕಾಗಿ ವರ್ಕ್ಶಾಪ್ ಮಾಡುವಾಗ ನಾನು ಆ ವಿದೂಷಕನ ಪಾತ್ರಕ್ಕಾಗಿ ಅಲ್ಲಿ ಅಂದರೆ ಅವರ ತರಬೇತಿ ಜೊತೆಗೆ ಒಂದು ನಾಟಕದ ಪ್ರೊಡಕ್ಷನ್ ಹಾಗಿದ್ದಾಗ ನಾನು ಆ ಮೃಚ್ಛಕಟಿಕ ನಾಟಕದಲ್ಲಿ ವಿದೂಷಕನ ಪಾತ್ರ ಮಾಡಿದೆ. ಅಲ್ಲಿ ಅನೇಕ ಜನರನ್ನ ಜೊತೆಗೆ ಅಭಿನಯಿಸಿದವರೆಲ್ಲರೂ ರಂಗಾಯಣದಲ್ಲಿ ಈಗ ಕೆಲಸ ಮಾಡ್ತಿದ್ದಾರೆ. ಈ ಥರ ನಾನು ಅದರ ಅಭಿನಯದ ಅನುಭವ ಭಾಳ ಕಡಿಮೆ, ಯಾಕಂದರೆ ನಾನು ಮುಂದೆ ಎಮೆ ಆಯಿತು, ನೌಕರಿ ಈ ಥರದಿಂದ ಮತ್ತು ಅಧ್ಯಯನದ ಕಡೆಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಬೆಳೆದ್ರಿಂದ ಅಭಿನಯದ ಅನುಭವಗಳು ಸ್ವಲ್ಪ ಕಡಿಮೆ ಮೇಡಮ್.
0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಇದು 90.4 FM. ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ಇಂದಿನ ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಮಕೃಷ್ಣ ಮರಾಠೆಯವರು. ಸರ್, ಈಗ ತಾವು ರಂಗಭೂಮಿಯ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ಕಲೆ, ಸಾಹಿತ್ಯ, ಸಂಸ್ಕೃತಿ ಅಂತೆಲ್ಲ. ಸರ್, ಇವಾಗ ನಮ್ಮ ಇಂದಿನ ಯುವ ಪೀಳಿಗೆ ಈ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿ ಉಳಿಸಿ ಬೆಳೆಸೋದ್ರಲ್ಲಿ ಬಹಳ ಮಹತ್ವದ ಪಾತ್ರವನ್ನ ನಿರ್ವಹಿಸಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಯುವ ಕೇಳುಗರಿಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
1: ಇವತ್ತು ಮಾಧ್ಯಮ ಲೋಕ ಬಹಳ ವಿಸ್ತಾರವಾಗಿ ಬೆಳೆದಿದೆ. ನಮ್ಮ ಕಲೆಗಳು ಇವತ್ತಿನ ಮಾಧ್ಯಮಕ್ಕೆ ತಕ್ಕ ಹಾಗೆ ಪರಿವರ್ತನೆ ಆಗ್ತಾ ಇದ್ದಾವೆ. ಮಾಧ್ಯಮಕ್ಕೆ ಅದರದೇ ಆದಂತಹ ಶಿಸ್ತು ಇರ್ತದೆ, ಸಮಯ ಇರ್ತದೆ. ಆ

0: ಹಿಂದೆ ರಾಜ ಮಹಾರಾಜರ ಕಾಲ ಇತ್ತು, ಆಶ್ರಯದಾತರಿದ್ರು. ಆದ್ರೆ ಇವತ್ತು ಮಾಧ್ಯಮಗಳು, ಅನೇಕ ಮಾಧ್ಯಮಗಳು, ನಿಮ್ಮ ಈ ಧ್ವನಿ ಮಾಧ್ಯಮಗಳಿರ್ಬೋದು, ಆಕಾಶವಾಣಿಯ ಮೂಲಕ ಬರ್ತಕ್ಕಂಥವು, ಅದರ ಜೊತೆಗೇ ನಮ್ಮ ಅನೇಕ ಧಾರಾವಾಹಿಗಳಿದಾವೆ, ಅನೇಕ ರಿಯಾಲಿಟಿ ಶೋ ತೋರಿಸ್ತಕ್ಕಂಥ ಅನೇಕ ಚಾನೆಲ್ಗಳಿವೆ, ಅನೇಕ ಬಹಳಷ್ಟು ದೊಡ್ಡ ದೊಡ್ಡ ಕಾಂಪಿಟೇಷನ್ಗಳನ್ನು ನರ್ತನಕ್ಕೆ, ಗಾಯನಕ್ಕೆ, ನಾಟಕಕ್ಕೆ ಹೀಗೆ ಅನೇಕ ಅವಕಾಶಗಳು ತೆರೆದಿದ್ದಾವೆ. ನಮ್ಮ ವಿದ್ಯಾರ್ಥಿಗಳು ಶ್ರಮದಿಂದ ಒಂದು ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕು. ಕರಗತ ಮಾಡಿಕೊಂಡಂಥ ಕಲೆಯನ್ನು ಇವತ್ತು ಜನರು ಮೆಚ್ಚುವ ಹಾಗೆ ಪ್ರದರ್ಶನ ಮಾಡಬೇಕು. ಅದಕ್ಕೆ ಶ್ರಮ ಮತ್ತು ಶ್ರದ್ಧೆಯಿಂದ ಮತ್ತು ಸಮಯ ಪ್ರಜ್ಞೆಯಿಂದ ಇವತ್ತು ಅವರು ಮುಂದಾಗಬೇಕು, ನಮ್ಮ ಕಲೆಗಳನ್ನು ಉಳಿಸಲಿಕ್ಕೆ ಬೆಳೆಸಬೇಕು.
1: ಖಂಡಿತ ಸರ್. ಸರ್, ಈಗ ತಾವು ಪ್ರವೃತ್ತಿಯಾಗಿ ಈ ಒಂದು ಸಾಹಿತ್ಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಿ, ಹಾಗೆ ಇನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡದ್ದು ಉಪನ್ಯಾಸಕ ವೃತ್ತಿ. ಸರ್, ಈಗ ತಮಗೆ ಏನಾದರೂ ಬಾಲ್ಯದಲ್ಲೇ ಕನಸಿತ್ತ ನಾನು ಉಪನ್ಯಾಸಕ ಆಗ್ತೀನಿ ಹೇಗೆ ಅಂತ?
0: ಈ ನಮ್ಮ ನಾನು ಹಳ್ಳಿಯಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡಿರುವುದರಿಂದ ನಮಗೆ ಯಾವ ಹುದ್ದೆಗಳು ಅವಾಗಿರಲಿ, ನಾವು ನೋಡೋದೇ ನಮ್ಮೂರೊಳಗೆ ಶಿಕ್ಷಕರನ್ನು. ನಮ್ಮೂರಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಪೊಲೀಸರು ನಮ್ಮ ಕಣ್ಣಿಗೆ ಬೀಳ್ತಾ ಇರಲಿಲ್ಲ, ಇಂಜಿನಿಯರ್ಗಳಂತೂ ನಮ್ಗೆ ಅವಾಗ ಗೊತ್ತೂ ಇರಲಿಲ್ಲ. ಶಿಕ್ಷಕರು ಮತ್ತು ತಲಾಟಿ ನಮ್ಮ ಊರಿಗೆ ನಮ್ಮ ಈ ರೀತಿಯ ಒಂದು ಕೆಲಸ ಮಾಡ್ತಕ್ಕಂಥ ವೃತ್ತಿಯಲ್ಲಿರತಕ್ಕಂಥ ವೃತ್ತಿವರ್ಗದ ಜನ ನಮಗೆ ಕಾಣೋದು ಅಂದರೆ ಒಂದು ನಮ್ಮ ಶಿಕ್ಷಕರು ಮತ್ತು ನಮ್ಮ ತಲಾಟಿಗಳು. ಹೀಗಾಗಿ ನಮ್ಗಾಗ ಅವಾಗ ನಮ್ಮ ಶಿಕ್ಷಕರು ಕಲಿಸುವುದು ಮತ್ತು ನಮ್ಮ ಮೇಲೆ ವಿದ್ಯಾರ್ಥಿಗಳ ಮೇಲೆ ತೋರಿಸ್ತಕ್ಕಂಥ ಪ್ರೀತಿ, ಅದರ ಜೊತೆಗೆ ಶಿಕ್ಷೆಯನ್ನು ಕೊಟ್ಟು ಅವರು ಒಂದು ಥರ ನಮಗೆ ದೊಡ್ಡ ರೋಲ್ ಮಾಡೆಲ್ ಆಗ್ತಾ ಇದ್ರು. ಆ ಕಾರಣಕ್ಕಾಗಿ ನಾನು ಬಾಲ್ಯದಲ್ಲಿನೇ ಶಿಕ್ಷಕ ಆಗಬೇಕು ಅಂತ ಕನಸು ಕಂಡವನು. ಅದು ಮುಂದೆ ಬರ್ತಾ ಬರ್ತಾ ಅಂದ್ರೆ ನಮ್ಮ ಶಿಕ್ಷಕರು ಆಗಿದ್ರು, ಶಿಕ್ಷಕರೇ ಆಗಬೇಕು ಅನ್ನುವ ರೀತಿ ಒಳಗೆ ನಮ್ಮನ್ನು ಅವರು ತರಬೇತಿ ಕೊಟ್ಟರು. ಮುಂದೆ ಆ ಹವ್ಯಾಸ, ಅದು ಕಾಲೇಜಿಗೆ ಬಂದಾಗ ಕೂಡ ಒಳ್ಳೊಳ್ಳೆ ಶಿಕ್ಷಕರು ನಮಗೆ ಮಾರ್ಗದರ್ಶನ ಮಾಡಿದ್ರು. ಮುಂದೆ ನಮ್ಮ ಬದುಕಿಗೂ ಕೂಡ ಬೇಕು ಬೇಡ, ನಿಮ್ಗೆ ಹೇಳಿದ್ನಲ್ಲ ಮೇಟಿ ಅಂತ ಸರ್ ಅವರು, ಈ ಬೇಕು ನಮ್ಮ ಬದುಕಿಗೂ ಆಸರಿಯಾಗಿ ನಿಲ್ತಕ್ಕಂಥ ಶಿಕ್ಷಕರು ನಮ್ಮ ಶಿಕ್ಷಕರು. ಹೀಗಾಗಿ ಶಿಕ್ಷಕ ವೃತ್ತಿ ಇದು ಭಾಳ ದೊಡ್ಡದು, ಇದರ ಸೇವೆ ಭಾಳ ಮೌಲಿಕವಾದದ್ದು ಅಂತ ನಮ್ಮ ಬಾಲ್ಯದಿಂದ ಮುಂದೆ ಬೆಳೀತಾ ಬೆಳೀತಾನು ಕೂಡ ಅದು ಮನದಟ್ಟಾಗ್ತಾ ಹೋಗ್ತು. ಮುಂದೆ ನಾನು ಶಿಕ್ಷಕನಾದೆ, ಅವಕಾಶ ಕೂಡ ಸಿಕ್ತು ಮೇಡಮ್.
1: ಸರ್, ತಾವು ಅಧ್ಯಾಪಕರಾಗಿ 30 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಾ. ಈಗ ತಾವು ಕಲಿತದ್ದನ್ನೆಲ್ಲ ಮಕ್ಕಳಿಗೆ ದಾರೆಯನ್ನು ಕೂಡ ಎರೆದಿದ್ದೀರಾ. ಈ ಒಂದು ಪ್ರಾಧ್ಯಾಪಕ ವೃತ್ತಿ ತಮಗೆ ಯಾವ ರೀತಿಯ ಅನುಭವವನ್ನು ನೀಡಿತು?
0: ಈ ನಾವು ಕಲಿತದ್ದನ್ನು ಅಥವಾ ಅನುಭವಿಸಿದ್ದನ್ನು ನಮ್ಮ ಮಕ್ಕಳಿಗೆ ದಾರಿ ಎರೆಯುವಂಥ ಒಂದು ಕೆಲಸ ಇದೆಯಲ್ಲ, ಭಾಳ ತೃಪ್ತಿ ಕೊಡ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಲೋಕದೃಷ್ಟಿ, ನನ್ನ ಅಧ್ಯಯನದ ಮೂಲಕ, ನನ್ನ ಬದುಕಿನ ಮೂಲಕ ನನಗೆ ಏನು ಸಾಧ್ಯ, ನನ್ನ ದೃಷ್ಟಿ ಎಷ್ಟು ವಿಸ್ತಾರ ಆಗ್ಯದ, ಬದುಕಿನೊಳಗೆ ಸಂತೋಷವಾಗಿ ಹಾಗೆ ಇರಲಿಕ್ಕೆ ಸಾಧ್ಯ ಅದ, ಈ ಗುರುಕೀಲಿ ಅಂತಿರ್ತಾರೆ, ಯಾವ ರೀತಿಯಾಗಿ ನಾನು ಸುಖವಾಗಿ ಇರಬಲ್ಲೆ, ನನ್ನ ಬದುಕಿನಲ್ಲಿ ನನ್ನ ವೃತ್ತಿಯಲ್ಲಿ ನಾನು ಸಮಾಧಾನದಿಂದ ಮತ್ತು ಸಂತೋಷದಿಂದ ಇರಲಿಕ್ಕೆ ಏನೇನು ನಾವು ಮಾಡಬೇಕು. ಈ ಗುರುಕೀಲಿಗಳು ನಮಗೆ ಕೊಟ್ಟಂಥವರೇ ಗುರುಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತಾರೆ. ಹಾಗೆ ಈ ಗುರುವಿನ ಪಾತ್ರ, ಗುರು ಇವತ್ತು ಒಬ್ಬ ನಮ್ಮ ಮಾರ್ಗದರ್ಶಕರು ಆಗ್ತಾರೆ, ನಮ್ಮ ಬದುಕಿನ ಹಿತೈಷಿಗಳು ಆಗ್ತಾರೆ. ಹೀಗೆ ಗುರುವಿಗೆ ಈ ದೊಡ್ಡ ಶಕ್ತಿ ತಾಕತ್ತಿರೋದ್ರಿಂದ ಅವರು ತಾವು ಸಂಪಾದಿಸತಕ್ಕಂಥ ಈ ಶಕ್ತಿ, ಈ ಜ್ಞಾನ, ಈ ಅನುಭವ ದಾರಿ ಏರಿತಕ್ಕಂಥದ್ದು ಶಿಕ್ಷಕರ ಮೂಲಕ. ಹೀಗಾಗಿ ನಾನೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಕೇವಲ ಓದುವ ಮೂಲಕ ಮಾತ್ರ ನಾವು ಬೆಳೆಯುವುದಿಲ್ಲ, ಓದುವುದರ ಜೊತೆಯೇ ನಾವು ಈ ಬದುಕನ್ನು ಸೂಕ್ಷ್ಮವಾಗಿ ನೋಡಬೇಕು, ಕಷ್ಟ ಸುಖಗಳನ್ನು ನಾವು ತಿಳ್ಕೋಬೇಕು ಮತ್ತು ಅದಕ್ಕೆ ತಕ್ಕ ಹಾಗೆ ನಡಿಬೇಕು ಅಂಥದ್ದನ್ನು ತಿಳಿಸ್ತಾನೆ. ಮತ್ತು ನಮ್ಮ ಮನೆಯ ಮಕ್ಕಳಿಗೂ ಕೂಡ ನಾನು ಹೇಳೋದು, ಕಥೆಗಳನ್ನು ಓದ್ರಿ, ಕಾದಂಬರಿಗಳನ್ನು ಓದ್ರಿ, ಅಲ್ಲಿ ಬದುಕಿರ್ತದೆ. ಆ ಬದುಕಿನ ಮೂಲಕ ನಮ್ಮ ಬದುಕಿನಲ್ಲೂ ಕಷ್ಟ ಸುಖ ಬಂದೇ ಬರ್ತಾವೆ. ಕಷ್ಟಗಳು ಬಂದಾಗ ನಾವು ಅಲ್ಲಿ ಪಾತ್ರಗಳು ಹೇಗೆ ನಿಭಾಯಿಸ್ತಾವೆ ಬದುಕನ್ನು? ಒಂದು ಕಾದಂಬರಿಯಲ್ಲಿ ಒಂದು ಪಾತ್ರ, ಅದು ಹೇಗೆ ಕಷ್ಟಗಳನ್ನು ಅನುಭವಿಸ್ತದೆ? ಈಗ ಚೋಮನ ದುಡಿ, ಚೋಮ ಯಾವ ರೀತಿಯಾಗಿ ಅಸ್ಪೃಶ್ಯತೆ ನೋವನ್ನು ಅನುಭವಿಸ್ತಾನೆ, ಒಂದು ತುಂಡು ನೆಲವನ್ನು ಸಂಪಾದನೆ ಮಾಡುವ ಸಲುವಾಗಿ ಏನೆಲ್ಲ ಹೋರಾಟ ಮಾಡ್ತಾನೆ. ನಾವು ನಮ್ಮ ಮಕ್ಕಳಿಗೆ ಕೂಡ ಸಂಪಾದನೆ ಮಾಡುವುದರ ಹಿಂದೆ ಅಥವಾ ಏನಾದರೂ ನಮ್ಮ ಕನಸುಗಳು ನನಸಾಗಬೇಕಂದ್ರೆ ನಾವು ಎಷ್ಟು ದುಡಿಬೇಕಾಗ್ತದೆ, ಎಷ್ಟು ಕಷ್ಟ ನೋವುಗಳನ್ನು ಸಹಿಸಿಕೊಳ್ಳಬೇಕಾಗ್ತದೆ, ಇದನ್ನು ನಾವು ಸಾಹಿತ್ಯದ ಮೂಲಕ ನಾವು ಕಲಿತೀವಿ. ನಮ್ಮ ಅನೇಕ ಪಠ್ಯಪುಸ್ತಕಗಳಲ್ಲಿ ಈ ಥರದ ಸಂದೇಶಗಳು, ಈ ಥರದ ಒಂದು ನೀತಿ ಪಾಠವನ್ನು ಹೇಳ್ತಕ್ಕಂಥ ಅನೇಕ ವಿಷಯಗಳಿರ್ತಾವೆ, ಅವುಗಳನ್ನು ನಾವು ಕಲಿಬೇಕು, ನಮ್ಮ ಮುಂದಿನ ತಲೆಮಾರಿಗೆ ಅವುಗಳನ್ನು ಸಾಗಿಸಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದು, ನೀವು ಬದುಕಿನಲ್ಲಿ ಒಳ್ಳೆಯ ದೃಢವಾದಂತಹ ರೀತಿಯೊಳಗೆ ನಿಮ್ಮ ಬದುಕನ್ನು ಕಟ್ಟುಕೋಬೇಕಂದ್ರೆ ನೀವು ನಿಮ್ಮ ದೃಷ್ಟಿಕೋನ ಯಾವ ರೀತಿ ವಿಸ್ತಾರವಾಗಿರಬೇಕು, ಯಾವ ರೀತಿಯಾಗಿ ನೀವು ಎಲ್ಲರ ಜೊತೆ ಸಾಮರಸ್ಯದಿಂದ ಬದುಕಬೇಕು, ಸಂತೋಷದಿಂದ ಬದುಕಬೇಕು. ಬರೇ ದುಡ್ಡಿನ ಸಂಪಾದನೆ ಮಾತ್ರ ಅಲ್ಲ, ಸುಖದ ಸಂಪಾದನೆಯು ಕೂಡ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದ್ರ ಮೂಲಕ ಮತ್ತು ನಮ್ಮ ಅನೇಕ ಜನ ವಿದ್ಯಾರ್ಥಿಗಳು ಕೂಡ ಒಳ್ಳೊಳ್ಳೆ ರೀತಿಯಲ್ಲಿ ನಮ್ಮ ಮಾತುಗಳನ್ನು ಕೇಳಿ ಅಥವಾ ನಮ್ಮ ಮಾತು ಒಂದೇ ಅಲ್ಲ, ನಮ್ಮ ಹಾಗೆ ಅನೇಕ ಶಿಕ್ಷಕರ ಮಾತುಗಳನ್ನು ಕೇಳಿ ತಮ್ಮ ಅನುಭವಕ್ಕೆ ಬಂದಂಥ ವಿಷಯಗಳನ್ನು ತಿಳ್ಕೊಂಡು ಒಳ್ಳೆಯ ಬದುಕು ಕಟ್ಕೊಂಡಂಥವ್ರು ನನ್ನ ಎದುರುಗಡೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅಂಥವ್ರು ನೋಡಿದಾಗ ನಮಗೆಲ್ಲ ಸಂತೋಷ ಅನಿಸ್ತು.
1: ಸರ್, ಈಗ ತಾವು ಹೇಳ್ತಾ ಇದ್ರಿ ತಾವು ಓದುವ ಸಂದರ್ಭದಲ್ಲಿ ಓದಿ

0: ಎಷ್ಟು ಮಹತ್ವವನ್ನ ಕೊಡ್ತಾ ಇದ್ರಿ, ಎಷ್ಟು ಶ್ರದ್ಧಾ ಭಕ್ತಿಯಿಂದ ಓದ್ತಾ ಇದ್ರಿ ಅಂತ. ಹಾಗೇನೆ ಪಿ ಎಚ್ ಡಿ ಮಾಡ್ಬೇಕಾದ್ರೂ ಸಹ ತಾವು ಎಷ್ಟೆಲ್ಲಾ ಪ್ರಯತ್ನ ಮಾಡಿದ್ರಿ ಅಂತ ಹೇಳ್ತೀರಿ. ಈಗಿನ ವಿದ್ಯಾರ್ಥಿಗಳು ಹೇಗೆ ಸರ್ ಈ ಒಂದು ಓದಿನ ವಿಷಯದಲ್ಲಿ?
1: ನಾವೆಲ್ಲ ವಿದ್ಯಾರ್ಥಿಯಾಗಿದ್ದಾಗ ಈ ಮೊಬೈಲ್ಗಳ ಹಾವಳಿ ಇರಲಿಲ್ಲ ಮೇಡಮ್. ಪುಸ್ತಕಗಳು ಓದಬೇಕು, ಪುಸ್ತಕಗಳು ಮನೋರಂಜನೆಯೂ ನಾವು ಪುಸ್ತಕದ ಮೂಲಕ ಭಾಳ ಆಟ ನಾಟಕ ಪುಸ್ತಕ ಈ ಥರದ ಒಂದು ವಾತಾವರಣ. ಈಗ ಮೊಬೈಲ್ ಜಗತ್ತು ಬಂದಿರುವುದರಿಂದ ವಿದ್ಯಾರ್ಥಿಗಳಿಗೆ ಓದು ಭಾಳ ಅಪರೂಪ ಆಗಿ ಹೋಗಿದೆ ಮೇಡಮ್. ಮತ್ತು ಎಲ್ಲ ಪುಸ್ತಕಗಳು ಕೂಡ ಮೊಬೈಲಲ್ಲಿ ಸಿಗ್ತಾವೆ. ಈಗ ನಾನು ಇವತ್ತಿನ ನಮ್ಮ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನೇ ಓದಂತ ನಾವು ಒತ್ತಾಯ ಮಾಡೋದಿಲ್ಲ. ಆದರೆ ಮೊಬೈಲಲ್ಲಿ ಕೂಡ ಸಾಕಷ್ಟು ಸಾಹಿತ್ಯ ಬರ್ತದೆ ಅನೇಕ. ಈಗ ನೀವು ಗೂಗಲ್ದಿಂದ ಅನೇಕ ಪುಸ್ತಕಗಳನ್ನು ಡೌನ್ಲೋಡ್ ಮಾಡಿ ನೀವು ಓದಬಹುದಂಥ ಅವಕಾಶಗಳಿದ್ದಾವೆ. ಓದುವುದರಿಂದ ನಿಮ್ಮ ಜ್ಞಾನದ ವಿಸ್ತಾರ, ನಿಮ್ಮ ಅನುಭವದ ವಿಸ್ತಾರವಾಗ್ತದೆ. ಈ ಬದುಕು ಏನು ಅನ್ನೋದು ಗೊತ್ತಾಗ್ತದೆ. ಅದನ್ನು ಗೊತ್ತಾಗಲಿಕ್ಕೆ ನೀವು ಓದಬೇಕು, ಬದುಕನ್ನು ಓದಬೇಕು, ಪುಸ್ತಕವನ್ನು ಓದಬೇಕು. ಅವೆರಡೂ ಓದು ನಿಮ್ಮಲ್ಲಿ ಒಂದು ಶ್ರದ್ಧೆಯ ಓದು ಆಗಿದ್ದರೆ, ಅಭಿರುಚಿಯ ಓದು ಆಗಿದ್ದರೆ ಅದರ ಮೂಲಕ ನೀವು ಸಾಕಷ್ಟು ಬೆಳಿತೀರಿ ಅನ್ನುವಂಥ ಮಾತು ನಾನು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಹೇಳ್ಕೊತೇ ಬಂದಿದ್ದೀನಿ. ಈಗಲೂ ಕೂಡ ಈ ನಿಮ್ಮ ವಾಹಿನಿ ಮೂಲಕ ಕೂಡ ನಾನು ಇದನ್ನೇ ಹೇಳೋದು.
0: ಸರ್, ಈಗ ಸಾಕಷ್ಟು ತಮ್ಮ ಜೀವನದ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ, ಇನ್ನು ತಮ್ಮ ಬರವಣಿಗೆಗಳ ಬಗ್ಗೆ ಮಾತಾಡಬೇಕು ಅನ್ನೋದಾದ್ರೆ, ಈಗ ತಾವು ಬರೆದಂತಹ ರಾಮಧಾನ್ಯ ನಾಟಕ 50 ಹೆಚ್ಚಿನ ಪ್ರದರ್ಶನಗಳನ್ನ ಕಂಡಿದೆ, ಹಾಗೇನೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ?
1: 2010 ಮೇಡಮ್, ಈ ಬಾಡ ಮತ್ತು ಕಾಗಿನೆಲೆ ಈ ಪ್ರದೇಶದಲ್ಲಿ ಒಂದು ಸರ್ಕಾರದ ಒಂದು ಸಂಸ್ಥೆ ಇದೆ, ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದು ಸಂಸ್ಥೆ ಇದೆ. ಈ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದವರು ಕನಕದಾಸರ ಕಾವ್ಯಗಳನ್ನು ರಂಗಭೂಮಿಗೆ ಅಳವಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಕೀರ್ತನೆಗಳ ಧ್ವನಿಮುದ್ರಣ ಮಾಡುವುದು, ಅವರ ಕಾವ್ಯಗಳನ್ನು ನಾಟಕ ರೂಪಕ್ಕೆ ತರುವುದು, ಈ ಥರದ ಒಂದು ಪ್ರಯತ್ನ ಆ ಸಂಸ್ಥೆಯವರು ಮಾಡುವಾಗ ನನಗೆ ಅಲ್ಲಿ ನನಗೆ ಆತ್ಮೀಯರಾಗಿರ್ತಕ್ಕಂಥ ಗೇನಣ್ಣವರಂತ ಜಗನ್ನಾಥ ಗೇನಂತ ಒಬ್ಬರು ಗೆಳೆಯರು, ಅವರು ಹೀಗೆ ತಮ್ಮ ಆಯುಕ್ತರ ಕಡೆಯಿಂದ ಒಂದು ಪತ್ರ ಬರೆಸಿದ್ರು, ರಾಮಧಾನ್ಯ ಕಾವ್ಯವನ್ನು ನೀವು ನಾಟಕಕ್ಕೆ ಅಳವಡಿಸಬೇಕು ಅನ್ನುವಂಥದ್ದು. ನಾನು ಆ ಕಾವ್ಯವನ್ನು ಓದಿದೆ, ಕಂದಪ್ಪ ಇದು ಷಟ್ಪದಿಯಲ್ಲಿರ್ತಕ್ಕಂಥ ಕಾವ್ಯನ ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂಥ ಇಡೀ ಕಾವ್ಯವನ್ನು ಓದಿ ನಾನು ಅದನ್ನು ನಾಟಕಕ್ಕೆ ಅಳವಡಿಸಿ ಆ ನಾಟಕಕ್ಕೆ ಅಳವಡಿಸುವಾಗ ಚಂದ್ರಕಾಂತ್ ಕುಸ್ನೂರವರು ನನಗೆ ಒಂದಿಷ್ಟು ಮಾರ್ಗದರ್ಶನ ಮಾಡಿದ್ರು. ಹೀಗಾಗಿ ಈ ನಾಟಕ ರಾಮಧಾನ್ಯ ಭಾಳ ಸೋಜಿಗದ ಸಂಗತಿ ಅಂದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಧಾನ್ಯಗಳೇ ಪಾತ್ರವಾಗಿ ಬರತಕ್ಕಂಥ ಬಹಳ ಅಪರೂಪದ ಒಂದು ಕೃತಿ ರಾಮಧಾನ್ಯ. ಈ ರಾಮಧಾನ್ಯ ಅಂದರೆ ರಾಗಿ, ಅದು ಕನಕದಾಸರು ಅದಕ್ಕೆ ರಾಮಧಾನ್ಯ ಅಂತ ಹೆಸರಿಟ್ಟಿದ್ದು ಒಂದು ಮಹತ್ವದ ವಿಷಯ. ಇದು ಕನಕದಾಸರು ರಾಗಿ ಮತ್ತು ಭತ್ತ ಇವೆರಡರ ಸಂಘರ್ಷದ ಒಂದು ಕಥೆಯನ್ನು ಅವರು ತಮ್ಮ ಕಾವ್ಯದಲ್ಲಿ ಚಿತ್ರಣ ಮಾಡಿದ್ದಾರೆ. ಅಲ್ಲಿ ಭತ್ತ ಇದು ಶ್ರೀಮಂತರ ಪ್ರತಿನಿಧಿ, ಪ್ರತಿಷ್ಠಿತರ ಪ್ರತಿನಿಧಿ, ಒಂದು ಅರ್ಥದೊಳಗೆ ಜಾತಿಯ ದೃಷ್ಟಿಯಿಂದ ನೋಡಿದಾಗ ಇದು ಬ್ರಾಹ್ಮಣರ ಒಂದು ಪ್ರತಿನಿಧಿ ಆಗಿ ಅವರು ಅಲ್ಲಿ ಚಿತ್ರಿಸ್ತಾರೆ. ಈ ರಾಗಿ ಬಡವರ ಪ್ರತಿನಿಧಿ, ಶೋಷಿತರ ಪ್ರತಿನಿಧಿ, ಶೂದ್ರರ ಪ್ರತಿನಿಧಿಯನ್ನಾಗಿ ರಾಗಿಯನ್ನಿಟ್ಟು ಅವೆರಡರ ಮುಖಾಮುಖಿಗೊಳಿಸ್ತಕ್ಕಂಥದ್ದು ಬಹಳ ಒಂದು ಮಹತ್ವದ ಪ್ರಸಂಗ. ಶ್ರೀರಾಮಚಂದ್ರ ಸೀತೆಯನ್ನು ಬಿಡುಗಡೆ ಮಾಡಿಕೊಂಡು ಲಂಕಾದಿಂದ ಅಯೋಧ್ಯೆಗೆ ಹೋಗುವ ಮಾರ್ಗದೊಳಗೆ ಹಂಪಿ ಪರಿಸರದಲ್ಲಿ ಉಳಿತಾರೆ. ಹಾಗೆ ಉಳಿದಾಗ ಆ ಪ್ರದೇಶದ ಜನರ ಆದರ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಸ್ವೀಕರಿಸಿದಾಗ ಸುಮ್ಮನೆ ಲೋಕಾಭಿರಾಮವಾಗಿ ಮಾತನಾಡ್ತಾ ಇದ್ದವಾಗ ಶ್ರೀರಾಮಚಂದ್ರ ಇವತ್ತಿನ ಊಟದಲ್ಲಿ ಸವಿಯಾದ ಊಟ ಯಾವುದು, ಯಾವ ಆಹಾರ ಪದಾರ್ಥ ಆಗಿತ್ತು ಅಂತ ಕೇಳಿದಾಗ ಹನುಮಂತ ಹೇಳ್ತಾನೆ, ಇವತ್ತಿನ ಸವಿಯಾದ ಪದಾರ್ಥ ಅಂದರೆ ರಾಗಿ ಮುದ್ದೆ ಆಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗೆ ರಾಗಿ ಮುದ್ದೆ ಅಂದರೆ ರಾಗಿ ಎಂಥದ್ದು ನೋಡಬೇಕಾಯ್ತು ಶ್ರೀರಾಮನಿಗೆ. ಅವಾಗ ಹಳ್ಳಿಗರಿಗೆ ಡಂಗರ ಹೊಡಿಸಿ ಎಲ್ಲ ಧಾನ್ಯಗಳನ್ನು ಇಲ್ಲಿ ಇವತ್ತಿನ ಆಹಾರ ಪದಾರ್ಥಗಳಿಗೆ ಬಳಕೆ ಆಗಿರ್ತಕ್ಕಂಥ ಎಲ್ಲ ಧಾನ್ಯಗಳನ್ನು ಇಲ್ಲಿ ನೀವು ಸೇರಿಸಬೇಕು ಅಂದಾಗ, ಯಾಕಂದರೆ ರಾಮ ಅಯೋಧ್ಯೆ ಅರಸ, ಅವ್ನು ಹೇಳಿದ ತಕ್ಷಣ ಎಲ್ಲ ಋಷಿ ಮುನಿಗಳೆಲ್ಲ ಬರ್ತಾರೆ, ಜನರು ಬರ್ತಾರೆ, ಧಾನ್ಯಗಳನ್ನೆಲ್ಲ ಇಡ್ತಾರೆ. ಆವಾಗ ರಾಗಿಯ ವರ್ಣನೆ ಒಬ್ಬ ಋಷಿ ಮಾಡುವಾಗ ಭತ್ತಕ್ಕೆ ಸಿಟ್ಟು ಬರ್ತಾರೆ. ಅವಾಗ ಆ ಭತ್ತ ಅವನದೇ ಒಂದು ಪಾತ್ರವಾಗ್ತದೆ, ಆ ರಾಗಿ ಅನ್ನೋದು ಒಂದು ಪಾತ್ರ ಆಗ್ತದೆ. ಅವೆರಡು ನಾನು ಯಾವ ರೀತಿ ಶ್ರೇಷ್ಠ, ನಾ ಶ್ರೇಷ್ಠ ನೀ ಕೀಳು ಅಂತ ತಿಳ್ಕೊಂಡು ಭತ್ತ ಹೇಳಿದಾಗ ರಾಗಿ ನಾನು ಹೇಗೆ ಶ್ರೇಷ್ಠ ನೀನು ಹೇಗೆ ಕೀಳ ಎನ್ನುವಂಥ ಮಾತನ್ನು ಅಲ್ಲಿ ಬೆಳೀತದೆ. ಹಾಗೆ ಬೆಳೀತಾ ಈ ಕಾವ್ಯವನ್ನು ಓದಿದಾಗ ಇದು ಸುಮ್ಮನೆ ಎರಡು ಭತ್ತ ಎರಡು ಧಾನ್ಯಗಳ ಕಥೆ ಅಲ್ಲ, ಇದು ನಮ್ಮ ಸಮಾಜದೊಳಗಿರ್ತಕ್ಕಂಥ ಎರಡು ವರ್ಗಗಳ ಸಂಘರ್ಷ. ಇದು ಇದು ಶ್ರೀಮಂತರ ಬಡವರ ನಡುವಿನ ಸಂಘ, ಕುಲದ ದೃಷ್ಟಿಯಿಂದ ಬ್ರಾಹ್ಮಣರ ಮತ್ತು ಶೂದ್ರರ ನಡುವಿನ ಸಮಸ್ಯೆ. ಹೀಗೆ ಕುಲಮದ ಮತ್ತು ಧನದ ಮದ ನಿರಸನಗೊಳಿಸುವ ರೀತಿಯೊಳಗೆ ಈ ಕಾವ್ಯ ಬರ್ತದೆ. ಇಲ್ಲಿ ಒಂದು ಜಾಣತನದ ಒಂದು ಪ್ರಸಂಗ ಏನಂದ್ರೆ, ನಾ ಶ್ರೇಷ್ಠ ನಾ ಶ್ರೇಷ್ಠ ಅನ್ಕೊಂತ ಇವರು ಜಗಳಾಡ್ತಾ ಇದ್ರು ರಾಮನ ಮುಂದೆ. ರಾಮ ಹೇಳ್ತಾನ, ನಿಮ್ಮ ಜಗಳ ಮುಗಿಯುವುದಿಲ್ಲ, ಈ ನಾ ಶ್ರೇಷ್ಠ ಅನ್ನುವಂಥದ್ದೇನದಲ್ಲ, ಇದು ಅಹಂಕಾರ ನಿರಸನ ಆಗಬೇಕು. ಈ ನಿರಸನ ಆಗ್ಲಿಕ್ಕೆ ಒಂದು ಉಪಾಯದ ಆ ಋಷಿಮುನಿಗಳಿಗೆ ಹೇಳ್ತಾರೆ ಅವರು, ನೀವು 5-6 ಇವರನ್ನು ಜೈಲಿನಲ್ಲಿ ಇಡಬೇಕು, ಒಂದು ಬಂಧನದಲ್ಲಿ ಇಡಬೇಕು, ಅವ್ರಿಗೇನು ಕೊಡುವಂಗಿಲ್ಲ. 6 ಭತ್ತಕ್ಕೆ ಶಿಕ್ಷೆ, 6 ರಾಗಿಗೆ ಶಿಕ್ಷೆ ಅಂತ ತಿಳ್ಕೊಂಡು ಅವ್ರು ಪ್ರತ್ಯೇಕವಾಗಿ ಅವರಿಬ್ಬರಿಗೂ ಶಿಕ್ಷೆ ಕೊಟ್ಟು 6 ಆಗೋದ್ರೊಳಗೆ ನಾನು ಈ ಪ್ರವಾಸ ಕಾಲ್ನಡಿಗೆ ಪ್ರವಾಸ ಅಯೋಧ್ಯೆ ಹೋಗಿ ಮುಟ್ಟಿದ ನಂತರ ಅಲ್ಲಿ ಅಯೋಧ್ಯೆ ಮೇಲೆ ಸಿಂಹಾಸನಾರೂಢ ಒಂದು ಸಂದರ್ಭ ಬರ್ತದೆ. ಅವಾಗ ನಾನು ರಾಜನಾಗಿರ್ತೀನಿ, ನಿಮ್ಗೆ ನಿರ್ಣಯ ಕೊಡ್ತೀನಿ ಅಂತ ಹೇಳ್ತಾರೆ ರಾಮ. ಆ ಪ್ರಕಾರ ಈ ಎರಡೂ ಧಾನ್ಯಗಳಿಗೆ ಶಿಕ್ಷೆ ಬಂಧನದಲ್ಲಿರ್ತಾರೆ. 6 ತಿಂಗಳು ಆದ ಮೇಲೆ ರಾಮ ಅಯೋಧ್ಯೆ ಮುಟ್ತಾನೆ, ಸಿಂಹಾಸನ ಮೇಲೆ ಕೂರಿಸ್ತಾನೆ. ಆ ಸಿಂಹಾಸನ ಮೇಲೆ ಕೂತ ದಿನನೇ ಇವರು 6 ತಿಂಗಳ ಈ ಬಂಧನದಿಂದ ಬಿಡುಗಡೆಯಾಗಿ ಈ ಭತ್ತ ಮತ್ತು ರಾಗಿ ಇವರಿಬ್ಬರನ್ನು ಕಡುಕೊಂಡು ಋಷಿ ಮುನಿಗಳು ಅಯೋಧ್ಯೆಗೆ ಹೋಗ್ತಾರೆ. ಅಲ್ಲಿ ನಿರ್ಣಯ, ಈಗ ಭತ್ತ ತುಂಬಾ ಅಶಕ್ತವಾಗಿತ್ತು, ಅದರ ಬಣ್ಣ ಎಲ್ಲ ಕೆಟ್ಟಿತ್ತು, ಆದರೆ ರಾಗಿ ಸಶಕ್ತನೇ ಆಗಿತ್ತು. ಹೋಲಿಕೆ ಮಾಡಿದಾಗ ಆ ರಾಗಿ ಇನ್ನೂ ಬಲಶಾಲಿಯಾಗಿನೇ ಇತ್ತು, ಅದರ ಮುಖದ ಮೇಲಿನ ಲಕ್ಷಣ ಕಡಿಮೆ ಆಗಿರಲಿಲ್ಲ. ಹೀಗಾಗಿ ರಾಮನ ಎದುರುಗಡೆ ಅಶಕ್ತವಾದಂತ ಭತ್ತ, ಶಕ್ತಿಶಾಲಿಯಾಗಿದ್ದಂಥ ರಾಗಿ ಇವೆರಡೂ ನಿಂತುಕೊಂಡಾಗ ಅವನು ತನ್ನ ಸಿಂಹಾಸನದ ಎದ್ದು ರಾಗಿಗೆ ಅಪ್ಪಿಕೊಂಡು, ರಾಗಿ ನೀನು ಬಡವರಾಹಾರ ಶೂದ್ರಾರಾಹಾರ ಅನ್ನುವಂತಹ ಯಾವ ಕೇಳರಿಮೆಯೂ ಬೇಡ, ಇನ್ನು ಮೇಲೆ ನೀನು ರಾಮನ ಹೆಸರಿನಿಂದ ರಾಮಧಾನ್ಯವಾಗಿ ನೀನು ಬಾಳು, ನಿನ್ನ ಕೀಳುತನ ಅಥವಾ ನೀನು ಸಣ್ಣವ ಸಂಕುಚಿತ ಬುದ್ಧಿ ಬೇಡ ಎನ್ನುವಂಥ ಮಾತನ್ನು ರಾಮ ಹೇಳಿ ಆ ರಾಮನ ದರ್ಬಾರದಲ್ಲಿ ರಾಮಧಾನ್ಯಕ್ಕೆ ಗೌರವ ಆಗ್ತದೆ. ಇದು ಕನಕದಾಸರ ಕಾವ್ಯದಲ್ಲಿ ಬರ್ತಕ್ಕಂಥ ಸಂದರ್ಭ. ನಾನು ಈ ನಾಟಕದಲ್ಲಿ ರಾಗಿಗೆ ಒಂದು ರಾಮಧಾನ್ಯ ಹೆಸರು ಕೊಟ್ಟ ಮೇಲೆ ಸಹಜವಾಗಿನೇ ಭತ್ತಕ್ಕೆ ಬಹಳ ಕೆಟ್ಟ ಅನ್ನಿಸ್ತದೆ. ಅವಾಗ ರಾಮ ಭತ್ತವನ್ನು ಕೂಡ ತನ್ನ ಪಕ್ಕಕ್ಕೆ ಕರೆದು ಇಬ್ಬರ ಮೇಲೆ ಹೆಗಲ ಮೇಲೆ ಕೈ ಇಟ್ಟು, ನೀನು ಸಣ್ಣವನಲ್ಲ, ನೀವಿಬ್ಬರೂ ನಮಗೆ ಬೇಕು, ಎರಡೂ ಆಹಾರ ಪದಾರ್ಥಗಳು, ಆಹಾರ ಪದಾರ್ಥಗಳಲ್ಲಿ ತಿನ್ನುವ ಆಹಾರದಲ್ಲಿ ಇದು ಶ್ರೇಷ್ಠ ಇದು ಕನಿಷ್ಠ ಎನ್ನುವ ಭೇದ ಸಲ್ಲದು, ನೀನು ಬೇಕು ನೀನು ಬೇಕು, ಆದರೆ ನಿಮ್ಮೊಳಗೆ ನಾನು ದೊಡ್ಡವನು ನಾನು ಬಲಶಾಲಿ ನಾನು ಶ್ರೇಷ್ಠ ಅನ್ನುವಂಥ ಭಾವನೆ ಇರಬಾರದು, ಕೂಡಿ ಬದುಕುವುದರಲ್ಲಿ ಸುಖ ಇದೆ, ನೀವಿಬ್ಬರೂ ನಮಗೆ ಬೇಕು, ರಾಗಿಯ ಮುದ್ದೆನೂ ಬೇಕು ಅನ್ನನೂ ನಮಗೆ ಊಟಕ್ಕೆ ಬೇಕು ಅನ್ನುವಂಥ ಜಜ್ಮೆಂಟ್ ಕೊಡ್ತಾನೆ. ಅಲ್ಲಿಗೆ ನಾಟಕ, ಈ ರಾಮಧಾನಿ ನಾಟಕ ಮುಗಿದು. ಇಲ್ಲಿ ಕನಕದಾಸರ ಈ ಕಾವ್ಯದ ಪ್ರತಿಭೆ ಅದಲ್ಲ, ಕಾವ್ಯದ ಒಂದು ಚಾತುರ್ಯ ಅದಲ್ಲ, ಆ ಕಾವ್ಯ ಚಾತುರ್ಯ ಈ ನಾಟಕದಲ್ಲಿ ಯಾವ ರೀತಿ ಬಂದದ, ಈ ನಾನು ಕಾವ್ಯದಲ್ಲಿ ಬಂದಂತಹ ನಾಟಕ, ಆ ಕಾವ್ಯದ ಸೌಂದರ್ಯ, ಕಾವ್ಯದ ಸಂದೇಶ, ಅವೆರಡನ್ನು ಕೂಡ ಇಲ್ಲಿ ತಂದಿದ್ದೀನಿ. ನಮ್ಮ ರೂಪಾಂತರ ತಂಡದವರು ಬೆಂಗಳೂರಿನಲ್ಲಿ, ಅವರು ರೂಪಾಂತರ ಅಂದ್ರೆ ಮೇಡಮ್ ಈ ಕಾವ್ಯ ಕಥೆ ಕಾದಂಬರಿಗಳನ್ನು ನಾಟಕಕ್ಕೆ ಅಳವಡಿಸಿದ್ದು, ಅವನ್ನು ಮಾತ್ರ ಆಡ್ತಾರ ಅವರು, ಅದರ ಹೆಸರೇ ರೂಪಾಂತರ, ರೂಪಾಂತರ ನಾಟಕಗಳು, ಕಾವ್ಯದಿಂದ ಕಥೆಯಿಂದ ರೂಪಾಂತರಗೊಂಡಂತಹ ನಾಟಕಗಳು. ಅವರು ಇದನ್ನು ಬಹಳ ಸೊಗಸಾಗಿ KS DL ಚಂದ್ರು ಅಂತ ತಿಳ್ಕೊಂಡು ನಿರ್ದೇಶಕರು ಬಹಳ ಚೆನ್ನಾಗಿ ಇದನ್ನು ಅಭಿನಯಿಸಿದರು. ಮುಂಬೈ ದಿಲ್ಲಿ ಹೈದರಾಬಾದ್ ಕಡೆಗೆ ನಾಟಕೋತ್ಸವಗಳಲ್ಲಿ ಪ್ರಥಮ ಬಹುಮಾನವನ್ನು ಈ ನಾಟಕಕ್ಕೆ ಬಂದಿವೆ. 50ಕ್ಕೂ ಹೆಚ್ಚು ಪ್ರಯೋಗಗಳಾಗಿವೆ. ಇದರ ಹಿಂದೆ ಕನಕದಾಸರ ಕಾವ್ಯ ಪ್ರತಿಭೆ. ರೂಪಾಂತರ ಮಾಡುವಾಗ ನಾನು ಒಂದಿಷ್ಟು ಸಮಕಾಲೀನ ಸಂದರ್ಭದ ಆಹಾರದ ಸಮಸ್ಯೆ, ಜಾತಿ ಸಮಸ್ಯೆಗಳನ್ನು ತಂದದ್ದು, ಜೊತೆಗೆ ಅವುಗಳನ್ನು ಕನಕದಾಸರು ಮತ್ತು ಈ ನಾಟಕದ ಸತ್ವ ತಿಳಿದುಕೊಂಡು ಬಹಳ ರಂಗಭೂಮಿಗೆ ಯಾವ ರೀತಿಯಾಗಿ ತರಬೇಕು ಅನ್ನುವಂಥ ದೃಷ್ಟಿಯಿಂದ ಬಹಳ ಸೊಗಸಾಗಿ ಸಂಗೀತ, ಸಾಹಿತ್ಯ, ನೃತ್ಯ ಮತ್ತು ರಂಗ ಪರಿಕರಗಳು ಇವನ್ನೆಲ್ಲವನ್ನು ಇಟ್ಟುಕೊಂಡು ಈ ನಾಟಕವನ್ನು KS DL ಚಂದ್ರು ಅವರು ನಿರ್ದೇಶನ ಮಾಡಿದ್ದಾರೆ. ಈ ನಾಟಕವನ್ನು ದಿಲ್ಲಿಯಲ್ಲಿ ನೋಡಿದಂತಹ ನಮ್ಮ ಹಂಸಲೇಖ ಅವರು, ಇದು ರಾಮಧಾನ್ಯ ನಾ ನೋಡಿದ ನಾಟಕ, ಟೋಟಲ್ ಥಿಯೇಟರ್ದ ಇಫೆಕ್ಟ್ ಕೊಟ್ಟಂತಹ ನಾಟಕ, ಇದರಲ್ಲಿ ಅಭಿನಯ ಇದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಒಂದು ಒಳ್ಳೆ ಸಂದೇಶ ಇದೆ, ಈ ಸಮಾಜಕ್ಕೆ ಒಂದು ಸಾರ್ವಕಾಲಿಕ ಸಂದೇಶ ಇದು. ಇದು ಈ ಬಡವರ ಶ್ರೀಮಂತರ ನಡುವಿನ ಜಗಳ, ಈ ಕುಲದ ಮದ ಏನಿದೆ ಅಲ್ಲ, ನಾವು ಶ್ರೇಷ್ಠ ಜಾತಿಯವರು ನಾವು ಕನಿಷ್ಠ, ಇದು ಇವರಿಗೆ ಒಂದು ಸಂದೇಶ ಇದೆ. ಆಹಾರದೊಳಗೂ ಕೂಡ ಇದು ಶ್ರೇಷ್ಠ ಆಹಾರ ಇದು ಕನಿಷ್ಠ ಆಹಾರ ಅನ್ನುವಂಥವ್ರಿಗೆ ಒಂದು ಸಂದೇಶ ಇದೆ. ಆ ಕಾರಣಕ್ಕಾಗಿ ಈ ನಾಟಕಕ್ಕೆ ಒಳ್ಳೆಯ ಪ್ರೋತ್ಸಾಹ ಸಿಕ್ತು ಮೇಡಮ್. ಈಗ ನಾನು ಈಸಕ್ಕಿಯ ಆಸೆ ಅನ್ನುವಂಥ ಮತ್ತೊಂದು ನಾಟಕ, ಈ 5ಕ್ಕಿ ಲಕ್ಕಮ್ಮ 5ಕ್ಕಿ ಲಕ್ಕಮ್ಮ ಮತ್ತು ನಿಮ್ಮ ಶರಣರ ಕಥೆಯೊಳಗೆ ಅಕ್ಕಿಗಳನ್ನು ಆಯ್ದು ತನ್ನ ಜೀವನವನ್ನು ನಿರ್ವಹಿಸತಕ್ಕಂಥ 5ಕ್ಕಿ ಲಕ್ಕಮ್ಮನ ಒಂದು ಆದರ್ಶ. ಅಸಂಗ್ರಹ ಬುದ್ಧಿ, ಸಂಗ್ರಹ ಮಾಡಬಾರದು, ಇವತ್ತಿಗೆ ಇಟ್ಟಬೇಕು, ಅಷ್ಟನ್ನೇ ಸಂಪಾದನೆ ಮಾಡಬೇಕು, ಅದರಲ್ಲೇ ಬದುಕಬೇಕು, ನಾಳಿನ ಆಹಾರ ನಾಳಿನ ಸಂಪಾದನೆಯ ಮೇಲೆ ಅವಲಂಬಿಸಿರ್ತದೆ ಅನ್ನುವಂಥದ್ದು ಒಂದು ತತ್ವ ಅದಲ್ಲ. ಅದಕ್ಕೆ ಸಂಬಂಧಪಡ್ತಕ್ಕಂಥ ಈಸಕ್ಕಿ ಆಸೆ ಅನ್ನುವಂಥ ಮತ್ತೊಂದು ನಾಟಕ, ಅದು ಸಿದ್ದೇಶ್ವರ ಸ್ವಾಮಿಗಳು ಮತ್ತು ನಮ್ಮ ಸ್ವಾಮೀಜಿಯವರು ಮತ್ತು ನಮ್ಮ ನಾಗನೂರು ಶ್ರೀಗಳ ಅಪೇಕ್ಷೆಯ ಮೇರೆಗೆ ಬರೆದಿದ್ದೀನಿ ಮೇಡಮ್.
0: ಸರ್, ಈಗ ಈ ನಾಟಕದಲ್ಲಿ, ಈ ರಾಮಧಾನ್ಯ ಕನಕದಾಸರ ಕಾವ್ಯದಲ್ಲಿ ನಾವು ನೋಡ್ತೀವಿ, ಇಲ್ಲಿ ಧಾನ್ಯಗಳ ಪಾತ್ರ ಇದೆ. ನಾವು ನೋಡ್ತೀವಿ ಈಗ ಪ್ರಾಣಿ ಪಕ್ಷಿಗಳನ್ನ ಕಥೆಗಳಲ್ಲಿ ಪಂಚತಂತ್ರಗಳಲ್ಲೆಲ್ಲ ತಗೊಂಡಿದ್ದನ್ನ ನಾವು ನೋಡಿದ್ದೀವಿ. ಇಲ್ಲಿ ಧಾನ್ಯಗಳನ್ನ ಕನಕದಾಸರು ತಮ್ಮ ಕಾವ್ಯದಲ್ಲಿ ಬಳಸಿಕೊಂಡದ್ದು ಬಹಳ ಶ್ರೇಷ್ಠ. ಅದೇ ಸರ್, ಈಗ ಕುಲವೆಂದು ಬಡಿದಾಡದಿರಿ, ಕುಲದ ನೆಲೆಯನೇನಾದರೂ ಬಲ್ಲಿರ ಅಂತ 16ನೇ ಶತಮಾನದಲ್ಲೇ ಕನಕದಾಸರು ಹೇಳಿದ್ದಾರೆ. ಅಂದ್ರೆ ಮನುಕುಲ ಯಾವುದೇ ಜಾತಿ ಮತದ ಹಂಗಿನಿಂದ ಹೊರಗಡೆ ಬರಬೇಕು ಅಂತ ಆವಾಗಲೇ ಹೇಳಿದ್ದಾರೆ. ಕನಕದಾಸರ ಬಗ್ಗೆ ತಾವೇನು ಹೇಳ್ತೀರಾ ಸರ್?
1: ಕನಕದಾಸರು ಈ ನಾಡು ಕಂಡಂತ ಬಹುದೊಡ್ಡ ಸಂತ ಕವಿ. ಸಂತರಲ್ಲಿನೇ ಕವಿ, ಕಾವ್ಯ ಸತ್ವ, ಕಾವ್ಯಶಕ್ತಿ ಇರತಕ್ಕಂಥ ಬಹಳ ದೊಡ್ಡ ದಾಸರು ಅಂದರೆ ಕನಕದಾಸರು. ನೀವೊಂದು ಮಾತು ಕೇಳಿದ್ರಿ, ಧಾನ್ಯಗಳನ್ನೇ ಪಾತ್ರಗಳನ್ನಾಗಿ ಕಾವ್ಯ ಮಾಡೋದು, ಇದಕ್ಕೆ ಅನ್ಯೋಕ್ತಿ ಕಾವ್ಯ ಅಂತ ಕರೀತಾರೆ. ಅನ್ಯೋಕ್ತಿ ಅಂದರೆ ಬಹಳ ಸಾಂಕೇತಿಕವಾಗಿರ್ತಕ್ಕಂಥದ್ದು. ಆ ಕಾವ್ಯದ ಭತ್ತ ಮತ್ತು ರಾಗಿಯ ಈ ಜಗಳದಲ್ಲ, ಇದು ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಾವ್ಯ ಅನ್ಯೋಕ್ತಿ. ಇದರ ಅರ್ಥ ಹೊರಗಡೆ ಇದೆ, ಇಲ್ಲಿ ಬರ್ತಕ್ಕಂಥ ಭತ್ತ ಮತ್ತು ರಾಗಿ ಪಾತ್ರಗಳಲ್ಲಿಲ್ಲ, ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ಒಂದು ಪಾತ್ರ. ಕನಕದಾಸರು ಈ ಬಾಡ ಪರಿಸರ, ನೀವೇನು ಹಾವೇರಿ ಕಾಗಿನೆಲೆ ಈ ಪರಿಸರದಿಂದ ವಿಜಯನಗರ ತಿರುಪತಿ ಅಲ್ಲಿಯವರೆಗೆ ಅವರು ಸಂಚಾರ ಮಾಡಿದಂಥ ಸಂದರ್ಭದ, ಅಷ್ಟೇ ಅಲ್ಲ ಇಡೀ ಕರ್ನಾಟಕದೊಳಗೂ ಕೂಡ ಮತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳು ಸಂಚಾರ, ಅವರು ಈ ಭತ್ತ ಮತ್ತು ರಾಗಿಯ ಬೆಳೀತಕ್ಕಂಥ ಭೂಮಿ ಇದು, ಈ ಹಂಪಿ ಪ್ರದೇಶ ಆಗಿರ್ಬೋದು, ನಮ್ಮ ಈ ಮೈಸೂರು ಮಂಡ್ಯ ಮತ್ತು ನಮ್ಮ ಈ ಹಾವೇರಿ ಈ ಪ್ರದೇಶದೊಳಗೆ ಆ ಕಾಲದೊಳಗೆ ರಾಗಿನೂ ಬೆಳೀತಿದ್ರು, ಭತ್ತ ಅಪರೂಪಕ್ಕ ಬೆಳೀತಿದ್ರು,
0: ನೀರಾವರಿ ಬೆಳೆ ಭತ್ತ.
1: ಹೀಗಾಗಿ ಭತ್ತ ಮತ್ತು ರಾಗಿಯ ಅವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದು ನನಗೂ ಕೂಡ ಕಾಡಿದಂಥ ಪ್ರಶ್ನೆ. ಇಲ್ಲಿ ಜನರು ಆ ಥರದ ಭಾವನೆ ಇತ್ತು ಜನರಲ್ಲಿ, ರಾಗಿ ಅಂದ್ರೆ ಏನದು ಬಡವರದು, ಭತ್ತ ನಾನು ನನ್ನ ಬಾಲ್ಯದಲ್ಲಿ ನಮ್ಮೂರಲ್ಲಿ ಭತ್ತ ಊಟ ಮಾಡುವರು ಶ್ರೀಮಂತರು ಮಾತ್ರ, ನಾವೆಲ್ಲ ಜೋಳದ ಬೆಳೆ ಬೆಳೀತಕ್ಕಂಥವ್ರು, ನಮ್ಮ ಬಿಜಾಪುರ ಜಿಲ್ಲೆ ಸಿಂದಗಿ ಆ ಭಾಗದಲ್ಲಿ ಜೋಳನೇ ಶ್ರೇಷ್ಠ, ನಾವು ರೊಟ್ಟಿನೇ ಪಲ್ಲೆ ಅಷ್ಟೇ, ಅಮಾವಾಸಿ ಹುಣ್ಣಿ ಹಬ್ಬ ಇದ್ದಾಗ ಮಾತ್ರ ಅನ್ನ ಮಾಡೋರು, ಅದೂ ಕೂಡ ಬಹಳ ಅಪರೂಪಕ್ಕಾಗಿ. ಅನ್ನ ಯಾರ ಮನೆಯಲ್ಲಿ ಅನ್ನ ಊಟ ಮಾಡ್ತಾರಂದ್ರೆ ಅವರು ಶ್ರೀಮಂತರು ಮಾತ್ರ. ಈಗ ನಮ್ಮ ರೇಷನ್ ಮೂಲಕವಾಗಿ ನಮ್ಮ ಮನೆ ಮನೆಗೆ ಇವತ್ತ ಅನ್ನ ಊಟ ಮಾಡ್ತೀವಿ ನಾವು, ಆ ಮಾತು ಬೇರೆ ಮೇಡಮ್. ನಾವು ಸಣ್ಣವರು ಇದ್ದಾಗ ಕೂಡ ಅಂದ್ರೆ ಈ ಆಹಾರ ಧಾನ್ಯದ ಬಳಕೆಯಲ್ಲಿ ಕೂಡ ಈ ನಮ್ಮ ಆರ್ಥಿಕ ಪರಿಸ್ಥಿತಿ, ಶ್ರೀಮಂತರು ಬಡವರು ಅನ್ನುವಂಥದ್ದು, ಇದು ಕನಕದಾಸರು ಕೂಡ ತಾವು ಬದುಕಿದ ಸಂದರ್ಭದೊಳಗೆ ಇದು ತಾವು ನೋಡಿದ್ದು ಅನುಭವಿಸಿದ್ದು. ರಾಗಿ ಮತ್ತು ಭತ್ತದ ಈ ಪ್ರದೇಶ ಈ ಬೆಳೀತಕ್ಕಂಥ ಭಾಗದೊಳಗೆ ಆ ಕಾರಣಕ್ಕಾಗಿ ಅವರಿಗೆ ಒಂದು ಒಳ್ಳೆಯ ರೂಪಕ್ಕೆ ಸಿಕ್ತವರಿಗೆ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಜ್ಞಾನದಲ್ಲ, ಆತ್ಮಕ್ಕೆ ಯಾವ ಕುಲ, ಜೀವಕ್ಕೆ ಯಾವ ಕುಲ, ಈ ತತ್ವೇಂದ್ರಿಯಗಳ ಕುಲ ಯಾವುದು ಅಂತ ಏನು ಕನಕದಾಸರು ಸಾರ್ವಕಾಲಿಕವಾದಂತಹ ಒಂದು ಪ್ರಶ್ನೆ ಎತ್ತಿದ್ರು. ಆ ಪ್ರಶ್ನೆ ಅವರ ಅನುಭವದ ಪ್ರಶ್ನೆ. ಈ ಧಾನ್ಯಗಳು ಅವರು ತಾವನ್ನು ತಮ್ಮ ಪರಿಸರದ ಧಾನ್ಯಗಳು ಇವುಗಳನ್ನು ಇಟ್ಟುಕೊಂಡು ಅವುಗಳನ್ನು ಕನಕದಾಸರು ಕಾವ್ಯ ಮಾಡ್ತಾರೆ. ಕನಕದಾಸರು ಪುರಂದರದಾಸರಿಗೆ ಆಗಲಾರದೇ ಇರತಕ್ಕಂಥ ಸಮಸ್ಯೆಗಳನ್ನು ಕನಕದಾಸರು ಅನುಭವಿಸಿದರು. ಅವರು ವ್ಯಾಸರಾಯರ ಹತ್ರ ಶಿಷ್ಯತ್ವವನ್ನು ವಹಿಸಿದಾಗಲೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾರೆ ತಮ್ಮ ಸಹಪಾಠಿಗಳಿಂದ, ನೀನು ಕೀಳು ಜಾತಿಯವನು ಅನ್ನುವ ಕಾರಣಕ್ಕೆ. ಉಡುಪಿಗೆ ಹೋದಾಗ ಉಡುಪಿ ಶ್ರೀಕೃಷ್ಣನ ಮಂದಿರದಲ್ಲಿ ಕೂಡ ಅಲ್ಲಿ ಪ್ರವೇಶಿಸಿಗದೆ ಅಲ್ಲಿಯೂ ಅವಮಾನ ಅನಿಸ್ತದೆ. ಈ ಘಟನೆಗಳದವಲ್ಲ ಕನಕದಾಸರನ್ನು ಬಹಳ ಉನ್ನತವಾದಂಥ ಚಿಂತನೆಗೆ ಉನ್ನತವಾದಂಥ ಒಂದು ದರ್ಶನಕ್ಕೆ ಕಾರಣ ಆಗ್ತಾವ. ಆ ಕಾರಣಕ್ಕಾಗಿನೇ ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲೆಯೇನು ಏನಾದರೂ ಬಲಿದ, ಕುಲ ಯಾವುದು, ಸತ್ಯ ಸುಖವುಳ್ಳ ಜನರಿಗೆ, ಆತ್ಮಕ್ಕೆ ಯಾವ ಕುಲ, ಜೀವಕ್ಕೆ ಯಾವ ಕುಲ, ಈ ಪ್ರಶ್ನೆಗಳು ಕನಕದಾಸರು ಅವತ್ತು ಎತ್ತಿದ ಪ್ರಶ್ನೆಗಳು, ಬಸವಣ್ಣನವರು ಅವತ್ತು ಎತ್ತಿದಂಥ ಈ ಜಾತಿಯ ಪ್ರಶ್ನೆಗಳದಾವ ಮೇಡಮ್. ಇವತ್ತಷ್ಟೇ ಅಲ್ಲ, ಇನ್ನು ಮುಂದೆ ಎಲ್ಲಿಯವರೆಗೆ ಈ ಸಮಾಜದೊಳಗೆ ಜಾತಿ ಶ್ರೇಷ್ಠ ಕನಿಷ್ಠ ಅನ್ನುವಂಥ ಭಾವನೆಗಳಿರ್ತಾವ ಅಲ್ಲಿಯವರೆಗೆ ಈ ಕನಕದಾಸರಂತಹ ಮಹಾನ್ ದಾರ್ಶನಿಕ ಕವಿಗಳು ನಮಗೆ ಪ್ರಸ್ತುತ ಆಗ್ತಾನೆ ಇರ್ತಾರೆ. ಅವರು ಆತ್ಮದ ಕುಲ ಯಾವುದು ಅನ್ನುವಂಥ ಪ್ರಶ್ನೆ ಅದಲ್ಲ, ಬಹಳ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆ ಎಲ್ಲಿಯವರೆಗೆ ನಾವು ಬಿಡಿಸುವುದಿಲ್ಲ, ಈ ಜೀವಕ್ಕೆ ಯಾವ ಕುಲ, ಆತ್ಮಕ್ಕೆ ಯಾವ ಕುಲ ಹೇಳ್ರಿ, ಇದಕ್ಕೆ ಉತ್ತರ ನಾವು ಎಲ್ಲಿಯವರಿಗೆ ಕೊಡೋದಿಲ್ಲ, ಅಲ್ಲಿಯವರಿಗೆ ಕನಕದಾಸರು ನಮ್ಮ ಜೊತೆಗೆ ಈ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಬಸವಣ್ಣನವರು ಸರ್ವಜ್ಞ ಆತ್ಮಯ ಯಾವ ಸರ್ವಜ್ಞ ಎಂದು ಇದೆ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಅನ್ನುವಂಥ ಪ್ರಶ್ನೆ ಆಗಿರ್ಬೋದು. ಬಸವಣ್ಣನವರು ಹೇಳ್ತಕ್ಕಂಥ ಅನೇಕ ಆನು ಹಾರುವನೆಂದರೆ ಕೂಡಲ ಸಂಗಮದೇವ ನಗುವನಯ ಎನ್ನುವಂಥ ಪ್ರಶ್ನೆ, ಈ ಪ್ರಶ್ನೆಗಳು ಯಾವ ಸಮಾಜದಲ್ಲಿ ತರತಮ ಭಾವನೆಗಳು ಶ್ರೇಷ್ಠ ಕನಿಷ್ಠ ಎನ್ನುವ ಭಾವನೆಗಳು ಜಾತಿಯ ಭಾವನೆಗಳು ಇರ್ತಾವ ಅಲ್ಲಿಯವರಿಗೆ ಈ ಶರಣರು ಈ ಸಂತರು ನಮ್ಮ ಜೊತೆಗೆ ಇರ್ತಾರೆ. ಹೀಗಾಗಿ ಕನಕದಾಸರು ಬಹಳ ದೊಡ್ಡ ದಾರ್ಶನಿಕ ಸಂತ ಕವಿಗಳು ಮೇಡಮ್.
0: ಸರಿಗ ಮತ್ತೆ ತಮ್ಮ ಬರವಣಿಗೆಗೆ ಬರೋದಾದ್ರೆ, ಸರಿಗ ರಂಗಭೂಮಿ ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾತ್ರವಲ್ಲದೆ ಅನೇಕ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದೀರಾ. ಅಂದ್ರೆ ಏಣಿಗಿ ಬಾಳಪ್ಪನವ್ರದ್ದಾಗಿರ್ಬೋದು, ವಿಶ್ವನಾಥ ಕತ್ತಿ ಅವ್ರದ್ದಾಗಿರ್ಬೋದು, ಡಾಕ್ಟರ್ MM ಕಲಬುರ್ಗಿ ಅವರು, ಇಂತಹ ದಿಗ್ಗಜರ ಜೀವನ ಚರಿತ್ರೆಯನ್ನು ಬರೆದಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ.
1: ಸಮಾಜಕ್ಕೆ ಮಾದರಿಯಾಗಿ ನಿಲ್ತಕ್ಕಂತಹ ವ್ಯಕ್ತಿತ್ವಗಳು, ಅವುಗಳ ಬಗೆಗೆ ನಮ್ಮ ಮುಂದಿನ ತಲೆಮಾರಿನಿಗೆ ಚರಿತ್ರೆ ಕಟ್ಟಿಕೊಡಬೇಕು ಅನ್ನುವಂಥದ್ದು ಒಂದು ಮಾತು. ಅಂಬೇಡ್ಕರ್ ಅವರ ಮಾತು ಅದು ಬಹಳ ಪ್ರಸ್ತುತವಾದಂಥ ಎಲ್ಲ ಸಂದರ್ಭದಲ್ಲಿ ಪ್ರಸ್ತುತ. ಚರಿತ್ರೆಯನ್ನು ಮರೆತವರು ಚರಿತ್ರೆಯನ್ನು ಸೃಷ್ಟಿಸಲಾರರು ಎನ್ನುವಂಥ ಮಾತು. ಚರಿತ್ರೆಗಳು ನಮಗೆ ಯಾಕೆ ಬೇಕಂದ್ರೆ ನಮ್ಮ ಮುಂದಿನ ಜೀವನಕ್ಕೆ. ಅಲ್ಲಂಪ್ರಭುದೇವರು ಒಂದು ಮಾತು, ಹಿಂದಣ ಹೆಜ್ಜೆಯನ್ನರಿಯದವರು ಮುಂದಣ ಹೆಜ್ಜೆಯನ್ನು ಇಡಲಾರರು. ಯಾವಾಗಲೂ ಆ ಭೂತಕಾಲದ ಬದುಕದಲ್ಲ, ಆ ಕಾಲದೊಳಗೆ ಮಾದರಿಯಾಗಿ ಬದುಕಿದಂತಹ ವ್ಯಕ್ತಿತ್ವಗಳದವಲ್ಲ, ಮುಂದಿನ ತಲೆಮಾರಿಗೆ ಸಾಗಿಸಬೇಕು. ಅದು ಸಾಗಿಸುವ ಮೂಲಕವಾಗಿ ನಮ್ಮ ಮೌಲ್ಯಗಳನ್ನು ಕೂಡ ಸಾಗಿಸಬೇಕು. ನಮ್ಮ ಸಂಪ್ರದಾಯ, ನಮ್ಮ ಮೌಲ್ಯ, ನಮ್ಮ ಶ್ರಮ, ನಮ್ಮ ದುಡಿಮೆ ಎಂತೆಂಥ ಆದರ್ಶ ವ್ಯಕ್ತಿಗಳಾಗಿ ಹೋಗಿದ್ದಾರೆ, ಇದನ್ನು ತಿಳಿಸುವಂತಹ ಒಂದು ಪ್ರಯತ್ನ ಈ ಚರಿತ್ರೆಗಳಿರುತ್ತೆ. ಆ ಕಾರಣಕ್ಕಾಗಿ ನನಗೆ ಚರಿತ್ರೆ ಬರುವುದರಲ್ಲಿ ಒಂದಿಷ್ಟು ಆಸಕ್ತಿ. ಅಂದ್ರೆ ಈ ಯುವ ಪೀಳಿಗೆಗೆ ಆಗಲಿ, ಮುಂದೆ ಬರ್ತಕ್ಕಂಥ ಪೀಳಿಗೆಗಾಗಲಿ, ಒಂದು ಬದುಕನ್ನು ರೂಪಿಸಿಕೊಳ್ಳೋಕೆ ಒಂದು ಬಹಳ ಮಹತ್ವದ ಸಂಗತಿಗಳು ಸಂದೇಶಗಳು ಸಿಗ್ತಾವೆ ಅಲ್ಲಿ. ಆ ಕಾರಣಕ್ಕಾಗಿ ನಾನು ಚರಿತ್ರೆಗಳನ್ನು ಬರೀಲಿಕ್ಕೆ ಹೋದೆ. ಡಾಕ್ಟರ್ MM ಕಲಬುರ್ಗಿ ಗುರುಗಳಾಗಿರೋದ್ರಿಂದ ಬಹಳ ಅವ್ರ ಬಗ್ಗೆ ಅಭ್ಯಾಸ ಮಾಡಿ ಆ ಒಂದು ಚರಿತ್ರೆ ಬರುತ್ತೆ ಕಲಬುರ್ಗಿ ಸರ್ ಬಗ್ಗೆ. ಹಾಗೆ ನಮ್ಮ ಕಲಾವಿದರ ಬಗ್ಗೆ ನಮ್ಮ ಏಣಿಗಿ ಬಾಳಪ್ಪನವರು ರಂಗಭೂಮಿಯಲ್ಲಿ, ಗರುಡು ಸದಾಶಿವರಾಯರ ನಂತರ ರಂಗಭೂಮಿಯಲ್ಲಿ ಚಾರಿತ್ರ್ಯವನ್ನು, ಯಾಕಂದ್ರೆ ರಂಗಭೂಮಿ ಅಂದ್ರೆ ಚರಿತ್ರೆಹೀನರ ಕಲೆ ಅದು ಕಂಪನಿಗಳಲ್ಲಿ ಚಾರಿತ್ರ್ಯವಂತರು ಇರೋದಿಲ್ಲ ಅನ್ನುವಂತಹ ಒಂದು ನಿಂದೆ ಇತ್ತಲ್ಲ, ಆ ನಿಂದೆಯನ್ನು ದೂರು ಮಾಡಿದ ಕೆಲವು ನಮ್ಮ ಕಲಾವಿದರಲ್ಲಿ ಏಣಿಬಾಳಪ್ಪನವರು ಒಬ್ರು. ಯಾಕಂದ್ರೆ ಕಲಾವಿದರು ಹೀಗೆ ಇರಬೇಕು, ನಿರ್ವ್ಯಸನಿಗಳಾಗಿರಬೇಕು, ಸಮಯಕ್ಕೆ ಸರಿಯಾಗಿ ಬಣ್ಣ ಹಚ್ಚಬೇಕು, ತಮ್ಮ ತಮ್ಮ ಪಾತ್ರಗಳನ್ನು ಸರಿಯಾಗಿ ಅಭಿನಯಿಸಿ ತೋರಿಸಬೇಕು. ಆ ಒಂದು ಬದ್ಧತೆ ಒಂದು ಕಡೆಗೆ ಕಲೆಗೆ ಬದ್ಧತೆ, ಮತ್ತೊಂದು ಕಡೆಗೆ ಚಾರಿತ್ರ್ಯಕ್ಕೆ ನೀತಿವಂತರಾಗಿರಬೇಕು ಕಲಾವಿದರು ಅನ್ನುವಂಥದ್ದು. ಇದನ್ನು ಸಾರಿದವರು ನಮ್ಮ ಗರುಡ ಸದಾಶಿವರಾಯರು, ವಾಮನರಾವ್ ಮಾಸ್ತರು, ಅದೇ ಪರಂಪರೆಯಲ್ಲಿ ಬರ್ತಕ್ಕಂಥ ಏಣಿಗೆ ಬಾಳಪ್ಪನವರು. ಎಷ್ಟು ಅವರು ಮಾಡಿದಂಥ ಬಸವಣ್ಣನ ಪಾತ್ರ, ಬಸವಣ್ಣನ ಪಾತ್ರ ನೋಡಿ ಎಷ್ಟು ಜನ ಪ್ರಭಾವಿತರಾಗ್ತಾರೆ, ಹಾಗೆ ಶಾಲಾ ಮಾಸ್ತರನ ಪಾತ್ರ ನೋಡಿ ಎಷ್ಟು ಜನ ಪ್ರಭಾವಿತರಾದರು. ಹೀಗೆ ನಮ್ಮ ಈ ನಮ್ಮ ಏಣಿಗೆ ಬಾಳಪ್ಪನವರ ಪಾತ್ರ ಒಂದು, ಅವ್ರ ಬದುಕಿನ ಘಟನೆ ನಿಮ್ಗೆ ಗೊತ್ತಿರಬೇಕು. ಬಸವಣ್ಣನ ಪಾತ್ರ ಮಾಡಿ ಅವರು ಮರುದಿನ, ನಾನು ನಿಮಗೆ ಆಗಲೇ ಹೇಳಿದ್ದೀನಿ, ಅವರು ಮರುದಿನ ಬೆಳಿಗ್ಗೆ ಒಂದು ಹೋಟೆಲಲ್ಲಿ ಚಹಾ ಕುಡಿತಾ ಕುಳಿತಿದ್ರು. ಬಸವಣ್ಣನ ಪಾತ್ರ ಹುಬ್ಬಳ್ಳಿ ಒಳಗೆ, ಬಸವಣ್ಣನ ಪಾತ್ರ ರಾತ್ರಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ನಾಟಕ ಆಯಿತು, ಮುಂಜಾನೆ ಎದ್ದು ಯಥಾರೀತಿ ನಮ್ಮ ಬಾಳಪ್ಪಜ್ಜ ಅವರು ಹೋಗಿ ಚಹಾ ಕುಡ್ಕೋತ ಕೂತಿದ್ರು. ಮಂದಿ ಅಲ್ಲಿ ಚಹಾ ಕುಡಿಯಕ್ಕೆ ಬಂದವರು, ಏ ನಿನ್ನೆ ಬಸವಣ್ಣ ಪಾತ್ರ ಮಾಡಿದವ್ರು ನೋಡಿ ಚಹಾ ಕುಡಿಯಕ್ಕತ್ತಾರಿಲ್ಲ. ಅವರಿಗೆ ಆ ಘಟನೆ ಎಷ್ಟು ಪರಿಣಾಮ ಆಯಿತು ಅಂದರೆ, ಹೌದಲ್ಲ ಬಸವಣ್ಣ ಚಹಾ ಕುಡಿಯೋ ಬಸವಣ್ಣ ಅಲ್ಲ, ಬಸವ ಅಂಬಲಿ ಕುಡಿಯೋವನು, ನೀರು ಕುಡಿಯೋವನು, ಇಂಥ ಬಸವಣ್ಣ ಚಹಾ ಕುಡಿಲಿಕ್ಕತ್ತೇನಲ್ಲ. ಅವರಿಗೆ ಬಸವಣ್ಣನನ್ನಾಗೆ ಹೊರಗೂ ಕೂಡ ನೋಡ್ಬೇಕಂತ ಅಪೇಕ್ಷೆ
0: ಜನಗಳಿಗೆ,
1: ಜನರಿಗೆ ಬಸವಣ್ಣನ ಪಾತ್ರ ಮಾಡಿದವರು ಚಹಾ ಕುಡಿಬಾರ್ದು ಅಂತ ಏನೋ, ಏ ಬಸವಣ್ಣ ನೋಡಿ ಹ್ಯಾಂಗ ಚಹಾ ಕುಡಿಯಕತ್ತಾನ ಅಂತಂದಾಗ, ಅವತ್ತು ಅವರು ಪ್ರತಿಜ್ಞೆ ಮಾಡಿದ್ರು, ಇನ್ನು ಮುಂದೆ ನಾ ಚಹಾ ಕುಡಿಬಾರ್ದು. ಜನರ ಕಣ್ಣೊಳಗೆ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಕೊಡಬೇಕಾದ್ರೆ ಸಮಾಜದೊಳಗೂ ಕೂಡ ಒಂದಿಷ್ಟು ಕಾಣಿಸ್ಕೋಬೇಕು ಅದೇ ರೀತಿ. ಹಾಗಾಗಿ ಏಣಿಗೆ ಬಾಳಪ್ಪನವರು ಚಹಾವನ್ನು ಬಿಟ್ಟರು. ಈ ಥರದ ಬದ್ಧತೆ, ಇದು ಒಂದು ಪಾಠ, ಬದುಕಿಗಿನ ಪಾಠ. ನಾವು ಬರೇ ಸಾಹಿತ್ಯ ಶ್ರೇಷ್ಠ ಸಾಹಿತ್ಯ ಬರಿತೀನಿ, ಆದ್ರೆ ಬದುಕಿನೊಳಗೆ ಕನಿಷ್ಠನಾಗಿ ಬದುಕ್ತೀನಿ ಅಂದ್ರೆ ಅಲ್ಲ, ಒಂದು ಮಾದರಿಯಾಗಿರಬೇಕು. ಕಲಾವಿದನು ಕೂಡ ರಂಗಭೂಮಿಯಲ್ಲಿ ಬಸವಣ್ಣನಾಗಿ ಬದುಕ್ತೀನಿ, ಮಂಚಣನಾಗಿ ನಾನು ಬಸವಣ್ಣನಾಗಿ ಅಭಿನಯಿಸ್ತೀನಿ, ಮಂಚಣನಾಗಿ ಬದುಕ್ತೀನಿ ಅಂದ್ರೆ ಅದು ಅಲ್ಲ. ಇಲ್ಲಿ ಅದರ ಅರ್ಥ ಮಂಚಣನ ಪಾತ್ರ ಮಾಡಿದವ ಮಂಚಣನಾಗಿ ಬದುಕಬೇಕು ಅಂತ ಅಲ್ಲ. ಇಲ್ಲಿ ಚರಿತ್ರೆ ಒಂದು ಚಾರಿತ್ರ್ಯ, ಒಂದು ನೀತಿ, ಒಂದು ಮೌಲ್ಯದಲ್ಲ ಮೇಡಮ್. ಈ ಮೌಲ್ಯಗಳನ್ನು ಸಾರುವಂತಹ ವ್ಯಕ್ತಿಗಳು, ಮೌಲ್ಯವನ್ನು ಬದುಕಿದಂತಹ ವ್ಯಕ್ತಿಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನವಾಗಿ ನಾನು ಅನೇಕ ಜಯದೇವ ಲಿಗಾಡೆ ಆಗಿರಬಹುದು, ನಮ್ಮ ಅನೇಕ ಜನ ಆನಂದ ಕವಿ ಆಗಿರಬಹುದು, ನಮ್ಮ ಹಾವಣ್ಣವರ ಒಬ್ಬ ಒಳ್ಳೆಯ ಭಗೀರ ಇಂಜಿನಿಯರ್ ಆಗಿರಬಹುದು, ಇವರೆಲ್ಲರ ಚರಿತ್ರೆಗಳನ್ನು, ಬಿ ಆರ್ ಅರಶಿನಗುಡಿ ಆಗಿರಬಹುದು, ಇವೆಲ್ಲರ ಚರಿತ್ರೆಗಳನ್ನು ಬರೆದಿದ್ದೀನಿ.
0: ಸರ್, ಹಾಗೇನೆ ತಾವು ಶ್ರೀ ಕಂಡೋಬ, ಕರವೀರ ನಿವಾಸಿನಿ, ಶ್ರೀ ಮಹಾಲಕ್ಷ್ಮಿ, ಹೀಗೆ ಬಹಳಷ್ಟು ಮಹತ್ತರವಾದಂತಹ ಅನುವಾದ ಕೃತಿಗಳನ್ನು ಸಹ ಬರೆದಿದ್ದೀರಾ. ಸರ್, ಇಲ್ಲಿ ಅನುವಾದ ಕೃತಿ ಅಂದ್ರೆ ಮರಾಠಿಯಿಂದ ಕನ್ನಡಕ್ಕೆ ಅಥವಾ ಕನ್ನಡದಿಂದ ಯಾವ ತರ ಅನುವಾದ ಮಾಡಿದ್ದು ಅಂತ?
1: ನಾನು ವೈಯಕ್ತಿಕವಾಗಿ ಮಾಡೋದು ಮೇಡಮ್, ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡೋದು. ಯಾಕಂದ್ರೆ ನನಗೆ ಕನ್ನಡ ಬಹಳ ಪ್ರಭುತ್ವ, ನನ್ನ ಭಾಷೆ ಅದು. ಮರಾಠಿಯನ್ನು ಓದ್ತೀನಿ, ತಿಳ್ಕೊತೀನಿ, ಆದ್ರೆ ಅದನ್ನು ಅಭಿವ್ಯಕ್ತಿ ಮಾಡ್ಲಿಕ್ಕೆ ನನ್ನದೇ ಆದಂತಹ ಕನ್ನಡ ಭಾಷೆ ಅದು ನನಗೆ. ಹೀಗಾಗಿ ನಾನು ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡ್ತೀನಿ. ಆ ಥರದ ಅವಕಾಶಗಳು ಕೂಡ ಬಂದು ಮೇಡಮ್. ನಮ್ಮ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗತಕ್ಕಂಥ ಸಂದರ್ಭದೊಳಗೆ ಅನೇಕ ಮರಾಠಿ ಮಹತ್ವದ ಕೃತಿಗಳು ಕನ್ನಡಕ್ಕೆ ತರಬೇಕು ಅಂತ ಡಾಕ್ಟರ್ ಎಂ ಎಂ ಕಲ್ಬುರ್ ಯೋಜನೆ ಹಾಕಿದಾಗ, ನನ್ನ ಅನೇಕ ಗೆಳೆಯರು ಮರಾಠಿಯಿಂದ ಕನ್ನಡಕ್ಕೆ, ನಮ್ಮ ಚಂದ್ರಕಾಂತ ಪೊಕ್ಳಿ ಅವರು ಆಗಿರ್ಬೋದು, ಸರ್ಜು ಕಾಟ್ಕರ್ ಆಗಿರ್ಬೋದು, ಇವರೆಲ್ಲ ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥ ಕಾಲದೊಳಗೆ ನಾನು ಮಾಡಬೇಕಂದ, ಕಲಬುರ್ಗಿಯವರು ನನಗೆ ರಾಮಚಂದ್ರ ಚಿಂತಾಮಣ್ಢೇರಿ ಅಂತಕ್ಕಂಥ ದೊಡ್ಡ ಸಂಶೋಧಕರ ಎರಡು ಕೃತಿಗಳು, ಒಂದು ಕರವೀರ ನಿವಾಸಿನಿ ಮಹಾಲಕ್ಷ್ಮಿ, ದಕ್ಷಿಣದ ದೇಶಿ ದೇವರು ಖಂಡೋಬ ಎನ್ನೊಂದು ಕೃತಿಗಳನ್ನು ಅನುವಾದ ಮಾಡಲು ಕೊಟ್ಟರು. ಭಾಳ ಶ್ರದ್ಧೆಯಿಂದ ನಾನು ಮರಾಠಿ ಬರುವುದರಿಂದ ಮರಾಠಿಯನ್ನು ಓದು ನಾನು ಕನ್ನಡಕ್ಕೆ ತಂದೆ. ಹಾಗೆ ಶಂಗೋ ತುಳುಪುಳೆ ಅಂತ ದೊಡ್ಡ ಸಂಶೋಧಕರು, ಅವರು ಪ್ರಾಚೀನ ಮರಾಠಿ ಶಾಸನಗಳು ಅಂತ ತಿಳ್ಕೊಂಡು ಒಂದು ಕೃತಿ, ನಾನು ಅವರ ಮರಾಠಿ ಕೃತಿಯನ್ನು ಕನ್ನಡಕ್ಕೆ ತಂದೆ. ವಾಮನರಾವ್ ಪೈ ಅಂತ ತಿಳ್ಕೊಂಡು ಇಲ್ಲಿ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಡ್ತಕ್ಕಂಥ ಉಪನ್ಯಾಸಗಳು, ಪ್ರವಚನ, ನಮ್ಮ ಕರ್ನಾಟಕದಲ್ಲಿ ಯಾಕೆ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರು, ಹಾಗೆ ಮಹಾರಾಷ್ಟ್ರದಲ್ಲಿ ವಾಮನರಾವ್ ಪೈ ಅನ್ನುವಂಥ ಸದ್ಗುರುಗಳ ಹೆಸರು, ಅವರು ಕೆಲವೊಂದು ನೀನೇ ನಿನ್ನ ಜೀವನದ ಶಿಲ್ಪಿ ಅನ್ನುವಂಥ ತತ್ವಜ್ಞಾನದ ಅನೇಕ ಕೃತಿಗಳನ್ನು ಕೂಡ ಕನ್ನಡಕ್ಕೆ ತಂದಿದ್ದೀನಿ. ಇಲ್ಲಿ ಹಾಗೆ ಕಲಬುರ್ಗಿಯವರು ಅನೇಕ ಮಹತ್ವದ ಮರಾಠಿ ಕೃತಿಗಳು ಕನ್ನಡಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡಿದಾಗ ನನಗೆ ತಕ್ಷಣ ಹೊಳೆದದ್ದು, ಕಲಬುರ್ಗಿ ಅಂತ ವಿದ್ವಾಂಸರ ಕೃತಿಗಳು ಮಹಾರಾಷ್ಟ್ರಕ್ಕೆ ಯಾಕೆ ಹೋಗಬಾರದು, ಅಲ್ಲಿಯೇ ಮಹತ್ವದ ಕೃತಿಗಳು ಕನ್ನಡಕ್ಕೆ ಬರಬೇಕಂತ ಅವ್ರು ಬಡದಾಡ್ತಿದ್ದಾರೆ. ಅಂತಿಂಥ ಕೃತಿಗಳನ್ನು ತಂದು ನಮ್ಮ ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಜನ ವಿದ್ವಾಂಸರು ಕೊಟ್ಟು ಅನುವಾದ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಚಿದಾನಂದ ಮೂರ್ತಿಯವರ ಕೃತಿಗಳಾಗಿರ್ಬೋದು, ಕಲಬುರ್ಗಿಯವರ ಕೃತಿಗಳಾಗಿರ್ಬೋದು, ಈ ಮಹತ್ವದ ಸಂಶೋಧನಾ ಕೃತಿಗಳು ಅಲ್ಲಿಗೆ ಯಾಕೆ ಹೋಗಬಾರ್ದು ಅಂತ ನನ್ನ ತಲೆಯಲ್ಲಿ ಬಂದಾಗ ನನ್ನ ಒಬ್ಬ ಮರಾಠಿ ಪ್ರಾಧ್ಯಾಪಕರು ಡಿ ಟಿ ಪಾಟೀಲ್ ಅಂತ ಅವರನ್ನು ಕರ್ಕೊಂಡು, ಮರಾಠಿಯಲ್ಲಿ ಒಳ್ಳೆಯ ಬರಹಗಾರರು, ಕಥೆಗಾರರು, ಕಾದಂಬರಿಕಾರರು, ಅವರ ಸಹವಾಸದಲ್ಲಿ ನಾನು ನಮ್ಮ ಕಲಬುರ್ಗಿಯವರ ಒಂದು 15 ಲೇಖನಗಳನ್ನು, ಸಂಶೋಧನಾತ್ಮಕ ಲೇಖನಗಳು, ಅದು ಎಲ್ಲ ಸೌದತ್ತಿ ಯಲ್ಲಮ್ಮನ ಬಗ್ಗೆ, ಆಮೇಲೆ ಮೈಲಾರ್ಲಿಂಗನ ಬಗ್ಗೆ, ಆಮೇಲೆ ಪಂಡರಪುರದ ವಿಠಲನ ಬಗ್ಗೆ, ವಚನಗಳ ಬಗ್ಗೆ, ಸಂತರ ಬಗ್ಗೆ, ನಮ್ಮ ಕಲಬುರ್ಗಿಸರ ಏನು ಸಂಶೋಧನಾತ್ಮಕ ಲೇಖನ ಇದ್ದು ಅವನ್ನೆಲ್ಲ ನಾವು ಮರಾಠಿಗೆ ತಂದು ಮರಾಠಿಯ ಮಹತ್ವದ ಪತ್ರಿಕೆಗಳು, ನವಭಾರತ, ಅನುಷ್ಠುಬ್ ಎನ್ನುವಂಥ ಪತ್ರಿಕೆಗಳಲ್ಲಿ ಅವು ಪ್ರಕಟ ಆದವು ಮೇಡಮ್. ಅದರ ಆ ಮೂಲಕವಾಗಿ ನಮ್ಮ ಕಲಬುರ್ಗಿಯವರ ಸಂಶೋಧನೆ ಬಹಳಷ್ಟು ಜನ ಮರಾಠಿ ವಿದ್ವಾಂಸರಿಗೆ ತಲುಪಲು ಸಾಧ್ಯವಾಯಿತು. ನಮ್ಮ ಕಲಬುರ್ಗಿಯವರ ಸರ್ ಅವರ ಹತ್ಯೆ ಆದ ನಂತರ ಆ ಎಲ್ಲ ಲೇಖನಗಳನ್ನು ನಮ್ಮ ಚಿಂಚಿಣಿ ಮಠದ ಅಲ್ಲಮ್ಮ ಪ್ರಭು ಸ್ವಾಮಿಗಳು ಅದನ್ನು ಸೀಮಾತೀತ ಎನ್ನುವಂತಹ ಮರಾಠಿ ಆ ಕೃತಿಯನ್ನು ಪ್ರಕಟ ಮಾಡಿದ್ದಾರೆ.
0: ಸರಿ, ಈಗ ತಮ್ಮ ಅನುಭವದ ಮಾತುಗಳನ್ನು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳನ್ನು, ಇಷ್ಟೆಲ್ಲ ಅನುಭವದ ಮಾತುಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
1: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್.
0: ಕೇಳುಗರೆ, ಇದಾಗಿತ್ತು ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ. ನಮಸ್ಕಾರ.

0: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124 86286.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ, KLE ಚಿತ್ರಮಾಲಾ ಕಾರ್ಯಕ್ರಮ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವನುಧ್ವನಿ 90.4 FM. ವನ ಮಹೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ಕಲ್ಪನಾ ಪಟ್ಟಣ್, ಚೇತನಾ ಡಿಎಂ, ನಮ್ರತಾ ಪಟ್ಟಣಶೆಟ್ಟಿ, ರಚನಾ ಜೈನ್ ಅವರು ಪರಿಸರದ ಜಾಗೃತಿಯನ್ನ ಮೂಡಿಸಲಿದ್ದಾರೆ.
1: ಅಗ್ರಪೂಜಿತ ಗಣೇಶನನ್ನು ನೆನೆಯುತ್ತಾ ಎಲ್ಲರಿಗೂ ಇಂದಿನ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಪರಿಸರ ದಿನವನ್ನ ಇತ್ತೀಚೆಗಷ್ಟೇ ನಾವು ಆಚರಿಸಿದೆವು. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5 ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹಸಿರು ಪರಿಸರವನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯು 1973 ಇದನ್ನು ಆಯೋಜಿಸುತ್ತಿದೆ. ಮರಗಳನ್ನು ನೆಡುವುದು, ಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ಪ್ರಕೃತಿಯನ್ನು ರಕ್ಷಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ವಿಶ್ವ ಪರಿಸರ ದಿನದ ಪ್ರಮುಖಾಂಶಗಳು ಏನು ಅಂದ್ರೆ, ಆಚರಣೆ ದಿನ ಪ್ರತಿ ವರ್ಷ ಜೂನ್ 5. ಉದ್ದೇಶ ಏನಪ್ಪಾ ಅಂದ್ರೆ, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾಲಿನ್ಯ ತಗ್ಗಿಸುವುದು ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಉತ್ತೇಜಿಸುವುದು. ಇದರಿಂದ ಏನು ಮಹತ್ವ ಅಂದ್ರೆ, ಹಸಿರು ಮನೆ ಎಫೆಕ್ಟ್, ಗ್ರೀನ್ ಹೌಸ್ ಎಫೆಕ್ಟ್ ಮತ್ತೆ ಜಾಗತಿಕ ತಾಪಮಾನ ಏರಿಕೆ, ಗ್ಲೋಬಲ್ ವಾರ್ಮಿಂಗ್ ಮತ್ತು ಜೀವವಾಯು ಆಮ್ಲಜನಕದ ಕೊರತೆ ಎಂತಹ ಸಮಸ್ಯೆಗಳನ್ನ ಬಗ್ಗೆ ಎಚ್ಚರಿಕೆ ಮೂಡಿಸಲು ಇದು ಸಹಕಾರಿ. ಇದನ್ನ ಮಾಡೋದ್ರಿಂದ ಏನೇನು ಚಟುವಟಿಕೆಗಳನ್ನ ಆದ್ರೆ ಅಳವಡಿಸ್ಕೋಬಹುದು ಅಂದ್ರೆ, ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಬರೆಯೋದು, ಸ್ಪರ್ಧೆಗಳನ್ನ ಏರ್ಪಡಿಸೋದು ಮತ್ತೆ ಭಾಷಣ, ಗಿಡಗಳನ್ನು ನೆಡುವ ಕಾರ್ಯಕ್ರಮಗಳನ್ನ ಆಯೋಜಿಸುವುದು. ಮತ್ತೆ ಹಿಂದೆ ವನಸಂಚಾರ ಅಂತ ಮಕ್ಕಳನ್ನೆಲ್ಲ ಸ್ಕೂಲ್ ಟೀಚರ್ಗಳು ಕರ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ 3-4 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಎಲ್ಲಾನು ಬುತ್ತಿ ತಗೊಂಡು ಹೋಗಿ ಊಟ ಮಾಡಿ ವನ ಸಂಚಾರ ಮಾಡುವಂತ ಒಂದು ಕೆಲಸನ ಮಾಡ್ತಾ ಇದ್ರು. ಅಂದ್ರೆ ಪ್ರಕೃತಿ ಜೊತೆಗೆ ನಮ್ಮ ಒಂದು ಒಡನಾಟ ಇರ್ತಾ ಇತ್ತು. ಸೊ ಈಗ ಅದೆಲ್ಲ ಶಾಲಾ ಕಾಲೇಜುಗಳಲ್ಲಿ ಕಡಿಮೆ ಆಗಿದೆ. ಮತ್ತೆ ಜಾಗತಿಕ ವೇದಿಕೆ, 150 ದೇಶಗಳು ಈ ದಿನವನ್ನ ಆಚರಿಸ್ತವೆ. ಪರಿಸರವನ್ನ ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರತಿ ವರ್ಷ ಬೇರೆ ಬೇರೆ ಧ್ಯೇಯವಾಕ್ಯದೊಂದಿಗೆ ಪರಿಸರ ದಿನವನ್ನ ಆಚರಿಸಲಾಗ್ತದೆ. ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ, ಕಾಳಜಿ ಮತ್ತೆ ಪರಿಸರದ ರಕ್ಷಣೆ, ಮಾಲಿನ್ಯ ತಡೆಗಟ್ಟಲು ಮತ್ತು ಹಸಿರು ಕ್ರಾಂತಿಯನ್ನ ಮೂಡಿಸಲು ಪರಿಸರ ದಿನಾಚರಣೆಯನ್ನ ಮಾಡಲಾಗ್ತದೆ. ಗಿಡ ಮರಗಳನ್ನ ನೆಡುವುದರ ಮಹತ್ವವನ್ನು ಸಾರುವ ಸಂಸ್ಕೃತ ಶ್ಲೋಕ ಮತ್ತು ಅದರ ಕನ್ನಡ ಭಾವಾರ್ಥ ಈ ರೀತಿ ಇದೆ: ದಶಕೂಪ ಸಮಾವಾಪಿ ದಶವಾಪಿ ಸಮೋರುಧ ದಶರುಧ ಸಮಃ ಪುತ್ರೋ ದಶಪುತ್ರ ಸಮೋ ದ್ರುಮ. ಅಂದ್ರೆ ಇದರ ಅರ್ಥ, 10 ಸಮಾನವಾದದ್ದು ಒಂದು ಕೆರೆ, 10 ಸಮಾನವಾದದ್ದು ಒಂದು ದೊಡ್ಡ ಸರೋವರ ಮತ್ತು 10 ಸಮಾನವಾದವನು ಒಬ್ಬ ಸುಪುತ್ರ, ಒಬ್ಬ ಮಗ. ಆದರೆ 10 ಸುಪುತ್ರರಿಗೆ ಸಮಾನವಾದದ್ದು ಒಂದು ಮರ. ಅಂದ್ರೆ 10 ಮಕ್ಕಳಿಗೆ ಸಮಾನವಾದಂತದ್ದು ಈ ಮರ ಅಂತ ಆಗಿನ ಕಾಲದಲ್ಲೇ ಅದರ ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿದಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಸಾರ್ವಜನಿಕರಿಂದಲೇ ಪರಿಸರದ ಸಂರಕ್ಷಣೆಯ ಬಗ್ಗೆ ಮಾಹಿತಿ, ಜಾಗೃತಿ ಮತ್ತು ಜ್ಞಾನವನ್ನು ಪಡೆಯಲು ಅವರಿಂದಲೇ ಸಂವಾದ ಕಾರ್ಯಕ್ರಮವನ್ನ ಶುರು ಮಾಡೋಣ. ಬಾನು, ಭೂಮಿಕಾ, ಜ್ವಾಲಮಾಲಾ, ನಿಮಗೆಲ್ಲರಿಗೂ ಈ ಪರಿಸರದ ಸಂರಕ್ಷಣೆಯ ಸಂವಾದಕ್ಕೆ ಸ್ವಾಗತ. ಮತ್ತೊಂದು ವಿಚಾರ ನಿಮ್ಮ ಗಮನಕ್ಕೆ: ಬಾನು ಎಂದರೆ ಗಗನ, ಆಕಾಶ; ಭೂಮಿಕಾ ಎಂದರೆ ಭೂಮಿ; ಜ್ವಾಲಮಾಲಾ ಎಂದರೆ ಅಗ್ನಿ. ನಮ್ಮ ಬ್ರಹ್ಮಾಂಡದ 5 3 ಆರಿಸಿ ಇವರ ಹೆಸರನ್ನ ಸಂವಾದ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದೇವೆ ಪರಿಸರಕ್ಕೆ ಹತ್ತಿರವಾಗುವಂತೆ. ಭೂಮಿಕಾ,

0: ಗಿಡ ನೆಡುವುದು, ಅರಣ್ಯ ನಾಶ ತಡೆಯುವುದು ಹಾಗೂ ಮಾಲಿನ್ಯ ನಿಯಂತ್ರಣದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ. ಭಾನು ಅವರೇ, ಈ ಪರಿಸರದ ರಕ್ಷಣೆ ಯಾಕೆ ಮಾಡಬೇಕು ಗೊತ್ತಾ?
1: ಗೊತ್ತು. ಪರಿಸರದ ರಕ್ಷಣೆ ಯಾಕೆ ಮಾಡಬೇಕು ಅಂದರೆ, ಪರಿಸರ ನಮ್ಮ ಮನೆ, ನಾವು ವಾಸಿಸುವ ಸ್ಥಳ, ನಾವು ತಿನ್ನುವ ಆಹಾರ, ಕುಡಿಯುವ ಶುದ್ಧ ನೀರು, ಉಸಿರಾಡುವ ಶುದ್ಧ ಗಾಳಿ ಎಲ್ಲವನ್ನೂ ನಾವು ಪರಿಸರದಿಂದಲೇ ಪಡೆಯುತ್ತೇವೆ. ಉತ್ತಮವಾದ ನಮಗೆ ಆಶ್ರಯ ಕೊಟ್ಟು ಪರಿಸರ ನಮ್ಮನ್ನು ರಕ್ಷಿಸುತ್ತಾ ಇಲ್ಲಿಯವರೆಗೆ ಬಂದಿದೆ. ಆದ್ದರಿಂದ ಅದನ್ನು ರಕ್ಷಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮೆಲ್ಲರ ಹೊಣೆ. ಭೂಮಿಯವರೇ, ಪರಿಸರದಿಂದ ಗಾಳಿ ಹೇಗೆ ಸಿಗುತ್ತದೆ?
2: ಸಸ್ಯಗಳು ನಮಗೆ ಗಾಳಿಯನ್ನು, ಆಮ್ಲಜನಕ, ಆಕ್ಸಿಜನ್ ಕೊಡುವ ಪ್ರಕ್ರಿಯೆಯನ್ನು ಫೋಟೋಸಿಂಥಸಿಸ್ ಎಂದು ಕರೆಯುತ್ತಾರೆ. ಇದನ್ನು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವ ಒಂದು ಅದ್ಭುತ ಪ್ರಕ್ರಿಯೆ ಆಗಿದೆ.
0: ಭಾನು ಅವರೇ, ಅದು ಹೇಗೆ ಕೆಲಸ ಮಾಡುತ್ತದೆ?
1: ಸೊ ಅದು ಫೋಟೋಸಿಂಥಸಿಸ್ ಅಥವಾ ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅನ್ನೋದು, ಎಲ್ಲ ಹಸಿರು ಸಸ್ಯಗಳಲ್ಲಿ ಕಾಯಂ ಫೋಟೋಸಿಂಥಸಿಸ್ ಅಥವಾ ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅನ್ನೋದು ಎಲ್ಲ ಹಸಿರು ಸಸ್ಯಗಳಲ್ಲಿ ಕಾಯಂ ನಡೀತಾ ಇರುತ್ತದೆ. ಆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಬೆಳಕಿನ ಸಹಾಯದಿಂದ ಸಸ್ಯಗಳು ಇಂಗಾಲ ಡೈಆಕ್ಸೈಡ್ ಹಾಗೂ ನೀರನ್ನು ಬಳಸಿಕೊಂಡು ತಮ್ಮ ಆಹಾರ ಅಂದರೆ ಕಾರ್ಬೋಹೈಡ್ರೇಟ್ ಅನ್ನು ತಮ್ಮಷ್ಟಕ್ಕೆ ತಾವೇ ತಯಾರು ಮಾಡಿಕೊಳ್ಳುತ್ತವೆ. ಸೂರ್ಯನ ಬೆಳಕಿನಿಂದ ಈ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ಇದಕ್ಕೆ ಫೋಟೋಸಿಂಥಸಿಸ್ ಅಂತ ಅನ್ನುತ್ತಾರೆ. ಹಾಗೂ ಕನ್ನಡದಲ್ಲಿ ದ್ವಿತಿ ಸಂಶ್ಲೇಷಣ, ದ್ವಿತಿ ಅಂದರೆ ಬೆಳಕು. ಆದ್ದರಿಂದ ಫೋಟೋಸಿಂಥಸಿಸ್ ಆರ್ ದ್ವಿತಿ ಸಂಶ್ಲೇಷಣ ಕ್ರಿಯೆ ಸಸ್ಯಗಳಲ್ಲಿ, ಹಸಿರು ಸಸ್ಯಗಳಲ್ಲಿ ಆಹಾರ ಉತ್ಪತ್ತಿ ಮಾಡುವಂತ ಕ್ರಿಯೆ. ಇನ್ನೊಂದಂದ್ರೆ ಈ ಕ್ರಿಯೆ ನಡೀತಾ ಇದ್ದಾಗ ಆಕ್ಸಿಜನ್ ಆಸ್ ಅ ಬೈ ಪ್ರೊಡಕ್ಟ್ ಪರಿಸರಕ್ಕೆ ರಿಲೀಸ್ ಆಕೈತಿ. ಅದರಿಂದ ಏನಾಕೈತಿ, ಪರಿಸರ ತಂಪಾಕೈತಿ, ಪರಿಸರದ ವಾತಾವರಣ ಶುದ್ಧವಾಗುತ್ತದೆ. ಇದು ಫೋಟೋಸಿಂಥಸಿಸ್ ಅಥವಾ ದ್ವಿತಿ ಸಂಶ್ಲೇಷಣ ಕ್ರಿಯೆ.
2: ಆಮ್ಲಜನಕ ಹೇಗೆ ಬಿಡುಗಡೆ ಆಗುತ್ತದೆ ಭಾನು ಅವರೇ?
1: ಆಮ್ಲಜನಕ ಫೋಟೋಸಿಂಥಸಿಸ್ ಪ್ರಕ್ರಿಯೆಯಲ್ಲಿ ಆಸ್ ಅ ಬೈ ಪ್ರೊಡಕ್ಟ್ ಅಥವಾ ಉಪ ಉತ್ಪನ್ನವಾಗಿ ಪರಿಸರಕ್ಕೆ ಬಿಡುಗಡೆ ಆಗುತ್ತದೆ.
0: ಭೂಮಿಯವರೇ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಗಿಡ ಮರಗಳು ಹೇಗೆ ಒಳಗೆ ತೆಗೆದುಕೊಳ್ಳುತ್ತವೆ?
2: ಎಲೆಗಳ ಮೇಲಿರುವ ಸಣ್ಣ ರಂಧ್ರಗಳ ಮೂಲಕ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಕ್ಸಿಜನ್ ಅನ್ನು ಹೊರಹಾಕುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಸ್ಯಗಳು ಹಗಲಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೀರಿ ಅಗತ್ಯವಿರುವ ಶುದ್ಧ ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಮೂಲಕ ಉಸಿರಾಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಪರಿಸರ ರಕ್ಷಣೆ ನಮ್ಮ ಹೊಣೆ ಅಲ್ಲ, ನಮ್ಮ ಜೀವನಕ್ಕೆ ಆಧಾರ ಈ ಗಿಡಮರಗಳು.

0: ಓ, ಆದ್ದರಿಂದಲೇ ಎಲ್ಲರೂ ಗಿಡ ನಡಿ ಸಸಿ ನಡಿ ಅಂತ ಹೇಳ್ತಾ ಇರುವುದನ್ನು ಕೇಳ್ತೇವೆ. ಪರಿಸರವನ್ನು ಉಳಿಸುವುದು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದನ್ನು ಎಷ್ಟು ಸಾರಿ ರಿಪೀಟ್ ಮಾಡಿದರೂ ಸಹಿತ ಸಮಾಧಾನ ಆಗುವುದಿಲ್ಲ.
1: ನಾವು ಉಸಿರು ಬಿಡುವುದು ಕಾರ್ಬನ್ ಡೈಆಕ್ಸೈಡ್, ಮತ್ತೆ ಯಾವ ಯಾವ ಮೂಲಗಳಿಂದ ಕಾರ್ಬನ್ ಡೈಆಕ್ಸೈಡ್ ಪರಿಸರ ಸೇರುತ್ತದೆ ಜ್ವಾಲಾಮಾಲ ಅವರೇ?
2: ಪಳೆಯುಳಿಕೆ, ಇಂಧನದ ದಹನ ಲೈಕ್ ಕಲ್ಲಿದ್ದಲು, ತೈಲ ಮತ್ತು ನೈಸರ್ಗಿಕ ಅನಿಲ ಲೈಕ್ ಕೋಲ್, ಆಯಿಲ್, ನ್ಯಾಚುರಲ್ ಗ್ಯಾಸ್ ಉಪಯೋಗಿಸುವುದರಿಂದ ವಿದ್ಯುತ್ ಉತ್ಪಾದನೆ, ಕಾರ್ಖಾನೆಗಳು ಅರಣ್ಯ ನಾಶ ಮಾಡುವುದು, ಮರಗಳನ್ನು ಕತ್ತರಿಸುವುದು, ಸುಡುವುದು, ಸಿಮೆಂಟ್ ಉತ್ಪಾದನೆ, ಮನುಷ್ಯ ಸಸ್ಯ ಪ್ರಾಣಿಗಳ ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಸತ್ತ ಪ್ರಾಣಿ ಸಸ್ಯಗಳಿಂದ ಜ್ವಾಲಾಮುಖಿಗಳು ಕಾಡ್ಗಿಚ್ಚು ಬರುತ್ತದೆ. ಕಾರ್ಖಾನೆಗಳ ತ್ಯಾಜ್ಯ ಅನಿಲದಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿ ಪರಿಸರ ಸೇರುತ್ತದೆ.
0: ಭೂಮಿಯವರೇ, ಪರಿಸರದಲ್ಲಿ ಆಕ್ಸಿಜನ್ ಮಟ್ಟ ಹೆಚ್ಚು ಆಗಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇದ್ರೆ ಪರಿಸರ ತುಂಬಾ ಆರೋಗ್ಯಕರವಾಗಿದೆ ಅಂತ ಹೇಳ್ತೇವೆ ನಾವು. ಆದ್ರೆ ಪರಿಸರದಾಗ ನಾವು ಕಾರ್ಬನ್ ಡೈಆಕ್ಸೈಡ್ ಮಟ್ಟವನ್ನು ಕಡಿಮೆ ಮಾಡಕ್ಕೆ ಏನು ಮಾಡಬೇಕು?

0: ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಭೂಮಿಯ ಉಷ್ಣತೆಯನ್ನು ಗ್ಲೋಬಲ್ ವಾರ್ಮಿಂಗ್ ನಿಯಂತ್ರಿಸಲು ಮತ್ತು ಪರಿಸರವನ್ನು ರಕ್ಷಿಸಲು ಸಾಧ್ಯ. ಅನುಸರಿಸಬೇಕಾದ ಪ್ರಮುಖ ಮಾರ್ಗಗಳು ಏನೆಂದರೆ, ನಾವು ಏನು ಮಾಡಬೇಕಂದ್ರೆ ಇಂಧನ ಉಳಿತಾಯ ಮತ್ತು ಸಾರಿಗೆ ಬದಲಾವಣೆ, ಅಂದರೆ ಸೈಕಲ್ ಮತ್ತು ನಡಿಗೆ ಇಂದ ಮಾಡಬಹುದು. ಸಾರ್ವಜನಿಕ ಸಾರಿಗೆ ಬಳಕೆ, ಬಸ್ಸು, ರೈಲು, ಮೆಟ್ರೋ ಬಳಸುವುದು, ಲೈಟು ಪ್ಯಾನು ಆಫ್ ಮಾಡಿ ವಿದ್ಯುತ್ ಉಳಿತಾಯ, LED ಬಲ್ಬ್ ಬಳಕೆ, ಮರ ಬೆಳೆಸುವುದು ಮತ್ತು ಅರಣ್ಯ ಸಂರಕ್ಷಣೆ, ಗಿಡ ನೆಡುವುದು, ಅರಣ್ಯ ನಾಶ ತಡೆಗಟ್ಟುವುದು, ಕಾಡ್ಗಿಚ್ಚಿನಿಂದ ಕಾಡನ್ನು ರಕ್ಷಿಸುವುದು, ನವೀಕರಿಸಬಹುದಾದ ಶಕ್ತಿ ಬಳಕೆ, ರಿನಿವೇಬಲ್ ಎನರ್ಜಿ ಬಳಸುವುದು, ಸೌರಶಕ್ತಿ ಎಲೆಕ್ಟ್ರಿಕಲ್ ವೆಹಿಕಲ್ ಬಳಕೆ, ದೈನಂದಿನ ಜೀವನದಲ್ಲಿ ಬದಲಾವಣೆ, ಮರುಬಳಕೆ, ರೀಯೂಸ್ ರೀಸೈಕಲ್ ಮಾಡುವುದು, ಪ್ಲಾಸ್ಟಿಕ್ ಮತ್ತು ಇತರ ವಸ್ತುಗಳನ್ನು ಮರುಬಳಕೆ ಮಾಡುವುದು, ತ್ಯಾಜ್ಯ ನಿರ್ವಹಣೆ, ಪ್ಲಾಸ್ಟಿಕ್ ಬಳಕೆ ತಪ್ಪಿಸುವುದು.
1: ಗಿಡಗಳನ್ನು ನೆಡುವ ಬಗ್ಗೆ ಒಂದು ಹಾಡನ್ನು ಹಾಡೋಣ.

0: ಈ ವರ್ಷದ ಥೀಮ್ ಏನು ಎನ್ವಿರಾನ್ಮೆಂಟ್ದು ಭಾನು ಅವರೇ?
1: ಈ ವರ್ಷದ ಎನ್ವಿರಾನ್ಮೆಂಟದ ಥೀಮ್ ಅಂತಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಆ್ಯಂಡ್ ಫಾರ್ ಫ್ಯೂಚರ್. ಅಂದರೆ ನಮ್ಮ ಪರಿಸರ ರಕ್ಷಣೆಯ ಸಲುವಾಗಿ ನಾವು ಪಬ್ಲಿಕ್ದಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಹಾಗೂ ಪರಿಸರವನ್ನು ನಮ್ಮ ಭವಿಷ್ಯದ ಸಲುವಾಗಿ ನಾವು ರಕ್ಷಣೆ ಮಾಡಬೇಕು.
2: ಪ್ಲಾಸ್ಟಿಕ್ ಬಳಕೆ ಹೇಗೆ ತಡೆಗಟ್ಟುವುದು ಜ್ವಾಲಾಮಾಲ ಅವರೇ?
0: ನೋಡಿ ಭೂಮಿ ಅವರೇ, ಮಾರುಕಟ್ಟೆಗೆ ಹೋಗುವಾಗ ಯಾವಾಗಲೂ ಬಟ್ಟೆ ಚೀಲಗಳನ್ನು ಕೊಂಡೊಯ್ಯಬೇಕ್ರಿ. ಪ್ಲಾಸ್ಟಿಕ್ ಬಾಟಲಿ ಬದಲು ಉಕ್ಕಿನ ಅಥವಾ ಗಾಜಿನ ಬಾಟಲಿಗಳನ್ನ ಬಳಸಬೇಕ್ರಿ. ಪ್ಲಾಸ್ಟಿಕ್ ಕಪ್, ಪ್ಲೇಟ್ ಮತ್ತು ಸ್ಟ್ರಾಗಳ ಬದಲಿಗೆ ಮರುಬಳಕೆ ಮಾಡಬಹುದಂತ ವಸ್ತುಗಳನ್ನು ಬಳಸಬೇಕ್ರಿ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಒಣ ಕಸದೊಂದಿಗೆ ಪ್ರತ್ಯೇಕವಾಗಿ ಸಂಗ್ರಹಿಸಬೇಕ್ರಿ. ಪರಿಸರ ರಕ್ಷಣೆಯ ಬಗ್ಗೆ ಮಕ್ಕಳಿಗೆ ಹಾಗೂ ಯುವಕರಿಗೆ ಅರಿವು ಮೂಡಿಸಬೇಕ್ರಿ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಅಭಿಯಾನದಲ್ಲಿ ಭಾಗವಹಿಸಬೇಕ್ರಿ. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಚೀಲವನ್ನು ನಿರಾಕರಿಸಿ ಸ್ವಂತ ಚೀಲಗಳನ್ನು ಬಳಸಬೇಕ್ರಿ. ಮರಗಳನ್ನು ನೆಡೆಯುವುದು ಮತ್ತು ಪರಿಸರವನ್ನು ಸ್ವಚ್ಛವಾಗಿಡುವುದು ನಮ್ಮ ಜವಾಬ್ದಾರಿ ಅಂತ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕ್ರಿ. ಪ್ಲಾಸ್ಟಿಕ್ ಅನ್ನು ನದಿಗಳು, ಕೆರೆಗಳು ಮತ್ತು ಸಮುದ್ರಗಳಿಗೆ ಸೇರಿಸದಂಗ ತಡೆಗಟ್ಟಬೇಕ್ರಿ. ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಖರೀದಿಸಲು ಆದ್ಯತೆ ನೀಡಬೇಕ್ರಿ. ಪ್ಲಾಸ್ಟಿಕ್ಗೆ ಬೇಡ ಹೇಳಿ ಪ್ರಕೃತಿಗೆ ಹೌದು ಹೇಳಿ. ಇದು ಪ್ಲಾಸ್ಟಿಕ್ ಕಡಿಮೆ ಮಾಡಿ ನಾಳೆ ಭೂಮಿಯನ್ನು ಉಳಿಸಿ. ಸ್ವಚ್ಛ ಪರಿಸರ ನಮ್ಮೆಲ್ಲರ ಹೊಣೆ. ಪ್ಲಾಸ್ಟಿಕ್ ತ್ಯಜಿಸಿ ಹಸಿರು ಬದುಕನ್ನು ಅಳವಡಿಸಿ ಎಂದು ನಾವು ಈ ಎಲ್ಲ ನಮ್ಮ ಮಕ್ಕಳಿಗೆ ಎಲ್ಲ ತಿಳಿಸಿ ಹೇಳಬೇಕ್ರಿ. ಪರಿಸರ ಬಗ್ಗೆ ಹೇಗೆ ಜಾಗೃತಿ ಮೂಡಿಸುವುದು ಬಾನು?
1: ಪರಿಸರ ಬಗ್ಗೆ ಜಾಗೃತಿ ಸಾಕಷ್ಟು ವಿಧಾನಗಳಿವೆ. ಬೇಸಿಕ್ ನಮ್ಮ ಮನೆ ಹಿಡ್ಕೊಂಡನ ನಾವು ಜಾಗೃತಿ ಸ್ಟಾರ್ಟ್ ಮಾಡಬಹುದು. ಈಗಂತೀ ರೇನಿ ಡೇಸ್, ಮಳೆಗಾಲ ಸ್ಟಾರ್ಟ್ ಇದೆ. ಮಳೆಗಾಲದಾಗ ಅಂತೀ ನಾವು ಚಿಕ್ಕವರಿದ್ದಾಗಿಂದ ನೋಡ್ತೇವೆ, ಸ್ಕೂಲ್ ಕಾಲೇಜ್ದಾಗ ವನ ಮಹೋತ್ಸವ ಆಚರಿಸ್ತಾ ಬಂದಾರೆ ಎಲ್ಲರೂ. ಅದೇನೈತಿ, ವರ್ಷದಾಗ ಒಮ್ಮೆ ವನ ಮಹೋತ್ಸವ ಗಿಡ ಸಸಿಗಳನ್ನ ನಮ್ಮ ಕ್ಯಾಂಪಸ್ದಾಗ, ನಾವು ವರ್ಕಿಂಗ್ ಪ್ಲೇಸ್ ಕ್ಯಾಂಪಸ್ದಾಗ ಹಚ್ತೇವಿ. ಅದರ ನಂತರ ಅದರ ಕಡೆ ಒಂದು ವರ್ಷ ಮಟ್ಟ ಯಾರೂ ಹೊಳ್ಳಿ ನೋಡಲಾರ್ದಂಥ ಸ್ಥಿತಿನೂ ನೋಡಿದ್ದೇವೆ. ಇದು ನಮ್ಮದೇ ತಪ್ಪು, ನಾವೇ ಹಚ್ಚಿರ್ತೇವೆ, ನಾವೇ ನೋಡಲ್ಲ. ಸೊ ನಾವು ಜಾಗ್ರತೆಯಿಂದ ಇರಬೇಕು. ನಾವು ಹಚ್ಚಿದ್ದ ಸಸಿ ಸರಿಯಾಗಿ ಬೆಳೀತಾ ಇದೆಯೋ ಇಲ್ಲೋ, ಅದಕ್ಕೆ ಏನು ಕಂಡೀಷನ್ ಏನೇನು ಇದಾವೋ ಅದನ್ನು ನಾವು ಮೇಲಿನ ಮೇಲೆ ನೋಡ್ತಾ ಇರ್ಬೋದು. ಈಗ ಸಿಂಪಲ್ ಅಂದರೆ ವನ ಮಹೋತ್ಸವ ನಾವು ವರ್ಕಿಂಗ್ ಪ್ಲೇಸ್ ಗೌರ್ಮೆಂಟ್ ಲೆವೆಲ್ದಾಗ ಆಗಬೇಕು ಅಂತಿಲ್ಲ. ಎಲ್ಲರೂ ತಮ್ಮ ಮನೆ ಸುತ್ತಲ ತಮ್ಮ ಮನೆಯಲ್ಲಿ ಒಂದು ಗಿಡ ಹಚ್ಚರಿ ವರ್ಷಕ್ಕೆ. ಮರ ಆಗುವಂಥ ಸಣ್ಣ ಸಸಿಯನ್ನು, ಅದು ಏನು ದೊಡ್ಡ ಕೆಲಸ ಅಲ್ಲ. ಒಂದು ಸಸಿ ಹಚ್ಚಬಹುದು ಪ್ಲಾಟ್ ಮೀಡಿಯಂ ಅಥವಾ ಸ್ಮಾಲ್ ಪ್ಲಾಟ್ ಇದ್ದಲ್ಲಿ. ಈಗ ನೆಕ್ಸ್ಟ್ ಇಯರ್ ಮತ್ತೆಲ್ಲಿ ಹಚ್ಚೋದು, ಇನ್ನೊಂದು ಹಚ್ಚಕ್ಕೆ ಅವಕಾಶ ಇರಲ್ಲ ಅಂತ ಹೇಳ್ಕೊರಿ. ಮನೆ ಮುಂದೆ ರೋಡ್ ಸೈಡ್ ಜಾಗ ಇರುತ್ತೆ, ಸರ್ಕಾರ ಅದಕ್ಕನೇ ಬಿಟ್ಟದ್ದಂತ ಜಾಗ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಹಚ್ಚಿ ಹೋಗ್ತಾರೆ. ಅಂತಲ್ಲಿ ನಾವು ಒಂದು ಗಿಡ ನೆಟ್ಟರೆ ಯಾರು ಬೇಡನಲ್ಲ. ಸಪೋಸ್ ಇನ್ನೇ ಕಾಲೋನಿ ಆಫ್ 100 ಹೌಸಸ್, ಪ್ರತಿ ವರ್ಷ ಒಂದೊಂದು ಗಿಡ ನೆಟ್ಟರೆ ಸಹಿತ ನಮ್ಗೆ ಒಂದು 100 ಗಿಡ, 100 ಮನೆಯಿಂದ 100 ಗಿಡ ವರ್ಷಕ್ಕೆ ಸಿಗ್ತಾವೆ. ಇದನ್ನ ನಾವು ಬರೀ ಒಂದು ವರ್ಷ ಎರಡು ವರ್ಷ ಅಲ್ಲ, ನಮ್ದು ಡ್ರೀಮ್ ಯಾವತ್ತು 10 ವರ್ಷ ಬಿಟ್ಟು ಏನಾಗ್ಬೋದು ನಮ್ಮ ಕಾಲೋನಿ, 10 ವರ್ಷ ಬಿಟ್ಟು ನೋಡಿದ 100 ಗಿಡಗಳು ನಮ್ಮ ಏರಿಯಾದಾಗ 100 ಗಿಡಗಳು ನಾವು ಬೆಳೆಸ್ಬೋದು. ಇದು ಒಂದು ಕ್ರೆಡಿಟ್ ಅಂತ ಅನಿಸ್ತೈತಿ. ಅದಕ್ಕೆ ದೊಡ್ಡ ಲೆವೆಲ್ದಾಗ ಹೋಗೋದು ಬೇಡ. ನಮ್ಮ ಪರಿಸರವೇ ನಮ್ಮ ಮನೆ ಅಂತ ಯಾವಾಗ ಅಂತೇವಿ, ನಮ್ಮ ಮನೆ ಸುತ್ತದನ್ನ ಮಾಡೋದು ನಾವು ಕೆಲಸನ. ವರ್ಷ ಒಂದು 4 ಗಿಡ ಅದು ನಮ್ಮ ಮನೆ ಮುಂದೆ ನಾವು ರೋಡ್ ಸೈಡ್ ಬೆಳೆಸಬಹುದು. ಇದು ಮೊದಲೇದು. ಇನ್ನು ಪರಿಸರ ದಿನಾಚರಣೆ ಆಚರಣೆ ಹಾಗೂ ಅದರ ಮಹತ್ವವನ್ನು ಎಲ್ಲಿ ಸಾಧ್ಯ ಅಲ್ಲಿ ಹೇಳ್ತಾ ಹೋಗ್ಬೇಕು. ಮನೆಯಲ್ಲಿದ್ದಂತ ಮಕ್ಕಳು ಮೊಮ್ಮಕ್ಕಳು ಹಿಡ್ಕೊಂಡು ಅವರಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಒಂದು ಸಿಂಪಲ್ ಉದಾಹರಣೆ ಅಂದ್ರೆ, ನಾನು ಬೆಂಗಳೂರಲ್ಲಿ ಮೊಮ್ಮಕ್ಕಳ ಜೊತೆ ಔಟ್ ಸೈಡ್ ಹೋಗುವಾಗ ನನ್ನ ಕೈಯಲ್ಲಿ ಪರ್ಸ್ ದಿಂದ ಒಂದು ಪೇಪರ್ ಏನೋ ಟಿಕೆಟ್ ಇರ್ಬೋದು, ಟಿಕೆಟ್ ತೆಗದೆ ವಿಂಡೋ ಓಪನ್ ಮಾಡಿ ಕೈ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗ ಕೈಯಾಗಿನ ತಗೊಂಡ ತನ್ನ ಪಾಕೆಟ್ದಾಗ ಹಾಕೊಂಡ, ಸಾರ್ಥಕ ಆಯ್ತು ಅನ್ನೇ ಮಕ್ಕಳ ಜೀವನ. ಪರಿಸರ ಜಾಗೃತಿ 3-4 ವರ್ಷದಲ್ಲಿ ಮಕ್ಕಳಲ್ಲಿ ಇದ್ದರೆ ಯಾರೂ ಪರಿಸರ ದಿನ ಮಾಡುವ ಅವಶ್ಯಕತೆ ಹತ್ತುವುದಿಲ್ಲ ಅಂತ ಅನಿಸ್ತೈತಿ. ಸೊ ಬೇಸ್ ರೂಟ್ ಲೆವೆಲ್ದಿಂದ ನಾವು ಪರಿಸರ ಜಾಗೃತಿಯನ್ನು ಸ್ಟಾರ್ಟ್ ಮಾಡಬೇಕು. ಪರಿಸರ ಮತ್ತು ನಮಗೆಲ್ಲರಿಗೂ ಇದು ಹ್ಯಾಬಿಟೇ ಆಗಿಬಿಟ್ಟಿದೆ. ಎಲ್ಲೇ ಪಾರ್ಕ್ದಾಗ ಹೋಗಿ ಏನು ತಿಂದರೂ ಆ ಪ್ಲಾಸ್ಟಿಕ್ ಬಾದಕ್ಕೆ ಹೋಗಿರ್ತೀವಿ. ಇದನ್ನು ಮಾತ್ರ ಸ್ಟ್ರಿಕ್ಟಾಗಿ ನಾವು ಪಾಲಿಸಬೇಕು. ಎಷ್ಟೋ ಕೊಂಡು ಎಜುಕೇಟೆಡ್ ಬಂದು, ಏ ನೀವು ಒಬ್ಬಕ್ಕೆ ಬಿಟ್ಟರೆ ಏನಾಕೇತಿ, ಇಷ್ಟು ದೊಡ್ಡ ಗ್ರೌಂಡ್ ಐತಿ, ಇದು ಕಾಮನ್ಲಿ ನಾನೇ ಭಾಳ ಸರಿ ಕೇಳ್ತಾ ಬಂದೇನೆ. ಆ ಜಾಗೃತಿ ದೊಡ್ಡವ್ರ ಒಳಗೆ ಮೂಡಿಸೋದು ಕಠಿಣ ಆಕೇತಿ. ಅದಕ್ಕೆ ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಮಾಡೋಣ, ಮನೆ ಮಕ್ಕಳಿಂದ ಸ್ಟಾರ್ಟ್ ಮಾಡೋಣ. ಮೊಮ್ಮಕ್ಕಳಿಂದ ಪರಿಸರ ಜಾಗೃತಿಯನ್ನು, ಪರಿಸರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವುದನ್ನು ಅವ್ರಿಗೆ ಹೇಳ್ತಾ ಹೋಗೋಣ. ಆಮೇಲೆ ಈಗ ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ, ಸಾಲು ಮರದ ತಿಮ್ಮಕ್ಕ ಅಂತ ತನ್ನ ಜೀವನ 100 ವರ್ಷ ಎಲ್ಲ ಆಕೆ ಪರಿಸರ ಜಾಗೃತಿಯಲ್ಲೇ ಸವದ್ಲು. ದೂರ ದೂರಿಂದ ಕೊಡ ಕೊಡ ಬಕೆಟ್ ಬಕೆಟ್ ನೀರು ತೊಗೊಂಡು ಬಂದು ಸಸಿಗಳಿಗೆ ಹಾಕಿ ಇವತ್ತೆಲ್ಲ ದೊಡ್ಡ ವನ ಕರ್ನಾಟಕ ತುಂಬೆಲ್ಲ ಮಾಡಿದ. ಸೊ ಆ ಅಂಥ ಎಕ್ಸಾಂಪಲ್ ನಾವು ಕಣ್ಮುಂದಿಟ್ಕೊಂಡು ನಾವು ಮಕ್ಕಳಿಗೆ ಅಂಥ ಎಕ್ಸಾಂಪಲ್ನಾಗಲಿ ಅವ್ರ ಫೋಟೋದಾಗಲಿ ತೋರಿಸ್ತಾ ಹೋಗಬೇಕು. ಮತ್ತು ಇನ್ನೊಂದಂದರೆ ಇಲ್ಲೇ ನಮ್ಮ ಬೆಳಗಾವಿಯ ಹಿರಿಯ ಸಾಹಿತಿ ಮಹಿಳೆಯೊಬ್ಬರು ಒಬ್ಬರು ಮನಿ ಓಪನಿಂಗ್ ಕರೆದಾಗ, ಈಗ 20 ಇಯರ್ಸ್ ಬ್ಯಾಕ್, ಎಲ್ಲರೂ ದೊಡ್ಡ ದೊಡ್ಡ ಪ್ಯಾಕೆಟು, ಕಲರ್ಫುಲ್ ಪ್ಯಾಕೆಟು, ಚಂದ ರ್ಯಾಪ್ ಮಾಡಿದ್ದು ಎಲ್ಲ ತೊಗೊಂಡು ಹೋಗಿದ್ರು. ಆದರೆ ಈ ಮೇಡಮ್ ಸಿಂಪಲ್ ಒಂದು ಬ್ಯಾಗ್ನಾಗ ಏನೋ ಹಿಡ್ಕೊಂಡು ಬಂದಿದ್ರು. ಆಯಿತು, ಎಲ್ಲರೂ ಏನೇನು ಕೊಟ್ಟರು, ಫೋಟೋ ತೆಗೆಸ್ಕೊಂಡು ಎಲ್ಲ ಆಯಿತು. ಈ ಮೇಡಮ್ ಮಾತ್ರ, ಏ ನಡೆಯೋ, ನಿಮ್ಮ ಗಾರ್ಡನ್ ಎಲ್ಲ ಐತಿ, ಗಾರ್ಡನ್ಗೆ ಹೋಗಿ ನಡಿ, ನಾ ಅಲ್ಲಿ ಫೋಟೋ ತೆಗೆಸ್ಕೊತೇನೆ ಅಂತಂದರು. ಅಲ್ಲಿ ಹೋದ್ಮೇಲೆ ಅವರು ಒಂದು ಸಸಿ ತಂದಿದ್ರು. ಆ ದಿವಸ ಅವರು ಅಂದರು, ಇಲ್ಲ ನಾ ಯಾರ ಮನೆಗೆ ಹೋದ್ರೆ ಏನು ಸಾಮಾನು ತರಕ್ಕೆ ಹೋಗಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗ ಏನು ತಂದದ್ದು ಇರ್ತಾವೆ ಮನೆ ಮುಂದೆ ಪ್ರತಿಯೊಬ್ಬರಿಗೂ, ಅದನ್ನ ಗಿಫ್ಟ್ ಕೊಡ್ತೀನಿ, ಅದು ಅವ್ರ ಮನೆಗೆ ಬಂದಾಗೊಮ್ಮೆ ನೋಡ್ತೀನಿ. ಇದು ಹೇಳಿದವ್ರು ಮತ್ತಾರಲ್ಲ, ನಮ್ಮಲ್ಲಿಯ ಸಾಹಿತಿ ನೀಲಗಂಗಾ ಚರಂತಿಮಠ ಅವರು. ಅವರು 20-25 ವರ್ಷದ ಹಿಂದೆ ಇದು ತಂದಿದ್ರು ಮನೆ ಓಪನಿಂಗ್ದಾಗ. ಇಂಥ ಹ್ಯಾಬಿಟ್ ನಾವು ಡೆವಲಪ್ ಮಾಡಬೇಕು. ಮಕ್ಕಳಿಗೆ ಗಿಫ್ಟ್ ಕೊಡ್ರಿ, ಅಥವಾ ನೀವು ಪೇಪರ್ದಿಂದ ಮಾಡಿದಂಥ ನೀವು ಎಷ್ಟೋ ಕೊಂಡು ಫ್ಲವರ್ಸ್ ಅದೆಲ್ಲ ಮಾಡ್ಬೋದು ಆರ್ಟ್. ಸೊ ಅದನ್ನು ನಾವು ಡೆವಲಪ್ ಮಾಡ್ಬೋದು, ಮಕ್ಕಳಿಗೆ ಮಾಡೋಕೆ ಹಚ್ಚಿ ಕೊಡೋದು. ಈಗ ನಮ್ಮಲ್ಲಿ ನಮ್ಮ ಮಕ್ಕಳು ಬರ್ತಡೆಗೆ ಒಂದೊಂದು ಗ್ರೀಟಿಂಗ್ ಮಾಡಿ ಕಳಿಸ್ತಾರೆ, ಬ್ಯೂಟಿಫುಲ್ ಗ್ರೀಟಿಂಗ್. ಅದೆಷ್ಟು ಖುಷಿ ಅನ್ನಿಸ್ತೈತಿ. ಮತ್ತು ಬೇರೆ ಏನಾರು ಪ್ಲಾಸ್ಟಿಕ್ ಬ್ಯಾಗ್ದಾಗ ತಂದು ಕೊಡು ಬದಲು ಇವ್ರು ಪೇಪರ್ದು ಕೊಡ್ತಾರಲ್ಲ, ನಮ್ಮ ಹಾಲ್ದಾಗೆಲ್ಲ ಹಚ್ಚಿಟ್ಟೇವಂತ ಈ ಹುಡುಗರು ಕೊಟ್ಟಿದ್ದು ಗಿಫ್ಟ್ ಅಂತ. ಈ ರೀತಿ ನಮ್ಮ ಮನೆಯಿಂದನೇ ನಾವು ಸ್ಟಾರ್ಟ್ ಮಾಡೋಣ. ಆಮೇಲೆ ಈ ಸಾಲು ಮರದ ತಿಮ್ಮಕ್ಕನೇ ನಮ್ಮ ಹೀರೋಯಿನ್ ಅಂತೇಳಿ ಇವತ್ತಿನ ಜನಾಂಗಕ್ಕೆ ಇಟ್ಬಿಡ್ಬೇಕು. ಎಲ್ಲರೂ ಏನಿಲ್ಲದ್ರು ಒಂದು ಸಣ್ಣ ಫೋಟೋನಾದರೂ ಮನೆಯಲ್ಲಿ ಇಡಬೇಕು. ಈಕೆ ಯಾರು ಈಕೆ ಯಾರು ಅಂತ ಮಕ್ಕಳು ಕೇಳ್ಕೋತ ಬರ್ತಾ ಇರಬೇಕು. ಅಂದರೆ ಅವು ಕಿವಿ ಮೇಲಾದರೂ ಬೀಳ್ತಾ ಇರ್ತಾವೆ. ಇಂಥವೆಲ್ಲ ನಾವು ಸಣ್ಣವರಿದ್ದಾಗ ಕೇಳ್ತಾ ಇದ್ವಿ, ನಮ್ಮ ಪಾಲಕರೆಲ್ಲ ನಮಗೆ ಅದನ್ನೆಲ್ಲ ಮಾಡ್ತಾ ಇದ್ವಿ. ಆದರೆ ಈಗಿನ ಕಾಲದಾಗ ಪಾಲಕರಿಗೂ ಟೈಮ್ ಇಲ್ಲ, ಅನಿವಾರ್ಯತೆ ಎಲ್ಲರಿಗೂ ಐತಿ. ಅದಕ್ಕೇನೈತಿ, ಈಗಿಂದ ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಕೈತೇವೋ ಜಾಗೃತಿ ಮೂಡಿಸೋಕೆ ಅಷ್ಟು ನಾವು ಮಕ್ಕಳ ಲೆವೆಲ್ದಾಗ ಮಾಡ್ಬೋದು. ಆಮೇಲೆ ಈಗೇನು ಪರಿಸರ ಬಗ್ಗೆ ನಾ ಏನು ಮಾಡಾಕತ್ತೀನಿ, ಇದು ನಮ್ಮ ಜನ್ರೇಷನ್ ಅಂತೀ ಮುಗೀತು, ನಾವಂತೀ ರಿಟೈರ್ಡ್, ನಮ್ಮ ಲೈಫ್ ಮುಂದಿಂದ ಏನೈತಿ ಬೋನಸ್ ಲೈಫ್ ಇದು. ಆದರೆ ಮುಂದಿನ ಜನ್ರೇಷನ್ಗೆ ಪರಿಸರ ಚಲೋ ಉಳಿಬೇಕು, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಚಲೋ ವಾತಾವರಣ ಬೇಕು ಅಂತ ತಿಳ್ಕೊಂಡು ಇದ್ರ ಬಗ್ಗೆ ನಾನು ಮಾತಾಡುವುದಾಗಲಿ ಜಾಗೃತಿ ಮೂಡಿಸುವುದಾಗಲಿ ಮಾಡ್ತಾ ಇದ್ದೇನೆ. ನನ್ನ ಸ್ವಂತದ ಬೆನಿಫಿಟ್ ಸಲುವಾಗಿ, ಬೇರೆಯವ್ರಿಗೆಲ್ಲ, ನನ್ನ ಮಕ್ಕಳಿಗೆ ಚಲೋ ವಾತಾವರಣ ಸಿಗಬೇಕು. ಇವತ್ತಿನ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಅನುಭವಿಸೋ ನಾವು, ಎರಡೂ ಬಂದು ಎಲ್ಲ ಹಾಳು ಮಾಡಿದಾವೆ ನಮ್ಗೆ. ಈಗಂತೂ ಬೆಳಗಾವಿದಾಗೂ ಕುಡಿಯೋಕೆ ನೀರಿನ ತೊಂದರೆ ಐತಿ, ಕರ್ನಾಟಕ ತುಂಬ ತೊಂದರೆ ಐತಿ. ಇದು ಕಂಟಿನ್ಯೂ ಆದರೆ ಮಾತ್ರ ಮನುಷ್ಯನ ಉಳಿವಿಕೆ ಸಹಿತ ಬಹಳ ಕಷ್ಟ ಆಗ್ತೈತಿ. ಅದಕ್ಕೆ ನಮ್ಮ ಉಳಿವಿಗಾಗಿ ಪರಿಸರ ರಕ್ಷಣೆ ಮಾಡೋದು ಅಂದರೆ ಪೂರ್ತಿ ನಮ್ಮ ಸ್ವಾರ್ಥನೇ. ನಮ್ಮ ಉಳಿವಿಗಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪರಿಸರವನ್ನು ಸಂರಕ್ಷಣೆ ಮಾಡೋಣ. ಇದಲ್ಲದೆ ಸರ್ಕಾರಿ ಲೆವೆಲ್ದಲ್ಲಿ ಅಂತೀ ದೊಡ್ಡ ದೊಡ್ಡ ಸ್ಕೀಮನ್ನೇ ಇದ್ದಾವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫ್ರೀ ಇದ್ದಾಗ ನಮಗೆ ಸಸ್ಯಗಳನ್ನು ಕೊಡ್ತೈತಿ. ಸೊ ಅಲ್ಲಿ ಸಹಿತ ಅವರ ಸಹಾಯದಿಂದ ನಾವು ಜಾಗೃತಿಯನ್ನು ಮಕ್ಕಳಲ್ಲಿ ಬೆಳೆಸಬಹುದು.
3: ಇದು ಒಂದು ಮಕ್ಕಳು ಹಾಡುವ ಗೀತೆ, ಚಲನಚಿತ್ರದ್ದು. ಬಿಸಿಲೇ

ಸರ್ವೇ ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ. ಇನ್ನೊಂದು ವಿಷಯ ನಿಮಗೆ ಗೊತ್ತಿರಬಹುದು, ಈಗ ರೀಸೆಂಟ್ ಆಗಿ ಬೆಂಗಳೂರಿನಲ್ಲಿ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ 15 ಲಕ್ಷ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು 27ನೇ ತಾರೀಕು ಜೂನ್ನಂದು ಏರ್ಪಡಿಸಲಾಗಿತ್ತು. ಎಲ್ಲ ಸಾರ್ವಜನಿಕರು ರಿಜಿಸ್ಟರ್ ಮಾಡಿಸಿ ಒಂದು ನಿಗದಿತ ಸ್ಥಳಕ್ಕೆ ಬಂದು ಗಿಡ ನೆಡುವ ಕಾರ್ಯ ಮಾಡಿದರು. ಎ ಗ್ರೀನರ್ ಬ್ಯಾಂಗ್ಳೂರ್ ಬಿಗಿನ್ಸ್ ವಿತ್ ಯು ಎಂಬ ಥೀಮ್ನಲ್ಲಿ ಟುಡೇ ಐ ಪ್ಲಾಂಟೆಡ್ ಹೋಪ್ ಫಾರ್ ಫ್ಯೂಚರ್ ಜನರೇಷನ್, ಎವ್ರಿ ಸ್ಯಾಪ್ಲಿಂಗ್ ವಿ ಪ್ಲಾಂಟ್ ಟುಡೇ ಈಸ್ ಎ ಲೆಗಸಿ ವಿ ಲಿವ್ ಟುಮಾರೋ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ಲಾಂಟೇಶನ್ ಮಾಡಲಾಯಿತು. ಮತ್ತು ಕವಿ ದಾರಾ ಬೇಂದ್ರೆಯವರು ಬರೆದಿರ್ತಕ್ಕಂಥ ಪ್ರಕೃತಿಯ ಬಗೆಗಿನ ಒಂದು ಕಾವ್ಯ.

0: ದರಾ ಬೇಂದ್ರೆಯವರು ಪ್ರಕೃತಿಯ ಸೌಂದರ್ಯ ಮತ್ತು ಮುಂಜಾನೆಯ ಶಾಂತತೆಯನ್ನ ವರ್ಣಿಸಿದ್ದಾರೆ. ಪೂರ್ವ ದಿಕ್ಕಿನ ಮನೆ ಅಂದ್ರೆ ಸೂರ್ಯೋದಯದ ದಿಕ್ಕು, ಮುಂಜಾನೆಯ ಮಂಜಿನ ನೀರು ಮುತ್ತಿನಂತೆ ಹೊಳೆಯುತ್ತದೆ. ಸೂರ್ಯನ ಕಿರಣಗಳು ಆ ನೀರಿನ ಮೇಲೆ ಬಿದ್ದಾಗ ಅಚ್ಚಿನಲ್ಲಿ ಎರಕ ಒಯ್ದಂತೆ ಸ್ಪಷ್ಟ ಮತ್ತು ಸುಂದರವಾದ ಪ್ರತಿಬಿಂಬ ಮೂಡುತ್ತದೆ. ಒಟ್ಟಾರೆಯಾಗಿ ಈ ಹಾಡು ಮುಂಜಾನೆಯ ಪ್ರಶಾಂತ ವಾತಾವರಣ, ನಿಸರ್ಗದ ಸೌಂದರ್ಯ ಮತ್ತು ಪ್ರೀತಿಯ ಭಾವನೆಯನ್ನ ವ್ಯಕ್ತಪಡಿಸುವ ಒಂದು ಸುಂದರ ಕಾವ್ಯ. ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಹೊತ್ತಿ ಹೇಳುವ ಜವಾಬ್ದಾರಿಯುತ ತೀರ್ಮಾನಗಳನ್ನು ಒಳಗೊಂಡ ಸಂವಾದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಪರಿಸರ ದಿನಾಚರಣೆ ಎಂದರೆ ಕೇವಲ ಜೂನ್ 5ರಂದು ಗಿಡ ನೆಟ್ಟು ಫೋಟೋ ತೆಗೆಸಿಕೊಂಡು ಸ್ಟೇಟಸ್ ಹಾಕೋದಲ್ಲ, ಇದು ಪ್ರತಿದಿನವೂ ನಮ್ಮ ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಜವಾಬ್ದಾರಿಯನ್ನು ನೆನಪಿಸುವ ದಿನವಾಗಬೇಕು. ನಮ್ಮ ಭೂಮಿ, ಗಾಳಿ, ನೀರು ಮತ್ತು ಮರಗಳು ನಮಗೆ ಅತ್ಯಂತ ಅಮೂಲ್ಯವಾದ ಕೊಡುಗೆಯಾಗಿವೆ. ಅವುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮ ಕರ್ತವ್ಯ. ಹಸಿರೇ ಉಸಿರು, ಗಿಡ ನೆಡಿ, ಮರಗಳನ್ನು ಬೆಳೆಸಿ, ಪರಿಸರ ರಕ್ಷಿಸಿ, ನಿಮ್ಮನ್ನು ನೀವೇ ಉಳಿಸಿಕೊಳ್ಳಿ. ಕಾಡು ಉಳಿಸಿ, ನಾಡು ಬೆಳೆಸಿ ಬರೀ ಸ್ಲೋಗನ್ಗೆ ಸೀಮಿತ ಆಗದೆ ಕಾರ್ಯರೂಪಕ್ಕೆ ಬರಬೇಕು. ಕಾಡು ಇಲ್ಲದ ನಾಡು ಹೃದಯವಿಲ್ಲದ ದೇಹ. ಕಾಡು ಉಳಿದರೆ ಪರಿಸರ, ಪರಿಸರ ಉಳಿದರೆ ನಾವು. ಈ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭೂಮಿ ಪಾತ್ರದ ರಚನಾ ಜೈನ್, ಜ್ವಾಲಾಮಾಲಿನಿ, ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಕೆಎಲ್ಇ ವೇಣುಧ್ವನಿಯ ತಂಡದವರಿಗೂ ನಮ್ಮ ಧನ್ಯವಾದವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ.
1: ಇದುವರೆಗೂ ಪ್ರಸಾರವಾಯಿತು ವನ ಮಹೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕಲ್ಪನಾ ಪಟ್ಟಣ್, ಚೇತನಾ ಡಿಎಂ, ನಮ್ರತಾ ಪಟ್ಟಣಶೆಟ್ಟಿ ಹಾಗೂ ರಚನಾ ಜೈನ್ ಅವರು. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraf and Dwellers today. Terms and conditions apply.
4: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
5: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत KLE होमिओपॅथिक मेडिकल कॉलेज अँड हॉस्पिटल, बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा KLE होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036 2, ಮೊಬೈಲ್ ಸಂಖ್ಯೆ 9448998331.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ.

ಸಂತೋಷನ ಅದನ್ನೆಲ್ಲಿಡ್ಸೋನೆ, ಹೂವ ಕುದ್ರ ಸಂತೋಷನ ಅದನ್ನೆಲ್ಲಿಡ್ಸೋನೆ. ಚಿಂತಿಸ್ತಾ ನಿಂತ್ಕೊಂತೀನಿ

0: ಕಾನು ನಂಜಿ ಇಲ್ಲದ ಮನೆಗೆ ಯಾಕೆ ಬರ್ತಿ ಅಂತ ಇದ್ಬೀಗಾನು ರತ್ನನ್ ನಂಜೀಗ್ ಮುಡಿಸ್ಬೇಕಂತ ತಂದಿದ್ವುನೆಲ್ಲ.
1: ಇದುವರೆಗೂ ಕೇಳಿದ್ರಿ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಗನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ AA ಇವೆಂಟ್ಸ್ ನ ಓನರ್, ಬ್ಲಸ್ ಡಾನ್ಸ್ ಸ್ಟುಡಿಯೋ ಓನರ್ ಅಭಿಷೇಕ್ ಆಂಟನಿ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ಸರ್, ಆಕ್ಚುಲಿ AA ಇವೆಂಟ್ಸ್ ಬಂದಿದ್ದು ನನ್ನ ಹೆಸರಿನಿಂದಾನೆ, ಅಭಿಷೇಕ್ ಆಂಟನಿ ಅಂತೇಳಿ. ಸೊ ಇಟ್ ವಾಸ್ ಆಲ್ ಫಸ್ಟ್ ಡಾನ್ಸ್ ಕ್ಲಾಸಿಂದ ನಾನು ಸ್ಟಾರ್ಟ್ ಮಾಡೋಕ್ಕೆ ಬಯಸ್ತೀನಿ. ಸೊ ಡಾನ್ಸ್ ಕ್ಲಾಸ್ ನಂದಿತ್ತು ಮೊದಲು. ಸೊ ಅಲ್ಲಿಂದ ನಾನು ಇವೆಂಟ್ಸ್ ಲೈಕ್ ನಾವು ಶೋಸ್ ಎಲ್ಲ ಮಾಡ್ತಾ ಇದ್ವಿ. ಸೊ ಅವಾಗ ನಾನು ಶೋಸ್ ಎಲ್ಲ ಮಾಡ್ತಾ ಇರುವಾಗ ಇಷ್ಟು ಗೋಲ್ ಲೈಕ್ ಅಲ್ಲಿ ಹೋಗಿ ನಾನು ನೋಡ್ತಾ ಇದ್ದೆ ಯಾವ ತರ ಶೋಸ್ ನಡೆಯುತ್ತೆ, ಇವೆಂಟ್ಸ್ ಆಗುತ್ತೆ. ಸೊ ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಐ ಜಾಯಿಂಡ್ ಅ ಟೀಮ್. ಸೊ ಆ ಟೀಮ್ ಇಂದ ನಾನು ಕಲಿತೆ ಲೈಕ್ ಹೌ ಟು ಡೂ ಇವೆಂಟ್ಸ್ ಅಂಡ್ ಎವ್ರಿಥಿಂಗ್. ಸೊ ಅಲ್ಲಿ ನನಗೆ ಗೊತ್ತಾಯ್ತು ಕಿ ಐ ಹ್ಯಾವ್ ಟು ಯುನೋ ಸ್ಟಾರ್ಟ್ ಮೈ ಓನ್ ಕಂಪನಿ ಕಾಲ್ಡ್ AA ಇವೆಂಟ್. ಸೊ ದಟ್ಸ್ ಹೌ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ.
0: ಒಂದು ಕಾರ್ಯಕ್ರಮ, ಒಂದು ಇವೆಂಟ್ ಮಾಡುವುದು, ಡಾನ್ಸ್ ಮಾಡೋದು,
1: ಹೌದು,
0: ಎರಡು ಡಿಫ್ರೆಂಟ್ ಆದ ಒಂದು ಕ್ಷೇತ್ರ. ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ನಮ್ಮ ಒಂದು ಎರಡು ಕಲೆ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯದ ಜೀವನ, ತಮ್ಮ ಹುಟ್ಟೂರು, ಅದ್ರ ಬಗ್ಗೆ ಸ್ವಲ್ಪ.
1: ಸೊ ಚೈಲ್ಡ್ಹುಡ್ ಎಲ್ಲ ನಂದು ಬೆಳಗಾಂಲ್ಲೇ, ಹುಟ್ಟಿದ್ದು ಇಲ್ಲೇ ಬೆಳಗಾಂಲ್ಲೇ ನಾನು, ಶೇಖ್ ಹಾಸ್ಪಿಟಲ್ ಅಲ್ಲಿ. ಸೊ ಚೈಲ್ಡ್ಹುಡ್ ಹೇಗಿತ್ತಂದ್ರೆ ಐ ಹ್ಯಾಡ್ ನೋ ಡ್ರೀಮ್ ನಾನು ಡಾನ್ಸರ್ ಆಗ್ಬೇಕು ಅಥವಾ ಏನಾಗ್ಬೇಕು, ಐ ಹ್ಯಾಡ್ ನೋ ಏಮ್. ಸೊ ಸ್ಕೂಲಲ್ಲಿ ನಾನು ಸೆಂಟ್ ಪಾಲ್ ಸ್ಕೂಲಿಂದ, ಅಲ್ಲಿ ನಾನು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಜಾಸ್ತಿ ಸ್ಕೋಪ್ ಇತ್ತು. ಸೊ ಇನ್ ದ್ಯಾಟ್ ವೇ ನಾನು ಡಾನ್ಸ್ಗೆ ಎಂಟರ್ ಆದೆ ಬಿಕಾಸ್ ಮೈ ಫಾದರ್ ವಾಸ್ ಅ ಡಾನ್ಸರ್. ಸೊ
0: ತಂದೆಯವರು
1: ಡಾನ್ಸರ್ ಇದ್ರು. ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ, ಲೈಕ್ ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ಹಿಮ್, ಹಿ ಈಸ್ ಅ ಬಿಗ್ ಇನ್ಸ್ಪಿರೇಷನ್ ಆಕ್ಚುಲಿ
0: ನನಗೆ.
1: ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಡಾನ್ಸ್ ಅಲ್ಲಿ ಹೇಗೆ. ಸೊ ಐ ಹ್ಯಾಡ್ ಅ ಗ್ರೂಪ್ ಇನ್ ಸ್ಕೂಲ್. ಸೊ ಗ್ರೂಪ್ ಇತ್ತು. ಈಗ ಸ್ಕೂಲ್ ಬಿಟ್ಟಾದ್ಮೇಲೆ ಐ ವೋಂಟ್ ಗೆಟ್ ಎನಿ ಸ್ಕೂಲ್, ಲೈಕ್ ಐ ವೋಂಟ್ ಗೆಟ್ ಎನಿ ಗ್ರೂಪ್ ಲೈಕ್ ದಟ್. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಐ ಸ್ಟಾರ್ಟೆಡ್ ಯುನೋ ಪ್ರಾಕ್ಟಿಸಿಂಗ್ ಆನ್ ಮೈ ಸೆಲ್ಫ್ ಇನ್ ಅ ರೂಮ್. ನಾನು ಪೇರೆಂಟ್ಸ್ ಕೇಳೇ ಇಲ್ಲ ಅದ್ರ ಬಗ್ಗೆ. ಐ ಸ್ಟಾರ್ಟೆಡ್ ಟೇಕಿಂಗ್ ಅ ರೂಮ್, ಲೈಕ್ ಐ ಟುಕ್ ಅ ಹಾಲ್ ಫಾರ್ ಅ ರೆಂಟ್ ಅಂಡ್ ಐ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ದರ್. ಸೊ ದಟ್ಸ್ ಹೌ ಲೈಕ್ ನೋ ಮೈ ಚೈಲ್ಡ್ಹುಡ್ ಇನ್ ಟರ್ನ್ ಇನ್ ಟು ಅ ಪ್ಯಾಷನ್, ಲೈಕ್ ವಾಟ್ ಹಾಬಿ ಐ ಹ್ಯಾಡ್ ಇಟ್ ಟರ್ನ್ ಇನ್ ಟು ಅ ಪ್ಯಾಷನ್.
0: ಫ್ಯಾಬ್ಯುಲಸ್. ಯೆಸ್, ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಆಸಕ್ತಿ, ತಮ್ಮ ಒಂದು ಕಲಾಕ್ಷೇತ್ರ ಅಥವಾ ಒಂದು ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ಟರ್ನ್ ಮಾಡೋದು ಬಹಳ ಕಠಿಣ.
1: ಹೌದು.
0: ಸಪೋರ್ಟ್ ಸಿಸ್ಟಮ್?
1: ಸಪೋರ್ಟ್ ಸಿಸ್ಟಮ್ ಡ್ಯಾಡ್ ಓನ್ಲಿ. ಆಕ್ಚುಲಿ ಅಮ್ಮ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಇಟ್ ವಾಸ್ ಲೈಕ್ ಸ್ಟಡಿ ಮಾಡು, ಇಂಜಿನಿಯರ್ ಆಗು, ಡಾಕ್ಟರ್ ಆಗು. ಸೊ ಎಲ್ಲರೂ ಅದೇ ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ರು. ಬಟ್ ಡ್ಯಾಡ್ ಆಲ್ವೇಸ್ ಸಪೋರ್ಟೆಡ್ ಮಿ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ವಾಟ್ ಹೀಸ್ ಏಮಿಂಗ್, ಅವ್ನದೇನು ಪ್ಯಾಷನ್ ಇದೆ, ಅವನದೇನು ಇಂಟ್ರೆಸ್ಟ್ ಇದೆ, ಅದ್ರೊಳಗೆ ಅವ್ನು ಬೆಳೀತಾನಂತ ಅವ್ರಿಗೂ ಗೊತ್ತಿತ್ತು. ಸೊ ಹೀ ಸಪೋರ್ಟೆಡ್ ಮಿ ಅಲಾಟ್, ಮೋರ್ ದೆನ್ ಲೈಕ್ ಮೈ ಮಾಮ್. ಸೊ ಪೇರೆಂಟ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್,
0: ಬಹಳ ಮುಖ್ಯವಾದ ವಿಷಯ.
1: ಹೌದು, ಬಹಳ ಮುಖ್ಯವಾದ ವಿಷಯ.
0: ಪೇರೆಂಟ್ಸ್ ಬಗ್ಗೆ ಮಾತನಾಡಿದ್ವಿ, ಗುರುಗಳ ಬಗ್ಗೆ ಮಾತನಾಡೋಣ. ಸ್ಕೂಲ್ ಟೀಚರ್ಸ್ ನಲ್ಲಿ ಯಾರಾದರೂ ಒಬ್ರು ಇರ್ತಾರೆ ಹೂ ವಿಲ್ ಇಂಪ್ಯಾಕ್ಟ್ ಯು ವಿತ್ ರೆಸ್ಪೆಕ್ಟ್ ಟು ನಿಮ್ಮ ಕಲೆ ಇರಬಹುದು ಅಥವಾ ಈ ಒಂದು ಶಿಕ್ಷಣ ಇರಬಹುದು, ಇದರ ಬಗ್ಗೆ ತಿಳಿಸಿ.
1: ಸೊ ಆಕ್ಚುಲಿ ಸ್ಕೂಲ್ ಅಲ್ಲಿ ನಮ್ಗೆ CA ಅಂತ ಇರ್ತಿತ್ತು, ಎವ್ರಿ ಸ್ಯಾಟರ್ಡೇ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಪೀರಿಯಡ್ ಅಂತ ಇರ್ತಿತ್ತು ಲಾಸ್ಟ್ ಪೀರಿಯಡ್ ಅಲ್ಲಿ. ಸೊ ದೇರ್ ವರ್ ಟು ಡಿಫ್ರೆಂಟ್ ಟೀಮ್ಸ್ ಸ್ಕೂಲ್ ಅಲ್ಲಿ, ತುಂಬಾ ಟೀಮ್ಸ್ ಗಳಿದ್ವು. ಫಾರ್ ಎಕ್ಸಾಂಪಲ್ ಡಾನ್ಸ್ ಇತ್ತು, ಸಿಂಗಿಂಗ್ ಇತ್ತು, ಮ್ಯೂಸಿಕ್ ಇತ್ತು, ಅಂಡ್ ಸೊ ಸಚ್ ಟೀಮ್ಸ್ ವರ್ ದೇರ್. ಸೊ ಐ ವಾಸ್ ಇನ್ ಟು ಡಾನ್ಸ್, ಸೊ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಟು ಡಾನ್ಸ್ ಟೀಮ್ ಓನ್ಲಿ. ಸೊ ಅವಾಗ ಏನಾಯ್ತು, ಒಬ್ರು ಟೀಚರ್ ಅವ್ರ ತುಂಬಾ ನನ್ನ ಡಾನ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು, ಶಿ ಇಸ್ ಟು ಲೈಕ್ ಮೈ ಡಾನ್ಸಿಂಗ್ ಸ್ಕಿಲ್ಸ್ ಅಂಡ್ ಆಲ್. ಸೊ ಶಿ ಆಲ್ವೇಸ್ ಇಸ್ ಟು ಟೆಲ್ ಮಿ ಯು ಡಾನ್ಸ್ ವೆರಿ ಗುಡ್, ಯುಲ್ ಗ್ರೋ, ಯುಲ್ ಗ್ರೋ ಅಂತ ಹೇಳಿ ಆಲ್ವೇಸ್ ಇಸ್ ಟು ಸಪೋರ್ಟ್ ಮಿ ಅಲಾಟ್. ಸೊ ಅಲ್ಲಿಂದ ಲೈಕ್ ಇಟ್ ವಾಸ್ ಅ ಗ್ರೇಟ್ ಮೋಟಿವೇಶನ್ ಫಾರ್ ಮೀ ಆಲ್ಸೋ, ಲೈಕ್ ಯಾರೋ ನನ್ನ ಡಾನ್ಸ್ ಇಷ್ಟ ಮಾಡ್ತಾ ಇದಾರೆ. ಸೊ ಐ ನೀಡ್ ಟು ಶೋ ಸಮ್ ಮೋರ್ ಇಂಟ್ರೆಸ್ಟ್. ಅಂಡ್ ಸ್ಕೂಲ್ ಅಲ್ಲಿ ತುಂಬಾ ಕ್ಲಾಸಸ್ ಬಂಕ್ ಮಾಡಿದ್ದೀನಿ ಡಾನ್ಸ್ಗೋಸ್ಕರ, ಮತ್ತೇನಿಲ್ಲ. ಸೊ ದಟ್ಸ್ ಹೌ ಲೈಕ್ ಐ ಶೋಡ್ ಅಪ್ ಇನ್ ಡಾನ್ಸ್ ಅಂಡ್ ಕಮಿಂಗ್ ಇನ್ ಟು ಇವೆಂಟ್ಸ್ ಇನ್ ಎವ್ರಿಥಿಂಗ್.
0: ತಾವು ತಮ್ಮ ಗುರುಗಳ ಬಗ್ಗೆ ಹೇಳುವಾಗ ಮುಖದ ಮೇಲೆ ಒಂದು ನಗು ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಬಹಳ ಬಹಳ ಕಮ್ಮಿ. ಅಂತ ಸಂದರ್ಭದಲ್ಲಿ ಆ ಗುರುಗಳು ಅಂಡ್ ತಮ್ಮ ತಂದೆ ತಾಯಿ ಅವರಿಗೆ ನೀವು ಕ್ರೆಡಿಟ್ ಕೊಡಬಹುದು.
1: ಹೌದೌದು, ದಟ್ ಇಸ್ ಟ್ರೂ.
0: ಸೊ ಈಗ ಬಹಳ ಮುಖ್ಯವಾಗಿ ತಮ್ಮ ಶಿಕ್ಷಣದ ಬಗ್ಗೆ ತಿಳಿಯೋಣ.
1: ಹೌದು. ಸೊ ಶಿಕ್ಷಣ ಬಂದ್ಬಿಟ್ಟು ನಾನು ಮೊದಲಿಂದನೇ ನನ್ನ ಸ್ಟಡೀಸ್ ಅಲ್ಲಿ ತುಂಬಾ ಕಡಿಮೆ. ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್ ಅಟ್ ಆಲ್. ಅದು ಹೇಗಂದ್ರೆ ನಂದೆಲ್ಲ ಲಕ್ಷ ಎಲ್ಲ ಡಾನ್ಸ್ ಹತ್ರನೇ ಇರ್ತಿತ್ತು. ಸೊ ಐ ವಾಸ್ ನಾಟ್ ಸೋ ಮಚ್ ಇಂಟ್ರೆಸ್ಟೆಡ್ ಇನ್ ಟು ಸ್ಟಡೀಸ್ ಅಂಡ್ ಆಲ್. ಬಟ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ನಾವು ಐ ರಿಯಲೈಸ್ ಹೌ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ಇನ್ ಎವ್ರಿಥಿಂಗ್, ಇನ್ ಯಾವುದು ಫೀಲ್ಡ್ ಅಲ್ಲಿ ಹೋಗ್ಲಿ, ಸ್ಟಡೀಸ್, ಎಜುಕೇಶನ್, ಜನರಲ್ ನಾಲೆಜ್ ಇದು ತುಂಬಾ ಇಂಪಾರ್ಟೆಂಟ್. ಸೊ ಎನಿವೇಸ್ ಐ ಥ್ಯಾಂಕ್ ಗಾಡ್, ಐ ಥ್ಯಾಂಕ್ ಮೈ ಪೇರೆಂಟ್ಸ್ ದಟ್ ದೇ ಡಿಂಟ್ ಅಲೌ ಮೀ ಟು ಯುನೋ ಕಮ್ ಔಟ್ ಫ್ರಮ್ ದ ಎಜುಕೇಷನ್ ಸಿಸ್ಟಮ್. ಅವರು ಸಪೋರ್ಟ್ ಮಾಡಿದ್ರು, ಅವ್ರು ಫೋರ್ಸ್ ಮಾಡಿದ್ರು. ಸೊ ಐ ಗಾಟ್ ಟು ಲರ್ನ್ ಅಟ್ ಲೀಸ್ಟ್. ಬಟ್ ಐ ವಾಸ್ ಟೂ ಮಚ್ ಇಂಟ್ರೆಸ್ಟೆಡ್ ಇನ್ ಟು ಡಾನ್ಸ್ ಮೋರ್ ದೆನ್ ಸ್ಟಡೀಸ್ ಅಂತ ನಾನು ಹೇಳಕ್ ಬಯಸ್ತೀನಿ.
0: ಫ್ಯಾಬ್ಯುಲಸ್. ಅಂತ ಸಂದರ್ಭದಲ್ಲಿ ಶಿಕ್ಷಣ ಆಯ್ತು, ಈಗ ನೃತ್ಯ ಅಥವಾ ಡಾನ್ಸ್ ಬಗ್ಗೆ ಮಾತನಾಡೋಣ. ಏನ್ ಕಲ್ತಿದ್ದೀರಾ, ಯಾವ ಸ್ಟೈಲ್? ಏಕೆಂದ್ರೆ ಡಾನ್ಸ್ ನಲ್ಲಿ ಬಹಳಷ್ಟು ಇದೆ, ಅದ್ರ ಬಗ್ಗೆನೂ ನೀವು ಹೇಳಿ, ಬಹಳ ಮುಖ್ಯವಾಗಿ ಡಾನ್ಸ್ ಬಗ್ಗೆನೂ ಹೇಳಿ, ಅಂಡ್ ವಾಟ್ ಯು ಹ್ಯಾವ್ ಲರ್ನ್ಡ್ ಅದ್ರ ಬಗ್ಗೆ. ಓಕೆ,
1: ಸೊ ಕಮಿಂಗ್ ಟು ಡಾನ್ಸ್, ಫಸ್ಟ್ ನನಗೆ, ನಾನು ಸ್ಕೂಲಲ್ಲಿ ಇದ್ದಾಗ ಐ ಡಿಂಟ್ ನ್ಯೂ ಎನಿಥಿಂಗ್ ಅಬೌಟ್ ಡಾನ್ಸ್, ಎ ಬಿ ಸಿ ಡಿ ಏನೂ ಗೊತ್ತಿರಲಿಲ್ಲ. ಬಟ್ ನಾನು ಜಸ್ಟ್ ಡಾನ್ಸ್ ಮಾಡ್ತಾ ಇದ್ದೆ. ಲೈಕ್ ರೀಸೆಂಟ್ ಮೂವಿ ಬಂದಿತ್ತಲ್ಲ ಎ ಬಿ ಸಿ ಡಿ ಅಂತೇಳಿ, ಎನಿಬಡಿ ಕ್ಯಾನ್ ಡಾನ್ಸ್ ಅಂತ. ಸೊ ಅದಷ್ಟೇ ಗೊತ್ತಿತ್ತು ನನಗೆ, ಯಾರಾದರೂ ಡಾನ್ಸ್ ಮಾಡುವುದು, ಎನಿಬಡಿ ಕ್ಯಾನ್ ಡಾನ್ಸ್, ಅಷ್ಟೇ ಗೊತ್ತಿತ್ತು. ಬಟ್ ಐ ಡಿಂಟ್ ನ್ಯೂ ದ ಡೀಟೇಲಿಂಗ್ ಅಬೌಟ್ ಡಾನ್ಸ್, ಲೈಕ್ ಫೌಂಡೇಶನ್ ಏನಿರುತ್ತೆ, ವಾಟ್ ಆಲ್ ಸ್ಟೈಲ್ಸ್ ವಿಲ್ ಬಿ ದೇರ್ ಇನ್ ದಟ್. ಸೊ ಮೋಸ್ಟ್ ಕಾಮನ್ ಸ್ಟೈಲ್ ಅಂತಂದ್ರೆ ಹಿಪ್ ಹಾಪ್, ಬಿಕಾಸ್ ಎವ್ರಿಬಡಿ ನ್ಯೂ ದಟ್ ಹಿಪ್ ಹಾಪ್ ಇಸ್ ಅ ಡಾನ್ಸ್ ಸ್ಟೈಲ್, ಡಾನ್ಸ್ ಸ್ಟೈಲ್, ಡಾನ್ಸ್ ಸ್ಟೈಲ್. ಬಟ್ ಲೇಟ್ಲಿ ವೆನ್ ಐ ಸ್ಟಾರ್ಟೆಡ್ ಎಂಟ್ರಿಂಗ್, ಲೈಕ್ ನಾನು ತುಂಬಾ ಡೀಪ್ ಅಲ್ಲಿ ಹೋಗ್ತಾ ಇರುವಾಗ, ಐ ಗಾಟ್ ಟು ನೋ ದಟ್ ಹಿಪ್ ಹಾಪ್ ಇಸ್ ನಾಟ್ ಅನ್ ಡಾನ್ಸ್ ಸ್ಟೈಲ್, ಇಟ್ಸ್ ಅ ಕಲ್ಚರ್. ಸೊ ಹಿಪ್ ಹಾಪ್ ಅಲ್ಲಿ ತುಂಬಾ ಕಲ್ಚರ್ಗಳಿದಾವೆ, ಲೈಕ್ ಇಟ್ಸ್ ಹೌ ವಿ ಹ್ಯಾವ್ ಇಂಡಿಯನ್ ಟ್ರೆಡಿಷನ್, ಆ ತರ ಹಿಪ್ ಹಾಪ್ ಒಂದು ಕಲ್ಚರ್ ಇದೆ. ಸೊ ವಿ ಗಾಟ್ ಟು ನೋ ದಟ್ ಹಿಪ್ ಹಾಪ್ ಇಸ್ ನಾಟ್ ಜಸ್ಟ್ ಅ ಡಾನ್ಸ್ ಸ್ಟೈಲ್, ಇಟ್ಸ್ ಕಂಪ್ಲೀಟ್ಲಿ ಅ ಕಲ್ಚರ್. ಹಿಪ್ ಹಾಪ್ ಅಲ್ಲಿ ವಿ ಗೆಟ್ ಟು ನೋ ಗ್ರಾಫಿಟಿ ಅಂತ ಬರುತ್ತೆ, ಗ್ರಾಫಿಟಿ ಇರುತ್ತೆ, ಆಮೇಲೆ ವಿ ಹ್ಯಾವ್ ರ್ಯಾಪರ್ಸ್ ಇನ್ ಹಿಪ್ ಹಾಪ್. ಸೊ ವಿ ಹ್ಯಾವ್ ಡ್ರೆಸ್ಸಿಂಗ್ ಸ್ಟೈಲ್ಸ್, ಲೈಕ್ ಈಗಿಂದ ಹುಡುಗರೆಲ್ಲ ಬ್ಯಾಗಿ ಪ್ಯಾಂಟ್ಸ್ ಅವೆಲ್ಲ. ಸೊ ದಿಸ್ ಆಲ್ ಆರ್ ಅಂಡರ್ ಹಿಪ್ ಹಾಪ್ ಕಲ್ಚರ್. ಸೊ ಹಿಪ್ ಹಾಪ್ ಇಸ್ ಅ ಪಾರ್ಟ್ ಆಫ್ ಡಾನ್ಸ್, ಬಟ್ ನಾಟ್ ಅ ಡಾನ್ಸ್ ಸ್ಟೈಲ್.
0: ಹೌದಾ?
1: ಹೌದಾ.
0: Michael Jackson.
1: ಹೌದು ಹೌದು.
0: ಸೊ ದಟ್ ಇಸ್ ನಾಟ್ ಹಿಪ್ ಹಾಪ್.
1: ನೋ, ದಟ್ಸ್ ನಾಟ್ ಹಿಪ್ ಹಾಪ್. ಆಕ್ಚುಲಿ ಮೈಕಲ್ ಜಾಕ್ಸನ್ ಅವರ ಸ್ಟೈಲ್ ಏನಿದೆ, ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದಟ್ ಇಸ್ ಹಿಸ್ ಓನ್ ಸ್ಟೈಲ್, ವಾಟ್ ಹಿ ಹ್ಯಾಸ್ ಇಂಟ್ರೊಡ್ಯೂಸ್.
0: ಓ, ಅವರದೇ
1: ಪಾಪಿಂಗ್? ಯಾ.
0: ಸೊ ಮತ್ತೊಂದು, ಡಾನ್ಸ್ ಅಂತ ಹೇಳಿದ ತಕ್ಷಣ ಕಣ್ ಮುಂದೆ ಬರೋರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬಹುದು, ನಮ್ಮ ಗೋವಿಂದ ಅವರಾಗಿರ್ಬಹುದು, ಪ್ರಭುದೇವ ಆಗಿರ್ಬಹುದು, ಅಫ್ಕೋರ್ಸ್ ಮೈಕಲ್ ಜಾಕ್ಸನ್. ಅಂತ ಸಂದರ್ಭದಲ್ಲಿ ಹಿಪ್ ಹಾಪ್ ಎಲ್ಲಿ ಬರುತ್ತೆ? ಯಾಕೆಂದ್ರೆ ನಾರ್ಮಲ್ ಹಿಪ್ ಹಾಪ್ ಅಂದ್ರೆ ಒಂದು ಡಾನ್ಸ್ ಫಾರ್ಮ್, ನಿಮ್ ಕಡೆಯಿಂದ ಅದೊಂದು.
1: ರೈಟ್ ರೈಟ್. ಸೊ ಅದು ನನಗೂ ಅದು ಒಂದು ಕನ್ಫ್ಯೂಷನ್ ಇತ್ತು, ಯಾಕಂದ್ರೆ ಹಿಪ್ ಹಾಪ್ ಎಲ್ಲರೂ ಮಾಡ್ತಾರೆ, ಆದ್ರೆ ಹಿಪ್ ಹಾಪ್ ಮಾಡಲ್ಲ ಯಾರು, ಆಕ್ಚುಯಲ್ ಹಿಪ್ ಹಾಪ್ ಮಾಡಲ್ಲ. ದಟ್ಸ್ ಆಲ್ ಸ್ಟ್ರೀಟ್ ಸ್ಟೈಲ್ಸ್ ಅವ್ರು ಮಾಡೋದು. ಸೊ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಬಂದ್ಬಿಟ್ಟು ಯು ಕ್ಯಾನ್ ಗೆಟ್ ಪಾಪಿಂಗ್, ಯು ಕ್ಯಾನ್ ಗೆಟ್ ಲಾಕಿಂಗ್ ಅಂಡ್ ಪಾಪಿಂಗ್, ಅಂಡ್ ಬೇಸಿಕಲ್ಲಿ ಬರುತ್ತೆ ಫೌಂಡೇಶನ್ಸ್, ಲೈಕ್ ರಾಕ್, ಬೌನ್ಸ್, ರೋಲ್ಸ್ ಅಂಡ್ ವೇವ್ಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ನನಗೆ ಏನು ಐಡಿಯಾ ಇರಲಿಲ್ಲ ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಇನ್ ಡಾನ್ಸ್. ಸೊ ಸ್ಲೋಲಿ ಸ್ಲೋಲಿ ನಾನು ಹೇಗೆ ಬೆಳೆದೆ, ಲೈಕ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಅಪ್ ಇನ್ ಟು ಡಾನ್ಸ್. ಸೊ ದೆನ್ ಐ ಗಾಟ್ ಟು ನೋ ಫೌಂಡೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿಥಿಂಗ್. ಸೊ ಫೌಂಡೇಶನ್ಸ್ ಏನು ಗೊತ್ತಿರಲಿಲ್ಲ, ಐ ಟು ಜಸ್ಟ್ ಡಾನ್ಸ್, ಜಸ್ಟ್ ಪ್ಲೇ ದ ಮ್ಯೂಸಿಕ್, ಕೊರಿಯೋ, ಇದೇ ನಡೀತಾ ಇರ್ತಿತ್ತು. ಸೊ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಏನಿದೆ ಅದು ಕಂಪ್ಲೀಟ್ಲಿ ಸ್ಯಾಂಡಲ್ವುಡ್ ಸ್ಟೈಲ್, ಇಟ್ಸ್ ಅ ಫೋಕ್ ಡಾನ್ಸ್, ಬೆಂಗಳೂರಿಯನ್ ಫೋಕ್ ಅಂತ. ಅಲ್ಲಿ ಹಿಪ್ ಹಾಪ್ ಮಿಕ್ಸ್ ಮಾಡ್ತಾರೆ, ಇಟ್ಸ್ ಆಲ್ ಮಿಕ್ಸ್ಚರ್ ಆಫ್ ಹಿಪ್ ಹಾಪ್, ಸ್ಟ್ರೀಟ್ ಸ್ಟೈಲ್ಸ್ ಅಂಡ್ ಎವ್ರಿಥಿಂಗ್. ಬಟ್ ಪರ್ಟಿಕ್ಯುಲರ್ ಸ್ಟೈಲ್ ಹಿಪ್ ಹಾಪ್ ಬಂದ್ಬಿಟ್ಟು ದಟ್ ಇಸ್ ಬ್ರೇಕಿಂಗ್ ಆಗಲಿ, ಪಾಪಿಂಗ್ ಆಗಲಿ, ಆಮೇಲೆ ಸೈಫರ್ಸ್ ಅಲ್ಲಿ, ಬ್ಯಾಟಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ದಟ್ ಕೈಂಡ್ ಆಫ್ ಸ್ಟೈಲ್ ಆಲ್ ಆರ್ ಅಂಡರ್ ಹಿಪ್ ಹಾಪ್ ಸ್ಟೈಲ್ಸ್. ಯಾ,
0: ನೋಡಿ, ನಾರ್ಮಲಿ ಒಂದು ಹಾಡಿಸ್ತೇವೆ, ಡಾನ್ಸ್ ಮಾಡ್ತೇವೆ, ಅದಕ್ಕೆ ಒಂಥರದ ಡಾನ್ಸ್ ಫಾರ್ಮ್ ಅಂತ ಬಿಡ್ತಾರೆ, ಗಣಪತಿ ಡಾನ್ಸ್, ಗೌಡಿ. ಇಷ್ಟೆಲ್ಲ ಟೆಕ್ನಿಕಾಲಿಟೀಸ್ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ನಲ್ಲ, ಡಾನ್ಸ್ ಆಯ್ತು, ಇವೆಂಟ್ ಮ್ಯಾನೇಜಿಂಗ್ ಆಯ್ತು, ಟೂ ಡಿಫ್ರೆಂಟ್ ಟ್ಯಾಲೆಂಟ್ಸ್ ಬೇಕು. ಡಾನ್ಸ್ ಬಗ್ಗೆ ತಾವು ಹೇಳಿದ್ರು, ಲೆಟ್ಸ್ ಕಮ್ ಟು ದ ಇವೆಂಟ್ಸ್. ಇವೆಂಟ್ ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡುವಂತ ಕಂಪನಿ ರನ್ ಮಾಡ್ತೀರಾ, ಚಾಲೆಂಜಸ್ ಯಾವೆಲ್ಲ ಫೇಸ್?
1: ಆಕ್ಚುಲಿ ಇವೆಂಟ್ಸ್ ಅಲ್ಲಿ ತುಂಬಾ ಸ್ಟ್ರೆಸ್, ಆಮೇಲೆ ತುಂಬಾ ಚಾಲೆಂಜಸ್ ಗಳು ಬರ್ತವೆ. ಯಾಕಂದ್ರೆ ಕ್ಲೈಂಟ್ ಇಂದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಅಲ್ಲಿ ಹೋಗಿ ಒಂದು ಇಟ್ ಶೋಸ್ ಅಪ್ ಡಿಫ್ರೆಂಟ್ ಥಿಂಗ್, ಅಲ್ಲಿ ಹೋಗ್ಬಿಟ್ಟು ನಾವು ಬೇರೆ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತೀವಿ. ಸೊ ಆಕ್ಚುಲಿ ರೀಸೆಂಟ್ ಆಗಿ ಒಂದು ಇವೆಂಟ್ ಆಯ್ತು, ಇಟ್ ವಾಸ್ ಲೈಕ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇರೆ ಇತ್ತು. ನಾವು ವಿ ಟ್ರೈಡ್ ಅವರ್ ಬೆಸ್ಟ್ ಟು ಗಿವ್ ದ ರಿಕ್ವೈರ್ಮೆಂಟ್ ಟು ದ ಕ್ಲೈಂಟ್, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಏನಾಗ್ಬಿಡುತ್ತೆ, ನಾವು ತೋರಿಸಿರ್ತೀವಿ ಒಂದು PDF ಅಲ್ಲಿ, ಅಲ್ಲಿ ಹೋಗಿ ಸೆಟಪ್ ಮಾಡಿದ ತಕ್ಷಣ ಅವ್ರಿಗೆ ಇಷ್ಟ ಆಗಲ್ಲ. ಸೊ ದಟ್ಸ್ ದ ಬಿಗ್ಗೆಸ್ಟ್ ಡಿಫ್ರೆಂಟ್ ಚಾಲೆಂಜಸ್, ಯಾಕಂದ್ರೆ ನಾವು ವೆಂಡರ್ಸ್ ಜೊತೆ ಕನೆಕ್ಟೆಡ್ ಇರ್ತೀವಿ. ಸೊ ವೆಂಡರ್ಸ್ಗೆ ನಾವು ಏನು ಹೇಳ್ತೀವಿ ಅದೇ ಹಾಕ್ತಾರೆ, ಸೆಟಪ್ ಆಗಲಿ ಅಥವಾ ಇದಾಗಲಿ. ಸೊ ವೆನ್ ದ ಕ್ಲೈಂಟ್ ಡಿಸ್ಅಗ್ರೀಸ್ ಫಾರ್ ಇಟ್, ಅದು ನಮ್ಗೆ ತುಂಬ ಕಷ್ಟ ಆಗುತ್ತೆ ಅವಾಗ. ಸೊ ದೇರ್ ಆರ್ ಮೆನಿ ಚಾಲೆಂಜಸ್ ಆ್ಯಕ್ಚುಲಿ ಇವೆಂಟ್ಸ್ ಅಲ್ಲಿ ಬಂದ್ಬಿಟ್ಟು. ಇಫ್ ಯು ಗೋ ಫಾರ್ ಕೋಆಪರೇಟಿವ್ ಇವೆಂಟ್ಸ್, ಅಲ್ಲಿ ಕೂಡ ನಮಗೆ ತುಂಬ ಚಾಲೆಂಜಸ್ ಬರುತ್ತೆ ಫ್ರಮ್ ದ ಕ್ಲೈಂಟ್, ಫ್ರಮ್ ದ ಪಬ್ಲಿಕ್. ಪಬ್ಲಿಕ್ ರಿಸ್ಪಾನ್ಸ್ ಬೇರೆ ಇರುತ್ತೆ, ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಬಟ್ ಫೇಸಿಂಗ್ ಆಲ್ ದಿಸ್ ಥಿಂಗ್ಸ್ ಅಗೇನ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಅಸ್ ಅಂತ ಹೇಳಕ್ ಬಯಸ್ತೀನಿ.
0: ಬಹಳ ಮುಖ್ಯವಾಗಿ ಪಬ್ಲಿಕ್ ರಿಸ್ಪಾನ್ಸ್ ಅಂತ ಹೇಳಿದ್ರಿ. ಅಂಡ್ ಎಸ್, ನಿಮ್ಮ ಎರಡು ಕಲೆ ಟೋಟಲಿ ಡಿಫ್ರೆಂಟ್. ಈಗ ಡಾನ್ಸ್ ನಲ್ಲಿ ಕಂಪ್ಲೀಟ್ ಕಂಟ್ರೋಲ್ ನಿಮ್ದು, ಇವೆಂಟ್ ನಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಪಬ್ಲಿಕ್ ರೆಸ್ಪಾನ್ಸ್.
1: ರೆಸ್ಪಾನ್ಸ್, ಹೌದು.
0: ನೀವು ಪ್ಲಾನ್ ಮಾಡಿರ್ತೀರ ಒಂದು, ಪಬ್ಲಿಕ್ ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂದ್ರೆ ಆ ಕ್ಷಣದಲ್ಲಿ ಯು ಹ್ಯಾವ್ ಟು ಇಂಪ್ರೋವೈಸ್, ಅದು ಬಹಳ ಮುಖ್ಯ. ಹೇಗೆ ಮಾಡ್ತೀರಾ? ಅದು ಹೇಳಿ, ಏಕೆಂದ್ರೆ ಇದರಿಂದ ಒಂದು ಮೆಸೇಜ್ ಹೋಗುತ್ತೆ.
1: ಹೌದು, ಸೊ ಆಕ್ಚುಲಿ ಡಾನ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಯಾರು ನ್ಯಾಚುರಲಿ ಪಬ್ಲಿಕ್ ಏನ್ ಮಾಡಿದ್ರು ಎಕ್ಸೆಪ್ಟ್ ಮಾಡ್ತಾರೆ ಡಾನ್ಸ್ ಅಲ್ಲಿ. ಬಟ್ ಕಮಿಂಗ್ ಟು ದ ಇವೆಂಟ್, ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ, ಲೈಕ್ ವಾಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ, ಅಥವಾ ನಾವು ಏನು ಸೆಟಪ್ ಮಾಡ್ತೀವಿ ಅವ್ರ ಏನ್ ಬ್ಯಾಕ್ ಡ್ರಾಪ್ ಹಾಕ್ತೀವಿ, ಅದು ತುಂಬಾ ಪರ್ಟಿಕ್ಯುಲರ್ ಆಗಿರ್ಬೇಕು. ಯಾಕಂದ್ರೆ ದಟ್ ಇಸ್ ದೇರ್ ರಿಕ್ವೈರ್ಮೆಂಟ್, ಇದು ನಾವು ಅವ್ರಿಗೋಸ್ಕರ ಮಾಡ್ತಾ ಇರೋದು. ಡಾನ್ಸ್ ಬಂದ್ಬಿಟ್ಟು ಏನಿರುತ್ತೆ, ದಟ್ ಇಸ್ ಆರ್ ಆರ್ಟ್ ವೇ ವೇರ್ ಇನ್ ನಾವು ಏನ್ ತೋರಿಸ್ತೀವಿ ಪಬ್ಲಿಕ್ ವಿಲ್ ಅಕ್ಸೆಪ್ಟ್ ಇಟ್ ಎನಿವೇಸ್, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ಸ್ ಯುನೋ ವೆರಿ ಬ್ಯಾಡ್ ಕೈಂಡ್ ಆಫ್ ಪರ್ಫಾರ್ಮೆನ್ಸ್. ಯೆಸ್, ಬಟ್ ಸ್ಟಿಲ್ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಪಬ್ಲಿಕ್ ಇಲ್ಲಿ. ಬಟ್ ಇವೆಂಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಡಾನ್ಸ್. ಯೆಸ್,
0: ಕಮ್ಯುನಿಕೇಶನ್ ಬಗ್ಗೆ ಖಂಡಿತ ತಮ್ಮ ಕಡೆ ಮಾತನಾಡೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದೀರಾ ಯುವ ಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ಅತಿಥಿ ಎ ಇವೆಂಟ್ ಓನರ್ ಬ್ಲಸ್ ಡಾನ್ಸ್ ಸ್ಟುಡಿಯೋ ಓನರ್ ಆದ ಅಭಿಷೇಕ್ ಆಂಟನಿ ಅವರು ವಿವರವಾದ ಮಾಹಿತಿ ತಮ್ಮ ಜೀವನದ ಬಗ್ಗೆ ಕೊಡ್ತಾ ಇದ್ದಾರೆ. ಈಗ ಬಹಳ ಮುಖ್ಯವಾಗಿ ಎಲ್ಲರೂ ತಮ್ಮ ತಲೆ ಬಗ್ಗಿಸಿ ಮೊಬೈಲ್ ಅನ್ನ ನೋಡ್ತಾ ಇರ್ತಾರೆ, ಮಾತನಾಡುವುದು ಕಮ್ಮಿ. ವಿ ಆರ್ ಆಲ್ ಕನೆಕ್ಟೆಡ್ ಆನ್ಲೈನ್, ಆಫ್ಲೈನ್ ಯಾರು ಮಾತನಾಡುವುದಿಲ್ಲ. ನಿಮ್ಮ ಕೆಲಸದಲ್ಲಿ ಮಾತು ಮುಖ್ಯ, ನಿಮ್ಮ ದೇಹದ ಮೂವ್ಮೆಂಟ್ ಮುಖ್ಯ, ಡಾನ್ಸ್. ಸೊ ಡಾನ್ಸ್ ಬಗ್ಗೆ 100% ಮಾತನಾಡಿದ್ವಿ, ಮಾತನಾಡುವುದು ಎಷ್ಟು ಮುಖ್ಯ, ಕಮ್ಯುನಿಕೇಶನ್ ಬಗ್ಗೆ ಸ್ವಲ್ಪ.
1: ಎಸ್, ಕಮ್ಯುನಿಕೇಶನ್ ಬಂದ್ಬಿಟ್ಟು ಇಟ್ ವರ್ಕ್ಸ್ ಅಲಾಟ್ ವೆನ್ ಇಟ್ಸ್ ಕಮ್ ಟು ಬಿಸ್ನೆಸ್. ಬಿಸ್ನೆಸ್ ಅಂತ ಬಂದಾಗ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ದ ವೇ ಯು ಕಮ್ಯುನಿಕೇಟ್, ದ ವೇ ಯು ಯೋರ್ ಆಕ್ಷನ್, ಯೋರ್ ವೇ ಆಫ್ ಟಾಕಿಂಗ್, ಅದು ತುಂಬಾ ಮುಖ್ಯ ಅಂತ ಹೇಳಬಯಸ್ತೀನಿ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್. ಸೊ ಟಾಕಿಂಗ್ ಬಂದ್ಬಿಟ್ಟು ಡಾನ್ಸಸ್, ಇಫ್ ಯು ಗೋ ಟು ಸಿ ಇನ್ ಡಾನ್ಸ್ ದಿಸ್ ಥಿಂಗ್, ಅಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಇರಲ್ಲ, ಬಿಕಾಸ್ ದಟ್ಸ್ ಆಲ್ ಅಬೌಟ್ ಯುನೋ ಗಿವಿಂಗ್ ಅ ಶೋ.
0: ಹೌದು.
1: ಸೊ ವೆನ್ ಇಟ್ ಕಮ್ಸ್ ಟು ಇವೆಂಟ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕ್ಲಾರಿಫೈ ದ ಕ್ಲೈಂಟ್ ನೀವು ಏನು ಕೊಡ್ತಾ ಇದ್ದೀರಾ ಅಂತೇಳಿ. ಯಾಕಂದ್ರೆ ನೀವು ಏನು ಅವ್ರಿಗೆ ಸರ್ವಿಸ್ ಕೊಡ್ತಾ ಇದ್ದೀರಾ, ನೀವು ಏನು ಅವ್ರಿಗೆ ತೋರಿಸ್ತಾ ಇದ್ದೀರಾ, ಅದಕ್ಕೆ ನಾವು ಕ್ಲಾರಿಫಿಕೇಶನ್ ತುಂಬ ಇಂಪಾರ್ಟೆಂಟ್. ಸೊ ಕಮ್ಯುನಿಕೇಶನ್ ಬಹಳ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ವೆನ್ ಇಟ್ ಕಮ್ಸ್ ಟು ಇವೆಂಟ್ಸ್. ಸೊ ನೀವೇನು ಹೇಳ್ತೀರಾ, ಅವ್ರಿಗೇನು ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಾವು ಒಂದು ಹೇಳ್ತೀವಿ, ಅವ್ರೊಂದು ಕೇಳ್ತಾರೆ, ಆಮೇಲೆ ಆಗೋದು ಬೇರೆ ಆದರೆ ವಿ ವಿಲ್ ಲೂಸ್ ದಟ್ ಅಪರ್ಚುನಿಟಿ, ವಿಲ್ ಲೂಸ್ ದಟ್ ಬಿಸ್ನೆಸ್. ಸೊ ಇಟ್ ಈಸ್ ಹೌ ಒಂದು ನಾವು ಇವೆಂಟನ್ನು ನಾವು ಚೆನ್ನಾಗಿ ಮಾಡಿಕೊಟ್ರೆ, ದೇರ್ ಆರ್ ಥೌಸಂಡ್ಸ್ ಆಫ್ ಪೀಪಲ್ ಹೂ ಕಮ್ ಅಂಡ್ ವಿಸಿಟ್ ದಟ್ ಸ್ಪಾಟ್. ಸೊ 101% ದೇ ವಿಲ್ ಆಸ್ಕ್ ಇದು ಯಾರು ಮಾಡಿದ್ದು, ಯಾರ ಕಡೆಯಿಂದ ಆಗಿದ್ದು ಅಂತ ಹೇಳಿ. ಸೊ ವರ್ಡ್ ಟು ವರ್ಡ್ ಮೌತ್ ಇಸ್ ವೆರಿ ಇಂಪಾರ್ಟೆಂಟ್, ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಇವೆಂಟ್ಸ್ ಬಿಸ್ನೆಸ್. ಸೊ ದಟ್ಸ್ ಹೌ
0: ಕಮ್ಯುನಿಕೇಶನ್ ಬಗ್ಗೆ ಮಾತನಾಡಿದ್ವಿ. ಹೌದು, ಇವೆಂಟ್ ಆರ್ಗನೈಸ್ ಮಾಡುವಾಗ ತಾವು ಒಬ್ಬರೇ ಮಾಡುವುದಿಲ್ಲ, ದೇರ್ ಇಸ್ ಅ ಟೀಮ್.
1: ಟೀಮ್, ಎಸ್.
0: ಟೀಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ, ಟೀಮ್ ಅನ್ನ ಮ್ಯಾನೇಜ್ ಮಾಡೋ ಚಾಲೆಂಜಸ್ ಬಗ್ಗೆ.
1: ಸೊ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ, ಒಂದು ಮನುಷ್ಯನ ಕೈಯಲ್ಲಿ ಆಗಲ್ಲ, ಇಟ್ ಇಸ್ ಟೋಟಲಿ ಲಾಸ್ ಫಾರ್ 1% ಟು ಡೂ ಇಟ್. ಸೊ ಟೀಮ್ ಬಹಳ ಸಪೋರ್ಟ್ ಇರಬೇಕಾಗುತ್ತೆ, ಯಾಕಂದ್ರೆ ಇನ್ ಟೈಮ್ಸ್ ಆಫ್ ಕೋಆರ್ಡಿನೇಷನ್ಗೋಸ್ಕರ ಅಥವಾ ಯಾವುದು ಕೆಲಸ ಆಗಲಿ, ಕೋಆರ್ಡಿನೇಟ್ ಮಾಡೋದಾಗಲಿ ಅಥವಾ ಅವರು ಕ್ಲೈಂಟ್ ಇಂದ ಜೊತೆ ಮಾತಾಡೋದಾಗಲಿ ಅಥವಾ ಎನಿ ವರ್ಕ್, ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಬಿಕಾಸ್ ಟೀಮ್ ಇಲ್ದಲೇ ಏನೂ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ಹೌ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇವೆಂಟ್ಸ್, ಫಾರ್ ದ ಬಿಸ್ನೆಸ್, ಫಾರ್ ಎವ್ರಿಥಿಂಗ್. ಆಕ್ಚುಲಿ ಟೀಮ್ ಬಹಳ ಮುಖ್ಯ ಅಂತ ಹೇಳಕ್ ಬಯಸ್ತೀನಿ.
0: ಅಲ್ಲೇ ಒಂದು ವಿಷಯ,
1: ಎಸ್,
0: ತಾವು ಮಾಡೋ ಕೆಲಸ ಅಥವಾ ಕಾರ್ಯಕ್ರಮ ಅಥವಾ ಇವೆಂಟ್ ಅಂತ ಏನ್ ಹೇಳ್ತೀರಾ, ಅಲ್ಲಿ ಚಾಲೆಂಜಸ್ ಗಳಲ್ಲಿ ಟೀಮ್ ಕಡೆಯಿಂದಾನೆ ಏನಾದ್ರೂ ಸಮಸ್ಯೆ ಆದ್ರೆ ಹೌ ವಿಲ್ ಯು ಕೋಪ್ ಅಪ್? ಏಕೆಂದ್ರೆ ನೀವು ಎಲ್ಲಾ ತರಹದ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತೀರಾ ಒಂದು ಒಬ್ಬೊಬ್ಬರಿಗೆ. ಆ ಜವಾಬ್ದಾರಿ ಅವ್ರು ಮಾಡ್ಲಿಲ್ಲ, ಆ ದಿನ ಅವ್ರು ಏನಾದ್ರು ಆಯ್ತು ಅವ್ರು ಬರ್ಲಿಲ್ಲ, ಟೀಮ್ ಲೀಡರ್ ಆಗಿ ನೀವು ಹೆಂಗ್ ಫೇಸ್?
1: ಯೆಸ್
0: ಪ್ಲೀಸ್. ಅದ್ರ
1: ದಟ್ಸ್ ಟ್ರೂ, ಬಟ್ ಆಕ್ಚುಲಿ ಏನಂತಂದ್ರೆ ಆಸ್ ಅ ಟೀಮ್ ಲೀಡರ್ ಅದಕ್ಕೆಲ್ಲ ನಾವು ಮೊದ್ಲೇನೆ ಪ್ರಿಪೇರ್ ಇರಬೇಕು, ಮೆಂಟಲಿ ಫಿಸಿಕಲಿ ಎವ್ರಿಥಿಂಗ್ ವಿ ಹ್ಯಾವ್ ಟು ಕೀಪ್, ಅದಕ್ಕೆ ಬ್ಯಾಕಪ್ ನಾವು ಇಡ್ಲಿಕ್ಕಬೇಕು. ಬಿಕಾಸ್ ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಹ್ಯಾಂಡ್ಲಿಂಗ್ ಒನ್ ವರ್ಕ್ ಟು ಅ ಪರ್ಸನ್ ಅಂಡ್ ಇಫ್ ದಟ್ ಪರ್ಸನ್ ಆ ಮನುಷ್ಯ ಆ ದಿನ ಅಲ್ಲಿಲ್ಲ ಅಂತಂದ್ರೆ ಅದಕ್ಕೆ ಏನು ನಾವು ಬ್ಯಾಕಪ್ ಇಟ್ಕೋಬೇಕಂತ ಹೇಳಿ ಅದನ್ನ ಆಸ್ ಅ ಟೀಮ್ ಲೀಡರ್ ಐ ಶುಡ್ ಪ್ಲಾನ್ ದಟ್ ಬಿಫೋರ್ ಓನ್ಲಿ. ಸೊ ಕಿಯೋಸ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್, ಇದು ಕಿಯೋಸ್ ಇನ್ ಇದೆ, ವಿ ಕಾಂಟ್ ಪ್ರಿಡಿಕ್ಟ್ ಈ ತರ ಆಗುತ್ತೆ ಈ ತರ ಆಗಲ್ಲ ಅಂತ ಹೇಳಿ, ಇಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಬಟ್ ಇನ್ ದಟ್ ಕೇಸ್ ವಿ ಕಾಂಟ್ ಸ್ಟ್ರೆಸ್ ಆರ್ ಬರ್ಸ್ಟ್ ಆನ್ ಆರ್ ಟೀಮ್ ಆ ಟೈಮಲ್ಲಿ, ಯಾಕಂದ್ರೆ ಟೀಮೇ ಒಂದು ಲೈಕ್ ಅ ಬ್ಯಾಕ್ ಬೋನ್ ತರ ಟೀಮ್ ಅಂದ್ರೆ. ಸೊ ವಿ ಕಾಂಟ್ ಬರ್ಸ್ಟ್ ಆನ್ ದೆಮ್, ಇನ್ಸ್ಟೆಡ್ ಆಫ್ ದಟ್ ವಿ ಕ್ಯಾನ್ ಯುನೋ ರಿಸಾಲ್ವ್ ಇಟ್ ಹ್ಯಾವಿಂಗ್ ಅ ಬ್ಯಾಕಪ್ ಪ್ಲಾನ್ ಅಂತ ಹೇಳ್ಬೋದು ಅಷ್ಟೇ.
0: ತಾವು ತಮ್ಮ ಉತ್ತರದಲ್ಲಿ 4-5 ಸಲ ಪ್ಲಾನ್ ಪ್ಲಾನ್ ಪ್ಲಾನ್ ಅಂತ
1: ಹೇಳಿದ್ರು,
0: ಅದೇ ಒಂದು ಪ್ರಶ್ನೆ, ಪ್ಲಾನಿಂಗ್ ಎಷ್ಟು ಮುಖ್ಯ ತಮ್ಮ ಜೀವನದಲ್ಲಿ, ತಮ್ಮ ಕರಿಯರ್ ನಲ್ಲಿ, ತಮ್ಮ ಒಂದು ಇವೆಂಟ್ ನಲ್ಲಿ, ತಮ್ಮ ಡಾನ್ಸ್ ನಲ್ಲಿಯೂ ಕೂಡ. ಇನ್ ಜನರಲ್ ಪ್ಲಾನಿಂಗ್ ಬಗ್ಗೆ ಹೇಳಿ ಅಭಿಷೇಕ್ ಅವರ ಜೀವನದಲ್ಲಿ ಪ್ಲಾನಿಂಗ್.
1: ಸೊ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ, ಎಲ್ಲದಕ್ಕೂ ಒಂದು ಪ್ಲಾನ್ ಇರಲೇಬೇಕು. ಬಿಕಾಸ್ ಟು ಡೂ ಸಮಥಿಂಗ್ ಯು ನೀಡ್ ಅ ಪ್ಲಾನ್. ನಾ ಪರ್ಸನಲಿ ನನ್ನ ಅಬ್ಸರ್ವೇಷನ್ ಇಂದ ಐ ಪ್ಲಾನ್ ಇಟ್ ಲೈಕ್ ಬ್ಲೈಂಡ್ಲಿ ಐ ಪ್ಲಾನ್ ಇಟ್, ಎಕ್ಸಿಕ್ಯೂಷನ್ ಬಂದಾಗ ಐ ಡೂ ಇಟ್ ಇನ್ ಬ್ಲ್ಯಾಕ್ ಅಂಡ್ ವೈಟ್. ಸೊ ಐ ನೀಡ್ ಟು ಪ್ಲಾನ್ ಇಟ್ ಪ್ರಾಪರ್ಲಿ, ಬ್ಲ್ಯಾಕಪ್ ಪ್ಲಾನ್ ಆಗಿರ್ಬೋದು ಅಥವಾ ದ ಮೇನ್ ಇವೆಂಟ್ ಪ್ಲಾನ್ ಆಗಿರ್ಬೋದು, ಐ ನೀಡ್ ಟು ಪ್ಲಾನ್ ಇಟ್ ಪ್ರಾಪರ್ಲಿ. ಸೊ ವೆನ್ ಐ ನ್ಯೂ ದಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತೇಳಿ ಅವಾಗ ಐ ಎಕ್ಸಿಕ್ಯೂಟ್ ಅವರ್ ಐ ಟೇಕ್ ದ ವರ್ಕ್ ಇನ್ ಹ್ಯಾಂಡ್, ಇಲ್ಲಾಂತಂದ್ರೆ ನಾನು ಡೋಂಟ್ ಗೋ ಟು ಟೇಕ್ ದ ರಿಸ್ಕ್. ದಟ್ಸ್ ಹೌ
0: ಕಮಿಂಗ್ ಟು ದ ಅನದರ್ ವರ್ಡ್ ಅದ್ ನೀವು ರಿಸ್ಕ್ ಅಂತ ತಾವು ಹೇಳಿದ್ರೆ ಜೀವನದಲ್ಲಿ ಎಲ್ಲರೂ ಹೇಳ್ತಾರೆ ಮಹಾನ್ ವ್ಯಕ್ತಿಗಳು ರಿಸ್ಕ್ ತಗೊಳ್ಳೇಬೇಕು, ರಿಸ್ಕ್ ಟೇಕರ್ಸ್ ಆಗಲೇಬೇಕು. ಆದ್ರೆ ರಿಸ್ಕಿನ ತಮ್ಮದೇ ಆದಂತ ಒಂದು ಕ್ಷಮತೆ ಇರುತ್ತೆ, ಕೆಪಾಸಿಟಿ ತಕ್ಕಂತೆ ರಿಸ್ಕ್ ತಗೋಬೇಕು. ಈಗ ಯಾರಿಗೆ ಸ್ವಿಮ್ಮಿಂಗ್ ಬರುವುದಿಲ್ಲ ಅವ್ರು ಹೋಗಿ ಈಶಾಡ್ತಾರಂತಾರೆ, ಅದು ಬಹಳ ದೊಡ್ಡ ರಿಸ್ಕ್. ನಿಮ್ಮ ಕ್ಷೇತ್ರದಲ್ಲಿ ತಾವು ತಗೊಂಡಿದ್ದೀನ ರಿಸ್ಕ್, ರಿಸ್ಕಿನ ಲಾಭ ಅಂಡ್ ರಿಸ್ಕಿನ ಒಂದು ನಷ್ಟ ಕೂಡ ಅದ್ರ ಬಗ್ಗೆ ಹೇಳಿ.
1: ಓಕೆ, ಸೊ ರಿಸ್ಕ್ ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಟೇಕನ್ ಅ ಬಿಗ್ ರಿಸ್ಕ್ ಆಕ್ಚುಲಿ ಇನ್ ಲೈಫ್ ವೆನ್ ಇಟ್ ವೆನ್ ಐ ಹ್ಯಾಡ್ ಅ ಚಾನ್ಸ್ ಆಫ್ ಯು ನೋ ಸ್ಟೇಯಿಂಗ್ ಬ್ಯಾಕ್ ಇನ್ ಬಿಕಮಿಂಗ್ ಅ ಕೊರಿಯೋಗ್ರಾಫರ್ ಇನ್ ಜೀ ಕನ್ನಡ ಚಾನಲ್.
0: ಆಲ್ ರೈಟ್,
1: ಸೊ ಐ ಟುಕ್ ಅ ರಿಸ್ಕ್ ಆಫ್ ಬೀಯಿಂಗ್ ದೇರ್, ಸ್ಟೇಯಿಂಗ್ ದೇರ್ ಅಂಡ್ ಫೇಸಿಂಗ್ ಆಲ್ ದ ಚಾಲೆಂಜಸ್. ಬಟ್ ಸಿನ್ಸ್ ಇಟ್ ವಾಸ್ ನಾಟ್ ಇನ್ ಮೈ ಕೆಪಾಸಿಟಿ, ಅದು ನನ್ನ ಕೆಪಾಸಿಟಿಯಲ್ಲಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಐ ಹ್ಯಾಡ್ ಟು ಟೇಕ್ ಬ್ಯಾಕ್ ಟು ಕಮ್ ಬ್ಯಾಕ್ ಫ್ರಮ್ ದೇರ್. ಸೊ ರಿಸ್ಕಿಂಗ್ ಲೈಫ್ ಐ ಹ್ಯಾವ್ ಡನ್ ಅ ಲಾಟ್ ಟೈಮ್ಸ್, ಬಹಳಷ್ಟು ಟೈಮಲ್ಲಿ ನಾನು ರಿಸ್ಕ್ ತೊಗೊಂಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಫೇಸ್ಡ್ ದಟ್ ಚಾಲೆಂಜಸ್ ಆ್ಯಂಡ್ ಐ ಹ್ಯಾವ್ ಕ್ರಾಸ್ಡ್ ಓವರ್ ಆಲ್ಸೋ, ಐ ಹ್ಯಾವ್ ಕಮ್ ಓವರ್ ಆಲ್, ಅದು ನಾನು ದಾಟಿ ಕೂಡ ಬಂದಿದ್ದೀನಿ. ಬಟ್ ಯಾ, ಇಟ್ಸ್ ಅ ಡಿಫ್ರೆಂಟ್ ಚಾಲೆಂಜ್ ಅಗೇನ್, ರಿಸ್ಕ್ ತಗೊಳ್ಳೋದು ಇಸ್ ಅ ಡಿಫ್ರೆಂಟ್ ಚಾಲೆಂಜ್ ಅಗೇನ್.
0: ಬಹಳ ಉತ್ತಮವಾಗಿ ತಿಳಿಸಿದ್ರೆ, ಬಹಳ ಮುಖ್ಯವಾಗಿ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಜನರು ಸುಳ್ಳು ಹೇಳಿ ಹಾ ನಂಗೆ ಬರುತ್ತೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಆದ್ರೆ ನೀವು ಆಚೆ ಇರೋ ವ್ಯಕ್ತಿ ಅವರ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನ ನೋಡಿ ನನ್ನ ಕೈಯಲ್ಲಿ ಇದು ಆಗುದಿಲ್ಲ ಅಂತ ಒಂದ್ ಕಾಲ್ ಹಿಂದ್ ತಗೊಂಡು ಆ ರಿಸ್ಕ್ ತಗೊಳ್ಳಿಲ್ಲ. ಕೆಲವೊಂದ್ ಬಾರಿ ರಿಸ್ಕ್ ತಗೊಳ್ಳದೇ ಇರೋದು ಒಂದು ಉತ್ತಮವಾದ ವಿಷಯ, ಬಹಳ ಒಳ್ಳೆ ವಿಷಯ ಅಂತ ತಿಳಿಸಿದ್ರ. ಸ್ನೇಹಿತರೆ, ದಿಸ್ ಇಸ್ ಯುವ ಧ್ವನಿ ಕಾರ್ಯಕ್ರಮ, ನೀವು ಕೇಳ್ತಾ ಇದ್ರಾ ಬಾಳಕವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 ಎಫ್ಎಂ ಕೆಎಲ್ ಈ ಕನಸು. ಇವತ್ತಿನ ಕಾರ್ಯಕ್ರಮದ ಅತಿಥಿ ಎ ಇವೆಂಟ್ ಓನರ್ ಪ್ಲಸ್ ಡಾನ್ಸ್ ಸ್ಟುಡಿಯೋ ಓನರ್ ಆದ ಅಭಿಷೇಕ್ ಆಂಥನಿ ಅವರು. ಅಭಿಷೇಕ್ ಅವರೇ, ಟೀಮ್ ಲೀಡರ್ ನೀವು, ಲೀಡಿಂಗ್ ಮಾಡಿದ್ರಿ, ಪ್ಲಾನಿಂಗ್ ಮಾಡಿದ್ರಿ, ರಿಸ್ಕ್ ತಗೊಂಡ್ರಿ, ಕೋರಿಯೋಗ್ರಾಫರ್ ನೀವು ಅಂತ ಹೇಳಿದ್ರಿ, ಗುರುಗಳು ನೀವು ಆಗುತ್ತೀರಾ ಅಂತ ಸಂದರ್ಭದಲ್ಲಿ ಟೀಚಿಂಗ್ ಪ್ರೊಫೆಷನ್ ಹೆಂಗಿದೆ, ಮಕ್ಕಳನ್ನ ನೀವು ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಏಕೆಂದ್ರೆ ಚಿಕ್ಕ ಮಕ್ಕಳ ಕಡೆಯಿಂದ ಡಾನ್ಸ್ ಮಾಡಿಸೋಕಿಂತ ಮುಂಚೆ ಅವ್ರು ಬರೋಕಿಂತ ಮುಂಚೆನೆ ಡಾನ್ಸ್ ಮಾಡ್ತಿರ್ತಾರೆ. ಟೀಚರ್ ಆದ ಜೀವನ ಹೆಂಗಿದೆ, ಕೋರಿಯೋಗ್ರಾಫರ್ ಆದ ಜೀವನ ಹೆಂಗಿದೆ?
1: ಆಕ್ಚುಲಿ ಟೀಚರ್ ಇಸ್ ಲೈಫ್ ಇಸ್ ಅ ಬ್ಲೆಸ್ಸಿಂಗ್. ಆಕ್ಚುಲಿ ಫಸ್ಟ್ ವರ್ಡ್ ಬರೋದೇ ಬ್ಲೆಸ್ಸಿಂಗ್, ಯಾಕಂದ್ರೆ ವಿ ಹ್ಯಾವ್ ಟು ಟೇಕ್ ಇಟ್ ಫಸ್ಟ್, ನಾವು ಮೆಂಟಲಿ ನಾವು ಪ್ರಿಪೇರ್ ಆಗಬೇಕು, ದಟ್ ಇಟ್ಸ್ ಅ ಬ್ಲೆಸ್ಸಿಂಗ್. ಸೆಕೆಂಡ್, ಇಟ್ಸ್ ನಾನೇನು ಹೇಳ್ಬೋದು ಅಂತಂದ್ರೆ, ಸಣ್ಣ ಮಕ್ಕಳಿಗೆ ಕಲಿಸೋದು ತುಂಬ ಡಿಫಿಕಲ್ಟ್ ಟಾಸ್ಕ್. ಫಾರ್ ಎಕ್ಸಾಂಪಲ್, ನಾನು ಸ್ಕೂಲ್ಗೆ ಹೋಗ್ತೀನಿ ಈಗ, ಸೊ ಸಬ್ಸೆ ಬೋರಿಂಗ್ ಅಂದ್ರೆ ಎಲ್ಲರ್ಕಿಂತ ಬೋರಿಂಗ್ ಪೀರಿಯಡ್ ಏನಿರುತ್ತೆ ಅದು ಕೆಜಿ ಸೆಕ್ಷನ್ ದೇ. ಯಾಕಂದ್ರೆ ಮಕ್ಕಳಿಗೆ ನಾವು ಹೇಳ್ತಿರ್ತೀವಿ, ದೇ ವಿಲ್ ನಾಟ್ ಬಿ ಹ್ಯಾವಿಂಗ್, ದೇ ವಿಲ್ ಬಿ ನಾಟ್ ಲಿಸ್ನಿಂಗ್ ಟು ಯು. ಸೊ ಇಲ್ಲಿ ಪೇಷನ್ಸ್ ತುಂಬ ಮುಖ್ಯ ವೆನ್ ಇಟ್ ಕಮ್ಸ್ ಟು ಟೀಚಿಂಗ್ ದ ಕಿಡ್ಸ್. ದೊಡ್ಡವರು ಕೇಳ್ತಾರೆ, ಮಾಡ್ತಾರೆ, ಮಾಡಿಸ್ಬೋದು, ಆದರೆ ಕಿಡ್ಸ್ ಅಂತ ಬಂದಾಗ ಇಟ್ಸ್ ರಿಯಲಿ ಡಿಫಿಕಲ್ಟ್ ಫಾರ್ ಅಸ್ ಟು ಟ್ರೈನ್ ದೆಮ್. ಯಾಕಂದ್ರೆ ನಾವು ಪ್ರತಿಯೊಂದು ಸ್ಟೆಪ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಕಲಿಸಿ ಅವ್ರ ಕೈ ಹಿಡ್ಕೊಂಡು ಕಲಿಸ್ಬೇಕಾಗುತ್ತೆ ಸಮಟೈಮ್ಸ್. ಸೊ ಟೀಚಿಂಗ್ ಫೀಲ್ಡ್ ಇಸ್ ಅ ಬ್ಲೆಸ್ಸಿಂಗ್. ಆಕ್ಚುಲಿ ಇಟ್ಸ್ ಅ ಬ್ಲೆಸ್ಸಿಂಗ್, ಬಟ್ ಅದೇ ಥರ ಇಟ್ಸ್ ಲಾಟ್ ಆಫ್ ಚಾಲೆಂಜಸ್. ಅಗೇನ್, ಟೀಚಿಂಗ್ ಇಸ್ ನಾಟ್ ಸೋ ಈಸಿ, ಬಟ್ ಮೇಕಿಂಗ್ ಚಿಲ್ಡ್ರನ್ ಅಂಡರ್ಸ್ಟ್ಯಾಂಡ್ ಇದೇನಿದೆ, ವಾಟ್ ಇಸ್ ದಿಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟೀಚಿಂಗ್ ಫೀಲ್ಡ್ ಅಲ್ಲಿ.
0: ಹ್ಯಾಂಡ್ಲಿಂಗ್ ಕಿಡ್ಸ್ ಅಂತ ತಾವು ಹೇಳಿದ್ರಿ, ಬಹಳ ಮುಖ್ಯವಾಗಿ ಆ ಎಲ್ ಕೆ ಜಿ ಸ್ಟೂಡೆಂಟ್ಸ್ ಬಗ್ಗೆ ಹೇಳುವಾಗ ಕಣ್ ಮುಂದೆ ದೃಶ್ಯಗಳು ಬರ್ತಾ ಇದೆ. ಏಕೆಂದ್ರೆ ಡಾನ್ಸ್ ಅವ್ರ ಕಡೆಯಿಂದ ಮಾಡಿಸೋಕಿಂತ ಮುಂಚೆ ಅವರೇ ತಮ್ಮ ರಿದಮ್ನಲ್ಲಿ. ಈಗ ತಾವು ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಟೀಚಿಂಗ್ ಒಂದು ಬ್ಲೆಸ್ಡ್ ಪ್ರೊಫೆಷನ್ ಅಂತ.
1: ಹೌದು,
0: ಡಿವೋಷನ್ ಬಗ್ಗೆ ಮಾತನಾಡೋಣ. ತಮ್ಮ ಜೀವನದಲ್ಲಿ ಡಿವೋಷನ್, ಭಕ್ತಿ, ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ಭಕ್ತಿ ಬೇಕು. ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಕಮ್ಮಿ ಅಭಿಷೇಕ. ತಮ್ಮ ಕಡೆ ಅದು ತಮ್ಮ ಉತ್ತರದ ಮುಖಾಂತರ, ತಾವು ಮಾಡಿರೋ ಕೆಲಸದ ಮುಖಾಂತರ ಗೊತ್ತಾಗುತ್ತೆ. ತಮ್ಮ ಡಾನ್ಸ್ ಸ್ಟುಡಿಯೋ ಹೆಸರೇ ಬ್ಲೆಸ್ಡ್ ಇದೆ. ಡಿವೋಷನ್, ಭಕ್ತಿ ಬಗ್ಗೆ ಹೇಳಿ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭಕ್ತಿ ಎಷ್ಟು ಮುಖ್ಯ ಅದರ ಬಗ್ಗೆ.
1: ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ಸ್ಪಿರಿಚುಯಾಲಿಟಿ, ಇಟ್ಸ್ ಆಲ್ ಅಬೌಟ್ ಯು ನೋ ಹೌ ಡೆಡಿಕೇಟೆಡ್ ಯು ಆರ್ ಟು ದ ಯೋರ್ ಸ್ಪಿರಿಚುಯಾಲಿಟಿ, ಸ್ಪಿರಿಚುವಲ್ ವರ್ಲ್ಡ್ ಅಂತ ಹೇಳ್ಬೋದು. ವೈ? ಬಿಕಾಸ್ ಇಲ್ಲಿವರೆಗೂ ನಾನು ಏನು ಬಂದಿದ್ದೀನಿ, ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದ ಗಾಡ್ ಹೂಮ್ ಐ ಟ್ರಸ್ಟ್. ಸೊ ಮೈ ಪ್ರೇಯರ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಡೈಲಿ 1 hour ಆರ್ 2 hours ನಾವು ಆಕ್ಚುಲಿ ವಿ ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ಗಾಡ್, ಬಿಕಾಸ್ ವಾಟ್ ಎವರ್ ವಿ ಆರ್ ಟುಡೇ ಇಟ್ಸ್ ಬಿಕಾಸ್ ಆಫ್ ಹಿಸ್ ಬ್ಲೆಸ್ಸಿಂಗ್ಸ್. ಇಸ್ ಏನಂತ ಹೇಳ್ಬೋದು, ಇಟ್ಸ್ ಬಿಕಾಸ್ ಆಫ್ ಹಿಸ್ ಗ್ರೇಸ್ ದಟ್ ಯು ನೋ ಆನರ್ಸ್. ಯಾಕಂದ್ರೆ ಸ್ಪಿರಿಚುಯಾಲಿಟಿ ಇಲ್ಲ ಅಂತಂದ್ರೆ ವಿ ವಿಲ್ ಫಾಲ್ ಇನ್ ಟು ರಾಂಗ್ ವೇಸ್, ವಿಲ್ ಫಾಲ್ ಇನ್ ಟು ರಾಂಗ್ ಪಾತ್ಸ್. ತುಂಬ ಕಷ್ಟ ಆಗ್ಬಿಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಪ್ಲಾನಿಂಗ್ ಸಮಥಿಂಗ್ ಆಲ್ಸೋ ಯು ನೀಡ್ ಗಾಡ್ಸ್ ಗ್ರೇಸ್, ಗಾಡ್ಸ್ ಹ್ಯಾಂಡ್. ಅವ್ರದ್ದು ಮಾರ್ಗದರ್ಶನ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಐ ಆಲ್ವೇಸ್ ಸ್ಪೆಂಡ್ ಮೈ ಟೈಮ್ ವಿತ್ ಪ್ರೇಯರ್ ಬಿಫೋರ್ ಡೂಯಿಂಗ್ ಎನಿಥಿಂಗ್, ಬಿಫೋರ್ ಕಮಿಂಗ್ ಔಟ್, ಬಿಫೋರ್ ಟೀಚಿಂಗ್. ಐ ಆಲ್ವೇಸ್ ಸ್ಪೆಂಡ್ ಟೈಮ್ ವಿತ್ ಗಾಡ್. ಐ ಆಸ್ಕ್ ಗಾಡ್, ಐ ಪ್ರೇ ಗಾಡ್ ದಟ್ ಯು ಬ್ಲೆಸ್ ಮೀ ದಿಸ್ ಡೇ. ಸೊ ಆಕ್ಚುಲಿ ವರ್ಡ್ ಬ್ಲೆಸ್ಡ್ ಬಂದಿದ್ದು, ನಾನು ಪ್ರೇಯರಲ್ಲಿ ಕೂತ್ಕೊಂಡಿದ್ದಾಗ ಐ ಜಸ್ಟ್ ಹರ್ಡ್ ಅ ವಾಯ್ಸ್ ದಟ್ ಬ್ಲೆಸ್ಡ್. ಸೊ ದಟ್ಸ್ ಹೌ ಐ ಡಿರೈವ್ಡ್ ಇಟ್ ಫ್ರಮ್ ದೇರ್ ಅಂಡ್ ಐ ಆಡೆಡ್ ಇಟ್ ಟು ಮೈ ಡ್ಯಾನ್ಸ್ ಸ್ಟುಡಿಯೋ.
0: ಇದೊಂದು ಬಹಳ ಮುಖ್ಯವಾದ ಪಾಠ ಆಚೆ ನೀವು ಹೇಳ್ತಾ ಇದ್ದೀರಿ. ಯಾಕೆಂದ್ರೆ ಯುವಕ ಯುವತಿಯರು ಏನ್ ಹೇಳ್ತಾರೆ, ಪ್ರಾರ್ಥನೆ ಮಾಡುವುದಾಗಿರ್ಲಿ, ಭಕ್ತಿಯ ಮಾರ್ಗ ಆಗಿರ್ಲಿ, ದೇವರ ಇದು ಮಾಡುವುದು, ಒಂದು ವಯಸ್ಸಾದ ತಕ್ಷಣ, ರಿಟೈರ್ಮೆಂಟ್ ಆದ ತಕ್ಷಣ ಭಕ್ತಿ ಮಾಡಬಹುದು ಅಂತ. ಆದ್ರೆ ತಾವು ತಮ್ಮ ಕೆಲಸದಲ್ಲಿ ಪ್ರಾರಂಭ ಮಾಡೋ ಕೆಲಸಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತೀರಾ, ಆ ದೇವರ ಕೃಪೆ ಸಿಗ್ಲಿ ಅಂತ. ಬಹಳ ಮುಖ್ಯವಾದ ವಿಷಯವನ್ನ ನೀವು ಕೊಡ್ತಾ ಇದ್ದೀರಾ ಆಚೆ, ಒಂದು ಉತ್ತಮ ಲೆಸನ್ ಅನ್ನ ಕೊಡ್ತಾ ಇದ್ದೀರಾ. ಸ್ನೇಹಿತರೆ, ದಿಸ್ ಇಸ್ ಯುವ ಧ್ವನಿ ಕಾರ್ಯಕ್ರಮ. ಅಭಿಷೇಕ್ ಆಂಟನಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈಗ ಡಾನ್ಸ್ ಆಯ್ತು, ನಾವು ತಮ್ಮ ಕೋರಿಯೋಗ್ರಫಿ ಆಯ್ತು, ಅಂಡ್ ತಾವು ಇವೆಂಟ್ ಆರ್ಗನೈಸಿಂಗ್ ಅದ್ರ ಬಗ್ಗೆನೂ ಆಯ್ತು, ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದೆ, ಎಲ್ಲರೂ ತಮ್ಮ ತಲೆ ತಗ್ಗಿಸಿ ಮೊಬೈಲ್ ನಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾ ತಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ರೋಲ್ ಪ್ಲೇ ಮಾಡುತ್ತೆ, ಅದು ತಮ್ಮ ಲಾಭಕ್ಕೆ ಅಂಡ್ ಆಲ್ಸೋ ಆಚೆ ತಮ್ಮ ಎಫೆಕ್ಟ್ಸ್ ಅದ್ರ ಬಗ್ಗೆ.
1: ಸೊ ಸೋಷಿಯಲ್ ಮೀಡಿಯಾ ಈಗ ಮೊದಲು ಅಷ್ಟು ಇದನ್ನು ಇರಲಿಲ್ಲ, ಎಫೆಕ್ಟಿವ್ ಇರಲಿಲ್ಲ, ಬಿಕಾಸ್ ದೋಸ್ ಡೇಸ್ ಬ್ಯಾಕ್ ಡೇಸ್ ಅಲ್ಲಿ ತುಂಬಾ ಕಡಿಮೆ ಇತ್ತು. ಬಟ್ ನಾವು ಈಗಿನ ಕಾಲದಲ್ಲಿ ನೋಡಿದ್ರೆ ಸೋಷಿಯಲ್ ಮೀಡಿಯಾನೇ ಎಲ್ಲ ಆಗಿದೆ, ಲೈಕ್ ಎವ್ರಿಥಿಂಗ್ ಇಸ್ ಸೋಷಿಯಲ್ ಮೀಡಿಯಾ. ಸೊ ಇಟ್ ಈಸ್ ವೆರಿ ಗುಡ್ ಅಟ್ ಟರ್ಮ್ಸ್, ನಾವು ಯಾವ ಥರ ಯೂಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾನ. ಸೊ ಆರ್ ವಿ ಯೂಸಿಂಗ್ ಇಟ್ ಫಾರ್ ದ ಮಾರ್ಕೆಟಿಂಗ್, ಆರ್ ಯು ಯೂಸಿಂಗ್ ಇಟ್ ಫಾರ್ ದ ಪಬ್ಲಿಸಿಟಿ ಆರ್ ಫಾರ್ ಯೋರ್ ಫೇಮ್? ಸೊ ದೇರ್ ಆರ್ ಮೆನಿ ಸೆಕ್ಟರ್ಸ್ ಇನ್ ಸೋಷಿಯಲ್ ಮೀಡಿಯಾ. ಸೊ ಐ ಡೋಂಟ್ ಸೇ ದಟ್ ಇಟ್ ಈಸ್ ಗುಡ್, ನಾರ್ ಐ ಸೇ ಇಟ್ ಇಸ್ ಬ್ಯಾಡ್. ಸೊ ಬೋತ್ ಎರಡೂ ಬ್ಯಾಲೆನ್ಸ್ ಇದೆ, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಐಮ್ ಯೂಸಿಂಗ್ ಇಟ್ ಫಾರ್ ರಾಂಗ್ ಪರ್ಪಸ್ ಅದು ರಾಂಗ್ ಆಗೇ ಇರುತ್ತೆ, ಇಫ್ ಐ ಆಮ್ ಯೂಸಿಂಗ್ ಇಟ್ ಫಾರ್ ರೈಟ್ ಪರ್ಪಸ್ ಅದು ಕರೆಕ್ಟ್ ಆಗಿರುತ್ತೆ. ಸೊ ಬೇಸಿಕ್ಲಿ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಫಾರ್ ಮೀ ಇಟ್ಸ್ ವೆರಿ ಬೆನಿಫಿಷಿಯಲ್, ಯಾಕಂದ್ರೆ ಇವೆಂಟ್ಸ್ಗೋಸ್ಕರ ಅಥವಾ ಡಾನ್ಸ್ಗೋಸ್ಕರ ಐ ನೀಡ್ ಟು ಕಂಟಿನ್ಯೂಸ್ಲಿ ಕೀಪ್ ಪೋಸ್ಟಿಂಗ್ ವಿಡಿಯೋಸ್ ಅಥವಾ ನಂದೇನು ಪ್ರೋಗ್ರಾಮ್ಸ್ ಇದೆ ನಂದೇನು, ಬಿಕಾಸ್ ಪೀಪಲ್ ವಾಚ್ ಥ್ರೂ ದ್ಯಾಟ್ ಅಂಡ್ ದೆನ್ ಗೆಟ್ ಎನ್ ಐಡಿಯಾ ಏನು ಮಾಡ್ಬೋದು. ಸೊ ದಟ್ಸ್ ಹೌ ಇಟ್ಸ್ ಬೆನಿಫಿಷಿಯಲ್ ಫಾರ್ ಪೀಪಲ್ ಟು ಗೆಟ್ ಟು ನೋ ಕಿ ವಾಟ್ ಐ ಆಮ್ ಡೂಯಿಂಗ್, ಆ್ಯಕ್ಚುಲಿ ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡಬಾರ್ದು. ಸೊ ಇವ್ರ ಕ್ವಾಲಿಟಿ ಯಾವ ಥರ ಇದೆ, ಇವ್ರದ್ದು ಆರ್ಗನೈಸೇಷನ್ ಯಾವ ಥರ ಇದೆ, ಇವ್ರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಸೊ ಅಲ್ಲಿಂದ ನಮಗೆ ಕಾಂಟ್ಯಾಕ್ಟ್ಸ್ ಬರುತ್ತೆ ಆ್ಯಕ್ಚುಲಿ. ಸೊ ಈಗ ರೀಸೆಂಟ್ಲಿ ಆಗಿ ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಬಂದಿದ್ದು ಆಲ್ಮೋಸ್ಟ್ ಫ್ರಮ್ ಇನ್ಸ್ಟಾಗ್ರಾಮ್ ಅಂದೆ, ಯಾಕಂದರೆ ಜನರು ನೋಡ್ತಾರೆ ಇವ್ನು ಏನು ಮಾಡ್ತಾ ಇದ್ದಾನೆ, ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದನೇ ನಾನು ಲೈಕ್ ಐ ಕನೆಕ್ಟ್ ವಿತ್ ಪೀಪಲ್ ಔಟ್ಸೈಡ್ ಅಂಡ್ ಸೈಡ್. ಸೊ ಬೆನಿಫಿಷಿಯಲ್ ಇದೆ, ಬಟ್ ಗೋ ಟು ಸಿ ಬ್ಯಾಡ್ ಸೈಡ್. ಇಫ್ ಐ ಆಮ್ ಯೂಸಿಂಗ್ ಇಟ್ ಫಾರ್ ದ ರಾಂಗ್ ಪರ್ಪಸ್, ಇಫ್ ಐ ಆಮ್ ಡೂಯಿಂಗ್ ಸಮ್ ರಾಂಗ್ ಅಬ್ಯೂಸಿವ್ ಥಿಂಗ್ಸ್ ಆನ್ ಇನ್ಸ್ಟಾಗ್ರಾಮ್, ದೆನ್ ಇಟ್ಸ್ ವೆರಿ ಬ್ಯಾಡ್. ಬಿಕಾಸ್ AI ಟೇಕ್ ಓವರ್ ಆಗಿದೆ ಈಗ, ಯು ಕ್ಯಾನ್ ಡೂ ಎನಿಥಿಂಗ್ ಆನ್ AI. AI ಅಲ್ಲಿ ಏನು ಬೇಕಾದರೂ ಮಾಡ್ಬೋದು. ಜಸ್ಟ್ ಇಫ್ ಯು ಹ್ಯಾವ್ ಅ ಫೋಟೋ ಆರ್ ಇಫ್ ಯು ಡೋಂಟ್ ಹ್ಯಾವ್ ಅ ಫೋಟೋ, ಯು ಜಸ್ಟ್ ಪ್ರಾಂಪ್ಟ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಡೂ ಮೆನಿ ಥಿಂಗ್ಸ್ ಇನ್ AI ರೈಟ್ ನೌ. ಸೊ ವೆನ್ ಇಟ್ಸ್ ಇಟ್ ಡಿಪೆಂಡ್ಸ್ ಆಲ್ ಅಪಾನ್ ಅಸ್, ನಾವು ಯಾವ ಥರ ಯೂಸ್ ಮಾಡ್ತೀವಿ, ಯಾವ ಉದ್ದೇಶಕ್ಕೋಸ್ಕರ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ಇದೆ. ಇಫ್ ಯು ಯೂಸಿಂಗ್ ಇಟ್ ಫಾರ್ ದ ಗುಡ್ ಥಿಂಗ್, ಇಟ್ ಈಸ್ ಇಟ್ಸ್ ಟೋಟಲಿ 100% ಗುಡ್ ಥಿಂಗ್. ಇಫ್ ಯು ಯೂಸಿಂಗ್ ಇಟ್ ಫಾರ್ ದ ಬ್ಯಾಡ್ ಥಿಂಗ್, ಸೊ ಇಟ್ ಈಸ್ ಬ್ಯಾಡ್, ವರ್ಸ್ಟ್ ಆಗ್ಬಿಡುತ್ತೆ.
0: ಅಂಡ್ ಈಗ ಕಮಿಂಗ್ ಬ್ಯಾಕ್ ಟು ಡಾನ್ಸ್, ಬಹಳಷ್ಟು ಜನರು ಈ ಒಂದು ಡಾನ್ಸ್ ಅನ್ನ ಆಯ್ಕೆ ಮಾಡ್ಕೋತಾರೆ ಸಮರ್ ವೆಕೇಶನ್ ಎಲ್ಲ ಒಂದು ಇದಿರ್ಬೋದು ಸ್ಟೂಡೆಂಟ್ಸ್, ಅಥವಾ ಕೆಲವೊಬ್ರು ತಮ್ಮ ಆರೋಗ್ಯ ಸಂಬಂಧಿತ ಅಂತ ಸಂದರ್ಭದಲ್ಲಿ ಹೆಲ್ತ್ ಹ್ಯಾಸ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಮಾನಸಿಕ ಅಂಡ್ ದೈಹಿಕವಾಗಿ ಇದು ಬಹಳ ಲಾಭ ಕೊಡುತ್ತೆ ಅದು ನನಗೂ ಗೊತ್ತು. ಡಾನ್ಸ್ ಅಂತ ಸಂದರ್ಭದಲ್ಲಿ ಯಾವ ಒಂದು ಆರ್ಟ್ ಫಾರ್ಮ್ ಜನ ಆಯ್ಕೆ ಮಾಡ್ಕೋಬಹುದು? ನಾನೀಗ ಪ್ರಾರಂಭ ಮಾಡ್ತೇನೆ ವಿತ್ ರೆಸ್ಪೆಕ್ಟ್ ಟು ಗೃಹಿಣಿಯರು, ಹೌಸ್ ವೈಫ್ಸ್ ಅಂಡ್ ಆಲ್ಸೋ ಆ ಒಂದು ಇವರು ಕ್ಷೇತ್ರದವರು ಯಾರು ವರ್ಕಿಂಗ್ ಕ್ಲಾಸ್ ಇರ್ತಾರೆ, ಅವ್ರಿಗೆ ಯಾವ ಟೈಪ್ ಆಫ್ ಡಾನ್ಸ್ ಫಾರ್ ದಿಯರ್ ಹೆಲ್ತ್ ಅಂಡ್ ಮೆಂಟಲ್
1: ಹೆಲ್ತ್? ಸೊ ಆಕ್ಚುಲಿ ಜುಂಬಾ ಇಸ್ ಅ ಡಾನ್ಸ್ ಫಾರ್ಮ್ ಆಕ್ಚುಲಿ, ಈಗ ಅದು ಫಿಟ್ನೆಸ್ ಒಳಗಡೆ ಬರುತ್ತೆ. ಸೊ ಜುಂಬಾ ಇಸ್ ಡಿರೈವ್ಡ್ ಫ್ರಮ್ ಆಫ್ರಿಕನ್ ವರ್ಡ್, ಸೊ ಇಟ್ಸ್ ಆಫ್ರಿಕನ್ ಡಾನ್ಸ್ ದಿಸ್ ಥಿಂಗ್. ಸೊ ಜುಂಬಾ ಅಲ್ಲಿ ತುಂಬಾ ಇದೆ, ಎಕ್ವಾ ಜುಂಬಾ ಇದೆ, ಅಂಡ್ ಐ ಡೋಂಟ್ ನೋ ಮಚ್ ಅಬೌಟ್ ಜುಂಬಾ ಯಾಕಂದ್ರೆ ನಾನು ಅದಷ್ಟು ಜುಂಬಾ ಮಾಡಲ್ಲ. ಬಟ್ ಕಮಿಂಗ್ ಬ್ಯಾಕ್ ಟು ದ ಹೆಲ್ತ್ ಪರ್ಪಸ್, ಡಾನ್ಸ್ ಇಸ್ ಅ ಕಂಪ್ಲೀಟ್ ಬಾಡಿ ಎಕ್ಸಸೈಸ್. ಸೊ ನೀವು ಡಾನ್ಸ್ ಡೈಲಿ 1 hour ಮಾಡಿದ್ರೆ ಮೈಂಡ್ ತುಂಬಾ ಫ್ರೆಶ್ ಇರುತ್ತೆ, ಬಾಡಿ ಆಕ್ಟಿವೇಟ್ಸ್ ಆಗುತ್ತೆ, ಲೈಕ್ ಡೆಡ್ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಸೊ ನಮಗೆ ಹೇಗಿದೆ ಅಂತಂದ್ರೆ, ನಾನು ಕಂಟಿನ್ಯೂಸ್ ಡಾನ್ಸ್ ಮಾಡೋದ್ರಿಂದ ಡೈಲಿ ನಾನು ಸ್ಕೂಲಲ್ಲಾಗಲಿ ಅಥವಾ ಕ್ಲಾಸಲ್ಲಾಗಲಿ ಐ ಟೇಕ್ ಔಟ್ ಟೈಮ್, ಅಂಡ್ ಪರ್ಸ್ನಲಿ ಅಪಾರ್ಟ್ ಫ್ರಮ್ ಟೀಚಿಂಗ್, ಟೀಚಿಂಗ್ ಅಲ್ಲಿ ವಿ ಡೋಂಟ್ ಪುಟ್ ಲಾಟ್ ಆಫ್ ಎಫರ್ಟ್ಸ್, ಟೀಚಿಂಗ್ ಅಲ್ಲಿ ನಾನು ಜಾಸ್ತಿ ಎಫರ್ಟ್ಸ್ ಹಾಕಲ್ಲ. ಬಟ್ ವೆನ್ ಇಟ್ ಕಮ್ ಟು ಪರ್ಸನಲ್ ಪ್ರಾಕ್ಟಿಸ್ ಸೆಷನ್ಸ್, ಫಾರ್ ಮೀ ಇಟ್ ಇಸ್ ವೆರಿ ರಿಲ್ಯಾಕ್ಸಿಂಗ್ ಕೈಂಡ್ ಆಫ್, ಲೈಕ್ ಫುಲ್ ಸ್ಟ್ರೆಸ್ಫುಲ್ ಆದಂತ ವಿಷಯದಲ್ಲಿ ಇಫ್ ಯು ಪರ್ಫಾರ್ಮ್, ಲೈಕ್ ಇಫ್ ಯು ಡಾನ್ಸ್ ಔಟ್ ಯುವರ್ ಸೋಲ್, ಸೊ ಇಟ್ಸ್ ಅ ವೆರಿ ರಿಫ್ರೆಶಿಂಗ್ ಎಕ್ಸಸೈಸ್. ಸೊ ಫಾರ್ ಲೇಡೀಸ್ ಐ ವುಡ್ ಸಜೆಸ್ಟ್ ಜುಂಬಾ ಆರ್ ಬಾಲಿವುಡ್ ಸೆಷನ್ಸ್, ತುಂಬಾ ಯೂಸ್ಫುಲ್ ಇರುತ್ತೆ ಲೇಡೀಸ್ಗೋಸ್ಕರ, ಬಿಕಾಸ್ ಬಾಲಿವುಡ್ ಸಾಂಗ್ಸ್ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಬಾಲಿವುಡ್ ಆಗಲಿ ಸ್ಯಾಂಡಲ್ವುಡ್ ಆಗಲಿ. ಸೊ ಪೀಪಲ್ ವಿಲ್ ಎಂಜಾಯ್ ಅಕಾರ್ಡಿಂಗ್ ಟು ದೇ ಆರ್ ಲೈಕ್ ಅವ್ರ ಸಾಂಗ್ಸ್ ಟೇಸ್ಟ್ಗೋಸ್ಕರ ದೇ ವಿಲ್ ಆಬ್ವಿಯಸ್ಲಿ ಎಂಜಾಯ್. ಬಟ್ ಫ್ರಮ್ ಫಾರ್ ಫಾರ್ ನಾವು ಜುಂಬಾ ಅಂಡ್ ರೀಸೆಂಟ್ಲಿ ಪಿಲಾಟೆ ಅಂತ ಕೇಳಿದೆ ನಾನು. ಪಿಲಾಟೆ ಎಕ್ಸಸೈಸಸ್, ದಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಸೆಷನ್, ಇಟ್ಸ್ ಡಸಂಟ್ ಕಮ್ ಅಂಡರ್ ಡಾನ್ಸ್. ಬಟ್ ಗೋ ಟು ಗೋ ಜುಂಬಾ ಮತ್ತೆ ಬಾಲಿವುಡ್ ಸೆಷನ್ಸ್ ಈಗ ತುಂಬಾ ಎಫೆಕ್ಟಿವ್ ಇರುತ್ತೆ. ಸೊ ಲಾಟ್ ಆಫ್ ಬೆನಿಫಿಷಿಯಲ್ ಫಾರ್ ಫಿಟ್ನೆಸ್ ಅಂಡ್ ಫಾರ್ ಯೋರ್ ಗ್ರೋತ್, ಪರ್ಸನಲ್ ಗ್ರೋತ್ ಆಲ್ಸೋ.
0: ಡಾನ್ಸ್ ಕೊರಿಯೋಗ್ರಾಫರ್ ಆದ ನೀವು, ನಿಮಗೊಂದು ಪ್ರಶ್ನೆ. ಈಗ ಬಹಳಷ್ಟು ಮಹಿಳೆಯರು, ಗೃಹಿಣಿಯರು, ಹೌಸ್ ವೈಫ್ಸ್, ಅವರು ತಮ್ಮ ಮನೆ ಕೆಲಸ ಮಾಡ್ತಾರೆ, ಪರಿವಾರದ ಬಗ್ಗೆ ವಿಚಾರ ಮಾಡ್ತಾರೆ, ಕೊನೆಯಲ್ಲಿ ಅವರ ಬಗ್ಗೆ ವಿಚಾರ ಮಾಡ್ತಾರೆ. ಅವರಿಗೆ ಆಸೆ ಇದ್ದೇ ಇರುತ್ತೆ. ನಾನು ನೋಡಿದ್ದೇನೆ ನನ್ನ ವೈಯಕ್ತಿಕ ಜೀವನದಲ್ಲಿ ಎಲ್ಲಾ ಹೆಣ್ಮಕ್ಳು ದೇ ಡಾನ್ಸ್ ವೆಲ್. ತಾವು ಕೊರಿಯೋಗ್ರಾಫರ್ ಆಗಿ ಶಿಕ್ಷಕರಾಗಿ ಕಲಿಸುವಾಗ ಯಾರ್ದಾರು ಜೀವನದಲ್ಲಿ ಬದಲಾವಣೆ ಆಗಿದೆಯಾ ವಿತ್ ರೆಸ್ಪೆಕ್ಟ್ ಟು ಎನಿ ಹೌಸ್ ವೈಫ್, ಸೊ ದಟ್ ಅದು ಒಂದು ಒಳ್ಳೆಯ ಸಂದೇಶ ಆಗಿ ಹೋಗಬಹುದು,
1: ರೈಟ್,
0: ಮೋಟಿವೇಟ್ ಆಗಿ?
1: ಎಸ್, ಐ ಹ್ಯಾವ್ ಸೀನ್ ಲೈಕ್ ಫ್ಯೂ ಲೇಡೀಸ್ ನಮ್ಮ ಹತ್ರ ಬರ್ತಿದ್ರು ಹೂ ಆರ್ ಯು ನೋ ಮೆಂಟಲಿ ಟೂ ಮಚ್ ಸ್ಟ್ರೆಸ್ಡ್ ಅಂಡ್ ಕ್ಯಾಪ್ಚರ್ಡ್ ಫ್ಯಾಮಿಲಿ ಟೈಮ್ ಅವರು ಅದು ಅವರಿಗೆ ಆಗ್ತಾ ಇರಲಿಲ್ಲ. ಸೊ ವೆನ್ ದೇ ಸ್ಟಾರ್ಟೆಡ್ ಕಮಿಂಗ್ ಟು ಅವರ್ ಡಾನ್ಸ್ ಸ್ಟುಡಿಯೋ, ಸ್ಟಾರ್ಟೆಡ್ ಲರ್ನಿಂಗ್, ಸ್ಟಾರ್ಟೆಡ್ ಗ್ರೋಯಿಂಗ್, ನಾವು ಒನ್ಸ್ ದೇ ಹ್ಯಾಡ್ ಟೋಲ್ಡ್ ಮಿ ಕಿ ನಾವೇ ಫೀಲ್ ಟೋಟಲಿ ರಿಲ್ಯಾಕ್ಸ್ಡ್, ಯಾಕಂದ್ರೆ ನಾವು ಡಾನ್ಸ್ ನಾವು ಬರ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್. ಸೊ ಐ ಆಮ್ ಏಬಲ್ ಟು ಯು ನೋ ಥಿಂಕ್, ನಾನು ಯೋಚನೆ ಮಾಡೋಕ್ಕೆ ತುಂಬ ಸಮಯ ಮೊದಲು ತಗೋತಾ ಇದ್ದೆ, ಈಗಿಲ್ಲ. ಸೊ ಐ ಆಮ್ ಎಂಜಾಯಿಂಗ್ ವಿತ್ ಮೈ ಫ್ಯಾಮಿಲಿ, ರಿಲ್ಯಾಕ್ಸ್ಡ್ ಇದ್ದೀನಿ. ಸೊ ದಟ್ಸ್ ಹೌ ಐ ಗಾಟ್ ಅ ಕಮೆಂಟ್. ಬಟ್ ಗೋ ಟು ಸೇ ಡಾನ್ಸ್ ಇಸ್ ಆಕ್ಚುಲಿ ವೆರಿ ರಿಲ್ಯಾಕ್ಸಿಂಗ್ ಎಕ್ಸಸೈಸ್ ಬಿಕಾಸ್ ಕಂಪ್ಲೀಟ್ ಬಾಡಿ ನಾವು ವರ್ಕೌಟ್ ಮಾಡ್ತೀವಿ. ಆಮೇಲೆ ಇಟ್ ಆಲ್ ಡಿಪೆಂಡ್ಸ್ ಮೆಂಟಲಿ, ಮೆಂಟಲಿ ನಾವು ಫ್ರೆಶ್ ಆಗಿರ್ತೀವಿ, ಫ್ರೀ ಆಗಿರ್ತೀವಿ ಡಾನ್ಸ್ ಮಾಡುವಾಗ. ಬಿಕಾಸ್ ನಾವು ಕೆಲವೊಂದು ಬಾಡಿ ಮೂಮೆಂಟ್ಸ್ ಏನಿರುತ್ತೆ, ಮಸಲ್ಸ್ ಏನಿರುತ್ತೆ, ನಾವು ಯೂಸ್ ಮಾಡಲ್ಲ ಆರ್ ಡೈಲಿ ರೊಟೀನ್ಸ್ ಅಲ್ಲಿ, ನಾವು ಕಂಪ್ಲೀಟ್ ಆಗಿ ಯೂಸ್ ಮಾಡಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಡಾನ್ಸ್ ವಿ ಟಾಪ್ ಟು ಬಾಟಮ್ ನಾವು ಮೂಮೆಂಟ್ಸ್ ಮಾಡ್ತೀವಿ, ಮಾಡಿಸ್ತೀವಿ. ಸೊ ದಟ್ಸ್ ಹೌ ಐ ಗಾಟ್ ಇನ್.
0: ಫ್ಯಾಬ್ಯುಲಸ್.
1: ಯೆಸ್,
0: ಈವೆಂಟ್ಸ್ ಬಗ್ಗೆ ಮಾತನಾಡೋಣ. ಎ ಈವೆಂಟ್,
1: ಓಕೆ,
0: ಯಾವೆಲ್ಲ ಈವೆಂಟ್ಸ್ ಆರ್ಗನೈಸ್ ಮಾಡುತ್ತೆ ಅದ್ರ ಬಗ್ಗೆ ತಿಳಿಸಿ.
1: ಸೊ ಎ ಇವೆಂಟ್ಸ್ ಬಂದ್ಬಿಟ್ಟು ಕಾರ್ಪೊರೇಟ್ ಇವೆಂಟ್ಸ್ ಆಗಲಿ, ವೆಡ್ಡಿಂಗ್ ಸಂಗೀತ ಆಗಲಿ, ಹಲ್ದಿ ಸೆಟಪ್ಸ್ ಆಗಲಿ, ಆ್ಯಂಡ್ ಫಾರ್ ಎಕ್ಸಾಂಪಲ್ ಡಾನ್ಸ್ ಕಾಂಪಿಟೇಷನ್ಸ್ ಯಾರಾದರೂ ಇಡೋದಾದರೆ, ಫಾರ್ ವಿ ಆರ್ಗನೈಸ್, ನಾವು ಹೆಲ್ಪ್ ಮಾಡಿ ಅವ್ರಿಗೆ ಆರ್ಗನೈಸ್ ಮಾಡಿ, ವಿ ಇವನ್ ಗೆಟ್ ಕ್ರೌಡ್ಸ್ ಫಾರ್ ದೆಮ್. ಸೊ ದೇರ್ ಆರ್ ಮೆನಿ ಇವೆಂಟ್ಸ್ ಲೈಕ್ ವಿಚ್ ವಿ ಡೂ, ಫಾರ್ ಎಕ್ಸಾಂಪಲ್ ಸ್ಮಾಲ್ ಟು ಬಿಗ್ ಸ್ಕೇಲ್. ಸೊ ಆಲ್ ಇವೆಂಟ್ಸ್ ವಿ ಆರ್ ಟೇಕಿಂಗ್ ರೈಟ್ ನಾವು, ನಾವು ಬಿಗ್ ಸ್ಕೇಲಲ್ಲಿ ಯಾವುದೂ ಮಾಡಿಲ್ಲ. ಸೊ ವಿ ಹ್ಯಾವ್ ಡನ್ ಆಲ್ ಸ್ಮಾಲ್ ಸ್ಕೇಲ್ ಇವೆಂಟ್ಸ್ ಓನ್ಲಿ, ಬಟ್ ಇನ್ ಫ್ಯೂಚರ್ ವಿ ಆರ್ ಪ್ಲಾನಿಂಗ್ ಟು ಗೋ ಫಾರ್ ಅ ಬಿಗ್ ಸ್ಕೇಲ್.
0: ಡಾನ್ಸ್ ಸ್ಟುಡಿಯೋ ಬಗ್ಗೆ ಮಾತನಾಡೋಣ. ತಮ್ಮ ಬ್ಲೆಸ್ ಡಾನ್ಸ್ ಸ್ಟುಡಿಯೋದಲ್ಲಿ ಯಾವೆಲ್ಲ ಆಫ್ ಡಾನ್ಸ್ ನೀವು ಕಲಿಸ್ತೀರಾ, ಅದರ ಬಗ್ಗೆ ಸ್ವಲ್ಪ?
1: ಓಕೆ, ಸೊ ಡಾನ್ಸ್ ಫಾರ್ಮ್ ಬಂದ್ಬಿಟ್ಟು ದೇರ್ ಆರ್ ಮೆನಿ ಡಾನ್ಸ್ ಸ್ಟುಡಿಯೋಸ್ ವಿಚ್ ಯು ನೋ ತುಂಬಾ ಡಾನ್ಸ್ ಸ್ಟೈಲ್ಸ್ ಎಲ್ಲ ಹಾಕ್ಬಿಡ್ತಾರೆ, ಎಲ್ಲ ಬರುತ್ತೆ ಅಂತೇಳಿ. ಬಟ್ ಗೋ ಟು ಸಿ ದೇಲ್ ಬಿ ನೋಯಿಂಗ್ ವೆರಿ ಫ್ಯೂ, ಅದು ಪರ್ಟಿಕ್ಯುಲರ್ ಆಗಿ ಅದು ಸ್ಟೈಲು ಬರಲ್ಲ ಅವ್ರಿಗೆ. ಬಟ್ ಸ್ಟಿಲ್ ದೇಲ್ ಟ್ರೈ ಟು ಯು ನೋ ಕೋಪ್ ಅಪ್ ಸೇಯಿಂಗ್ ದಟ್ ಇದು ಸ್ಟೈಲ್ ಬರುತ್ತೆ, ಇದು ಸ್ಟೈಲ್ ಬರುತ್ತೆ. ಬಟ್ ಬ್ಲೆಸ್ ಡಾನ್ಸ್ ಸ್ಟುಡಿಯೋಲಿ ನಾವು ಕಲಿಸೋದು ಫೌಂಡೇಶನ್ಸ್ ಕಲಿಸ್ತೀವಿ, ವಿ ಡೋಂಟ್ ಸೇ ದಟ್ ವಿ ಆರ್ ಗೋಯಿಂಗ್ ಟು ಟೀಚ್ ಸಚ್ ಸ್ಟೈಲ್ಸ್. ಸೊ ನಾವು ಫಸ್ಟ್ ಹೇಳೋದು ಏನಂತಂದ್ರೆ ಬೇಸಿಕ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ, ಫೌಂಡೇಶನ್ ಇಂದ, ವಿಚ್ ಇಸ್ ಅಗೇನ್ ಬೇಸಿಕ್ ರಾಕ್, ಬೌನ್ಸ್, ರೋಲ್ಸ್ ಅಂಡ್ ವೇವ್ಸ್, ಬಿಕಾಸ್ ದೋಸ್ ಆರ್ ದಿ ಎಲಿಮೆಂಟ್ಸ್ ಆಫ್ ಡಾನ್ಸ್, ಇದು ಡಾನ್ಸಿನ ಎಲಿಮೆಂಟ್ಸ್ ಆಗಿದೆ. ಸೊ ಆಫ್ಟರ್ ದಟ್ ವಿ ಟೀಚ್ ದೆಮ್ ಕೋರಿಯೋ ಸೆಟ್. ಸೊ ಪರ್ಟಿಕ್ಯುಲರ್ ಕೋರಿಯೋ ಸೆಟ್ ಆದ ತಕ್ಷಣ ಕೋರಿಯೋ ಸೆಟ್ ಅಲ್ಲಿ ನಾವು ಎಲ್ಲ ಫ್ರೀ ಸ್ಟೈಲೇ ಕಲಿಸೋದು ಜಾಸ್ತಿ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಡಾನ್ಸ್ ಕ್ಲಾಸ್ ಫ್ರೀ ಸ್ಟೈಲೇ ಕಲಿಸ್ತಾರೆ. ಸೊ ವೆರಿ ರೇರ್ ಕ್ಲಾಸಸ್ ಅಲ್ಲಿ ಫ್ರೀ ಸ್ಟೈಲಿಂಗ್ ಲೈಕ್ ಲಿರಿಕಲ್ ಆಗಲಿ, ಆಮೇಲೆ ವೆಸ್ಟರ್ನ್ ಸ್ಟೈಲ್ಸ್ ಆಗಲಿ, ಇವೆಲ್ಲ ಕಲಿಸೋದು ರೇರ್ ಆಗಿ ಕಂಟೆಂಪ್ರರಿ ಆಗಲಿ. ಸೊ ದೇರ್ ಆರ್ ಪರ್ಟಿಕ್ಯುಲರ್ ಡಾನ್ಸ್ ಸ್ಟುಡಿಯೋಸ್ ಅಂಡ್ ಪರ್ಟಿಕ್ಯುಲರ್ ಡಾನ್ಸ್ ಅಕಾಡೆಮೀಸ್ ವಿಚ್ ಟೀಚ್ ಓನ್ಲಿ ಪರ್ಟಿಕ್ಯುಲರ್ ಸ್ಟೈಲ್. ಸೊ ಅವ್ರ ಅದ್ರೊಳಗೆ ಸ್ಪೆಷಲಿಸ್ಟ್ ಆಗಿರ್ತಾರೆ. ಬಟ್ ಹಿಯರ್ ಗೋ ಟು ಸಿ ನಮ್ಮ ಸ್ಟುಡಿಯೋ ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಬೇಸಿಕ್ ಇಂದ ಟಿಲ್ ವಿ ಮೇಕ್ ದೆಮ್ ಅ ಪ್ರಾಪರ್ ಆರ್ಟಿಸ್ಟ್. ಸೊ ನಮ್ಮ ಟ್ರೈನಿಂಗ್ ಅಲ್ಲಿವರೆಗೂ ಇದೆ. ಆಫ್ಟರ್ ದಟ್ ಅವರು ವರ್ಕ್ಶಾಪ್ಸ್ ಅಟೆಂಡ್ ಮಾಡಿಬಿಟ್ಟು, ದೇರ್ ಆರ್ ಪ್ಲೆಂಟಿ ಆಫ್ ವರ್ಕ್ಶಾಪ್ಸ್ ಹ್ಯಾಪ್ನಿಂಗ್ ನಾವು ಇನ್ ಆ್ಯಂಡ್ ಔಟ್ ಮುಂಬೈಯಲ್ಲಿ, ಪುಣೆ, ಬೆಳಗಾಮಲ್ಲಿ ಕಡಿಮೆ ಇದೆ, ಯಾಕಂದ್ರೆ ಇಲ್ಲಿ ಜಾಸ್ತಿ ರೆಸ್ಪಾನ್ಸ್ ಮಾಡಲ್ಲ. ಆದರೆ ನಮ್ಮ ನಿಯರ್ ಬೈ ಬಂದರೆ ಹುಬ್ಳಿ ಇಸ್ ಒನ್ ಆಫ್ ದ ಸಿಟಿ ವೇರ್ ಹ್ಯಾವಿಂಗ್ ಲಾಟ್ ಆಫ್ ವರ್ಕ್ಶಾಪ್ಸ್ ರೈಟ್ ನಾವು. ಸೊ ವರ್ಕ್ಶಾಪ್ಸಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ, ಬಿಕಾಸ್ ಒನ್ಸ್ ದೇ ಲರ್ನ್ ಇನ್ ಒನ್ ಸ್ಟುಡಿಯೋ, ನಾವು ಒಂದು ಸ್ಟುಡಿಯೋಲ್ಲಿ ನಾವು ಕಲಿಸುವಾಗ ದೇ ವಿಲ್ ಲರ್ನ್ ಅ ಸೇಮ್ ಪ್ಯಾಟರ್ನ್. ಈಗ ನಮ್ದು ಏನು ಪ್ಯಾಟರ್ನ್ ಇದೆ ಅದೇ ಪ್ಯಾಟರ್ನಲ್ಲಿ ಇರ್ತಾರೆ. ಒನ್ಸ್ ದೇ ವಾಂಟ್ ಟು ಎಕ್ಸ್ಪ್ಲೋರ್ ದೆಮ್ ಸೆಲ್ಫ್, ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋದಾದ್ರೆ ದೇ ಹ್ಯಾವ್ ಟು ಗೋ ಆ್ಯಂಡ್ ಲರ್ನ್ ಫ್ರಮ್ ಮೆನಿ ಡಿಫ್ರೆಂಟ್ ವರ್ಕ್ಶಾಪ್, ಯಾಕಂದ್ರೆ ಪ್ರತಿಯೊಬ್ಬರು ಕೊರಿಯೋಗ್ರಾಫರ್ದು ಆರ್ಟಿಸ್ಟ್ದು ಒಂದೊಂದು ಸ್ಟೈಲ್ ಇರುತ್ತೆ, ಹಿ ಕ್ಯಾರೀಸ್ ಇಸ್ ಓನ್ ಸ್ಟೈಲ್. ಸೊ ಅನ್ಲೆಸ್ ಅಂಡ್ ಅಂಟಿಲ್ ದೇ ಡೋಂಟ್ ಲರ್ನ್ ಫ್ರಮ್ ಅದರ್ ಆರ್ಟಿಸ್ಟ್ ಆರ್ ಅದರ್ ದಿಸ್ ಥಿಂಗ್, ದೇ ವಿಲ್ ನಾಟ್ ಲರ್ನ್ ಕಂಪ್ಲೀಟ್ ಡಾನ್ಸ್. ಬರೀ ಡಿ ಅಷ್ಟೇ ಗೊತ್ತಿರುತ್ತೆ, ಎ ಎನ್ ಸಿ ಇ ಅವ್ರಿಗೆ ಗೊತ್ತಿರಲ್ಲ. ಸೊ ವೆನ್ ದೇ ಮೂವ್ ಔಟ್ ಫ್ರಮ್ ಹಿಯರ್, ನಾವು ಅವ್ರಿಗೆ ಬೇಸಿಕ್ ರೆಡಿ ಮಾಡಿಕೊಡ್ತೀವಿ ಅಷ್ಟೇ, ಎಗ್ ಅನ್ನ ಬಾಯ್ಲ್ ಮಾಡಿಕೊಡ್ತೀವಿ, ತಿನ್ನೋದು ಅವ್ರ ಕೆಲಸ.
0: ಪ್ರತಿ ಡಾನ್ಸ್ ಕ್ಲಾಸ್ ಏನಾದ್ರು ಟೀಮ್ ಇರುತ್ತೆ ತಮ್ದು ಇದೆಯಾ? ಹೌದು ಹೌದು. ಇನ್ನು ಸ್ವಲ್ಪ.
1: ಎಸ್, ಸೊ ನಮ್ದು ಟೀಮ್ ಇದೆ, ಕಿಡ್ಸ್ ಇದೆ. ಮೊದಲು ದೊಡ್ಡವ್ರದಿತ್ತು, ಬಿಕಾಸ್ ದೊಡ್ಡವ್ರಿಗೆ ಏನಾಗುತ್ತಂತಂದ್ರೆ ಒನ್ಸ್ ದೇ ಲರ್ನ್ ಡಾನ್ಸ್, ಅವರು ಎರಡ್ ಮೂರು ಕಾಂಪಿಟೇಷನ್ ಮಾಡಿದ ತಕ್ಷಣ ಹೇಳ್ಬಾರ್ದು ಆದ್ರೆ ಹೇಳ್ತೀನಿ, ದೇ ವಿಲ್ ಥಿಂಕ್ ದಟ್ ದೇ ಆರ್ ಡಾನ್ಸರ್ಸ್. ನಮ್ದು ಡಾನ್ಸ್ ನಾವೇ ಒಂದು ಟೀಮ್ ರೆಡಿ ಮಾಡ್ಕೋಬಹುದು. ಸೊ ಆ ಸೆಕ್ಟರ್ ಅಲ್ಲಿ ಹೋಗ್ಬಿಡ್ತಾರೆ, ಆಮೇಲೆ ದೆನ್ ದೇ ಲೀವ್ ದೇ ಆರ್ ಕೊರಿಯೋಗ್ರಾಫರ್ಸ್, ಅವರೇ ಸ್ವಂತ ಒಂದು ಡಾನ್ಸ್ ಕ್ಲಾಸ್ ಹಾಕ್ತಾರೆ. ಬಟ್ ಕಮಿಂಗ್ ಬ್ಯಾಕ್ ಟು ಮೈ ಟೀಮ್, ನಾನ್ ಟೀಮ್ ಈಗೇನ್ ರೀಸೆಂಟ್ಲಿ ಟೀಮ್ ಇದೆ ಅದು ಸಣ್ಣ ಮಕ್ಕಳದ್ದು ಇದೆ, ಅಂಡ್ ಫ್ಯೂ ಆರ್ ಇನ್ ಕಾಲೇಜ್ ನಾವು. ಅವರು ನಮ್ಮ ಮೊದಲಿಂದನೇ ಲೈಕ್ 6-7 years ಆಯ್ತು ನನ್ನ ಜೊತೆ ಇದ್ದಾರೆ. ಸೊ ಐ ಹ್ಯಾವ್ ಗ್ರೋನ್ ದೆಮ್ ಫ್ರಮ್ ದಟ್ ಟೈಮ್ ಓನ್ಲಿ. ಸೊ ಟೀಮ್ ಈಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ, ಎಲ್ಲ ಡಾನ್ಸ್ ಕ್ಲಾಸಲ್ಲೂ ಟೀಮ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವರೇ ನಮಗೆ ಬಿಸ್ನೆಸ್ ತಂದು ಕೊಡ್ತಾರೆ, ಯಾಕಂದ್ರೆ ಅವ್ರು ಯಾವುದು ಕಾಂಪಿಟೇಷನ್ ಅಲ್ಲಿ ಹೋಗ್ಲಿ ಅಥವಾ ಯಾವುದು ಇದನ್ನ ಮಾಡ್ಲಿ, ದಟ್ ಈಸ್ ಹೌ ನಮ್ಮ ಸ್ಟೂಡೆಂಟ್ಸ್ ನೋಡಿ ನಮ್ಮ ಟೀಮ್ ನೋಡಿ ಅವರು ಬೇರೆಯವರು ಅಡ್ಮಿಷನ್ ಮಾಡ್ತಾರೆ ಅವ್ರ ಮಕ್ಕಳಿಗೆ, ಯಾಕಂದ್ರೆ ಇವ್ರು ಇಷ್ಟು ಚೆನ್ನಾಗಿ ಟೀಮ್ ಅನ್ನ ಗ್ರೋ ಮಾಡಿದ್ದಾರೆ, ಕೊರಿಯೋಗ್ರಫಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಕಮಿಂಗ್ ಬ್ಯಾಕ್ ಟು ದ ಅಚೀವ್ಮೆಂಟ್ಸ್, ನಾನು ಒಂದು ಚೆನ್ನೈಯಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ನಾನು ಮಾಡಿದ್ದೆ. ಐ ಹ್ಯಾಡ್ ಥಾಟ್ 160 ಸ್ಟೂಡೆಂಟ್ಸ್ಗ ಆನ್ಲೈನ್ ಇಂದ ಕಲಿಸಿದ್ದೆ. ಸೊ ಐ ಹ್ಯಾಡ್ ಅಚೀವ್ಡ್ ವರ್ಲ್ಡ್ ರೆಕಾರ್ಡ್ ಫ್ರಮ್ ಚೆನ್ನೈ ಇನ್ಸ್ಟಿಟ್ಯೂಟ್. ಅಂಡ್ ಆಲ್ಸೋ ರೀಸೆಂಟ್ಲಿ ನಾವು ಅನ್ನೋತ್ಸವ ಆಗಿತ್ತು ಬೆಳಗಾಮಲ್ಲಿ, ವಿ ಗಾಟ್ ಬ್ಯಾಕ್ ಥರ್ಡ್ ಪ್ಲೇಸ್ ಅಲ್ಲಿ. ದಟ್ ವಾಸ್ ಅ ಬಿಗ್ಗೆಸ್ಟ್ ಮೂಮೆಂಟ್ ಆಕ್ಚುಲಿ, ನಾವು ಅನ್ಎಕ್ಸೆಪ್ಟೆಡ್ ವಿನ್ನಿಂಗ್ ಅದು. ಯಾಕಂದ್ರೆ ನಾನು ಇಷ್ಟು ವರ್ಷದಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಡಾನ್ಸ್ ಕೊರಿಯೋಗ್ರಫಿಯಲ್ಲಿ ಟೀಮ್ ಜೊತೆಗೆ, ಬಟ್ ಐ ಹ್ಯಾಡ್ ನೆವರ್ ಅಚೀವ್ಡ್ ಸಚ್ ಅ ಬಿಗ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಯಾವಾಗೂ ಅವಾರ್ಡ್ ತೊಗೊಂಡಿರಲಿಲ್ಲ. ಸೊ ದಟ್ ವಾಸ್ ಅ ಬಿಗ್ಗೆಸ್ಟ್ ಅವಾರ್ಡ್, ಬಿಕಾಸ್ ಐ ಫೌಂಡ್ ನಾನು ಏನು ಮಾಡಬೇಕು ನನ್ನ ಟೀಮ್ ಜೊತೆ, ಯಾವ ಥರ ಕೊರಿಯೋಗ್ರಫಿ ಮಾಡಬೇಕು. ಸೊ ಇದು ನಾನು ಅಲ್ಲಿ ಕಲ್ತ್ಕೊಂಡೆ ಆಕ್ಚುಲಿ.
0: ತಾವು ಈಗೋ ಬಗ್ಗೆ ಒಂದು ಹೇಳಿದ್ರಿ, ಅದು ಒಂದು ಪ್ರಶ್ನೆಯಾಗಿ ಕೇಳಬೇಕು. ಏಕೆಂದ್ರೆ
1: ಸೋತ್ರೆ ಸ್ಟೂಡೆಂಟ್ಸ್ಗೆ ಅದು ಫೀಲ್ ಬರಲ್ಲ, ಯಾಕಂದ್ರೆ ದೇ ವಿಲ್ ಫೀಲ್ ಲೈಕ್. ಸೊ ನಾನು ಯಾವಾಗೂ ತೋರಿಸ್ಕೊಟ್ಟಿಲ್ಲ ಅವ್ರ ಮುಂದೆ, ಬಟ್ ಯಾ ಐ ಹ್ಯಾವ್ ಕ್ರೈಡ್ ಪರ್ಸ್ನಲಿ ವೆನ್ ಐ ಹ್ಯಾವ್ ಏನೋ, ನಾನು ಅದಕ್ಕೆ ಇವನ್ ಐ ವಾಸ್ ನಾಟ್ ವರ್ದಿ ಆಫ್ ಇಟ್, ಐ ಹ್ಯಾವ್ ಒನ್ ದ ಕಾಂಪಿಟೇಷನ್ಸ್. ನಾನು ರೀಸೆಂಟ್ ಆಗಿ ನಾನು ಅನ್ನೋತ್ಸವಲ್ಲೇ ಇನ್ನು ಹೇಳ್ತಾ ಇರೋದು, ಐ ವಾಸ್ ನಾಟ್ ಎಕ್ಸೆಪ್ಟಿಂಗ್ ದಟ್ ಐ ವುಡ್ ವಿನ್, ಟೀಮ್ ವುಡ್ ವಿನ್. ಇಟ್ ವಾಸ್ ಕಂಪ್ಲೀಟ್ಲಿ ಲೈಕ್ ಅ ಮಿರಾಕಲ್ ಫಾರ್ ಮೀ. ನಾನು ನಿಂತ್ಕೊಂಡಿದ್ದೀನಿ ಅಂಡ್ ಇಟ್ ವಾಸ್ ಲೈಕ್ ಶೋರ್ ನಮ್ದು ಗೆಲ್ವಿಲ್ಲ ಅಂತ ಹೇಳಿ ಶೋರ್ ಇತ್ತು. ಬಟ್ ವೆನ್ ಐ ಅಂಡರ್ಸ್ಟುಡ್ ದಟ್ ದೇ ಆರ್ ಕಾಲಿಂಗ್ ಅಪ್ ಮೈ ನೇಮ್, ಸೊ ಇಟ್ ವಾಸ್ ರಿಯಲಿ ಮಿರಾಕಲ್ ಫಾರ್ ಮೀ. ಯೆಸ್, ಬಟ್ ಸೋಲಲ್ಲಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಆಕ್ಚುಲಿ. ಲಾಸ್ಟ್
0: ಅದೇ ಕೇಳಬೇಕಿತ್ತು, ಏಕೆಂದ್ರೆ ತಾವು ಯಾವ ಕ್ಷೇತ್ರದಲ್ಲಿದ್ದೀರಾ, ಸೋಲು ಗೆಲುವು ಇದ್ದೆ, ಗೆದ್ದವರಿಗೆ ಎಲ್ಲರೂ ಬಂದು ಪ್ರಶಂಸೆ ಮಾಡ್ತಾರೆ, ಕಾಂಗ್ರಾಚುಲೇಟ್ ಹೇಳ್ತಾರೆ, ಆದ್ರೆ ಅದರ ಹಿಂದಿನ ಒಂದು ಕಷ್ಟ ನೀವು ಹೇಳಿದ್ರಿ, ಸೋಲನ್ನ ಎದುರಿಸಿದ್ರಿ, ಹೇಗೆ ಅದನ್ನ ಹೇಳಿದ್ರಿ. ಇವತ್ತಿನ ಈ ಯುವಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದೀರಾ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಅಭಿಷೇಕ್ ಆಂಟನಿ ಅವರೇ, ನಮ್ಮ ಕೇಳುಗರಿಗೆ ನಮ್ಮ ಲಿಸ್ನರ್ಸ್ ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಕೊನೆಯದಾಗಿ?
1: ಲಿಸ್ನರ್ಸ್ ಗೆಲ್ಲ ಹೇಳಕ್ ಬರ್ತೀನಿ, ಡೋಂಟ್ ಗಿವ್ ಅಪ್ ಫಸ್ಟ್ ಥಿಂಗ್. ಯಾವುದು ಇರಲಿ, ಯಾವುದು ಆರ್ಟ್ ಫಾರ್ಮ್ ಇರಲಿ ಅಥವಾ ಯಾವುದು ಚಾಲೆಂಜಸ್ ಇರಲಿ, ಗಿವ್ ಅಪ್ ಮಾಡಬೇಡಿ, ಕಂಟಿನ್ಯೂ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಯಾವುದು ಇರಲಿ, ಲೈಕ್ ಡಾನ್ಸ್ ಇರಲಿ, ಇವೆಂಟ್ಸ್ ಇರಲಿ, ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಆ್ಯಂಡ್ ದಟ್ಸ್ ವಾಟ್ ಐ ವಾಂಟ್ ಟು ಟೆಲ್ ಎವ್ರಿಬಡಿ, ದಟ್ ಡೋಂಟ್ ಗಿವ್ ಅಪ್ ಆನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ನೀವು ಏನು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಯಾರು ಗಿವ್ ಅಪ್ ಮಾಡೋಕ್ಕೆ.
0: ಫ್ಯಾಬುಲಸ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.
4: Seasons change, but your brilliance is timeless. P&U brings you the exclusive change of season offer.
5: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
4: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
6: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 0831255500 आणि 2473777।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

your voice. I am singing song. Soup song. Flop song.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gargir, Seraph and Jewelers today. Terms and conditions apply.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಕಿ. ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಾಮಾಣಿಕ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಈ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ISTಬೇರೆ ದೇಶಗಳ ಉಪಗ್ರಹಗಳನ್ನು ಆಧರಿಸಿ ಸಮಯ ಸೂಚಿಸುತ್ತಿತ್ತು. ಅಲ್ಲದೆ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಹೀಗೆ ವಿವಿಧ ನಗರಗಳಲ್ಲಿ ಸಮಯ ಕೊಂಚ ಬದಲಾಗುತ್ತಿತ್ತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಜಾರಿಗೆ 2018 ಯೋಜಿಸಿದ್ದರು. ಅದರ ಪ್ರಕಾರ ಇಂದು ಲೋಕಾರ್ಪಣೆಗೊಂಡಿರುವ ಈ ಯಂತ್ರ ದೇಶದ ಉಪಗ್ರಹಗಳು ಮತ್ತು ಇಲ್ಲಿನ ಮೂಲ ಸೌಕರ್ಯವನ್ನು ಬಳಸಿಕೊಂಡು ಸಮಯ ಸೂಚಿಸುತ್ತದೆ. ಭವಿಷ್ಯದಲ್ಲಿ ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು.
1: ಹ್ಯೂಮನ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಓವರ್ಆಲ್ ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಶನ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನ ಒಂದು ಇನ್ಫಾರ್ಮ್, ಸೆಕ್ಯೂರ್ ಅಂಡ್ ಹೈಡ್ಲಿ ಅಶ್ಯೂರೆನ್ಸ್ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗ ಮಾಡುವಂತಹ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನು ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂತಹ ಒಂದು ರೆಫರೆನ್ಸ್ ಫಾರ್ ದಿ ಕಂಟ್ರಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಮತ್ತು ಸಂಯೋಜಿಸಲಾದ ಈ ರೈಲನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಧಾರಿತ ರೈಲ್ವೆ ಎಂಜಿನಿಯರಿಂಗ್ನಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಇದು ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹೈಡ್ರೋಜನ್ ರೈಲು 10 ಬೋಗಿಗಳನ್ನು ಹೊಂದಿದೆ. ಇದು ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಲಾದ ಅತಿ ಉದ್ದದ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳಲ್ಲಿ ಒಂದಾಗಿದೆ. ಇದು 3200 ಅಶ್ವಶಕ್ತಿಯ ಪ್ರೊಪಲ್ಷನ್ ವ್ಯವಸ್ಥೆಯಿಂದ ಚಾಲಿತವಾಗಿದ್ದು ಕಾರ್ಯಾಚರಣೆಯಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಆರ್ಥಿಕ ಸಂಕಷ್ಟ ಉಂಟುಮಾಡಿವೆ.

0: ಬಿಮ್ಸ್ಟೆಕ್ ರಾಷ್ಟಗಳು ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಭದ್ರತಾ ಸವಾಲುಗಳನ್ನು ಎದುರಿಸಲು ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಬಲವಾದ ಸಹಕಾರ ಅಗತ್ಯವಿದೆ. ಭಯೋತ್ಪಾದನೆ, ಅಂತಾರಾಷ್ಟೀಯ ಸಂಘಟಿತ ಅಪರಾಧ, ಸೈಬರ್ ಬೆದರಿಕೆ ಮತ್ತು ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಅಜಿತ್ ದೋವಲ್ ಹೇಳಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಉಡಾನ್ ಕುರಿತ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷ್ಕೃತ ಯೋಜನೆಯು ವಿಮಾನಯಾನ ಸಂಸ್ಥೆಗಳಿಗೆ ಬೆಂಬಲವನ್ನು 3 ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಹಾಗೂ ಆಯ್ದ ಶ್ರೇಣಿ 2 ಮತ್ತು ಶ್ರೇಣಿ 3 ವಿಮಾನ ನಿಲ್ದಾಣಗಳಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಬೆಂಬಲವನ್ನು ಪರಿಚಯಿಸುತ್ತದೆ ಎಂದು ವಿವರಿಸಿದರು. ಮುಂದಿನ ದಶಕದಲ್ಲಿ 100 ವಿಮಾನ ನಿಲ್ದಾಣಗಳು ಮತ್ತು 200 ಹೆಲಿಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ಹಂತಕ್ಕಾಗಿ 29,000 ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿದೆ ಎಂದು ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾ ಪುರಿಯಲ್ಲಿ ಇಂದು ನಡೆದ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ರಥ ಬೀದಿಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ದೇವಿ ಸುಭದ್ರ ದೇವರ ರಥಗಳನ್ನು ಎಳೆಯುವ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದ ಸಂದರ್ಭ ಈ ದುರದೃಷ್ಟಕರ ಘಟನೆ ಸಂಭವಿಸಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ತಕ್ಷಣವೇ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ ಸೇವೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ರಕ್ಷಣಾ ಮತ್ತು ಜನಸಂದಣಿ ನಿರ್ವಹಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICER 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ವಿಜ್ಞಾನಿಗಳ ಸಾಮೂಹಿಕ ಪ್ರಯತ್ನಗಳು ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ಹೇಳಿದರು. ದೇಶದಲ್ಲಿ ದಾಖಲೆಯ 376 ದಶಲಕ್ಷ ಟನ್ಗಳ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ಬೆಳೆಗಳನ್ನು ಒಳಗೊಂಡ 386 ಹೊಸ ಬೆಳೆ ಪ್ರಭೇದಗಳು ಮತ್ತು 117 ತೋಟಗಾರಿಕೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವಿದ್ಯಾರ್ಥಿಗಳು ಸುಲಭವಾಗಿ ಭಾಷೆಯನ್ನು ಕಲಿಯಲು ಮತ್ತು ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ತೃತೀಯ ಭಾಷೆಯನ್ನು 5 ಅಥವಾ 6ನೇ ತರಗತಿಯಲ್ಲೇ ಪರಿಚಯಿಸುವುದು ಸೂಕ್ತ ಎಂದು ನ್ಯಾಯಾಲಯ ಸಲಹೆ ನೀಡಿದೆ. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕೋಯಲ್ ಮಲ್ಲಿಕ್ ಈ ವರ್ಷದ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ, ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಎತ್ತಬೇಕಾದ ಪ್ರಮುಖ ವಿಷಯಗಳ ಕುರಿತು ಪಕ್ಷ ತನ್ನ ನಿಲುವನ್ನು ಚರ್ಚಿಸಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಇವುಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ 24 ಪರಗಣ, ದಕ್ಷಿಣ 24 ಪರಗಣ ಹಾಗೂ ಮುರ್ಷಿದಾಬಾದ್, ಫರೀದಾಬಾದ್ನ ಬಲ್ಲಭಗಡ, ಸಹರಾನ್ಪುರದ ದಿಯೋಬನ್, ಹರಿಯಾಣ, ದೆಹಲಿ ಮತ್ತು ಇತರ ಸ್ಥಳಗಳು ಸೇರಿವೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಪ್ರಜೆಗಳು ಭಾರತಕ್ಕೆ ಅಕ್ರಮ ಒಳನುಸುಳುವಿಕೆಗೆ ಅನುಕೂಲ ಮಾಡಿಕೊಟ್ಟ ನಕಲಿ ಭಾರತೀಯ ಗುರುತಿನ ದಾಖಲೆಗಳು ಸೇವೆಗಳನ್ನು ಒದಗಿಸಿದ್ದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ ಪುನರ್ವಸತಿಗೆ ಸಹಾಯ ಮಾಡಿದ ಸಂಘಟಿತ ಗುಂಪಿನ ವಿರುದ್ದ ಉತ್ತರ ಪ್ರದೇಶ ಎಟಿಎಸ್ ಎಫ್ಐಆರ್ ದಾಖಲಿಸಿದ್ದು ಇದರ ಮುಂದುವರೆದ ಭಾಗವಾಗಿ ಇಡಿ ದಾಳಿ ನಡೆಸಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ ಮೂರು ಏಕದಿನ ಪಂದ್ಯಗಳ ಸರಣಿಯ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 29.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಮತ್ತು ಏಕದಿನ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಸಂದರ್ಶನೆ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಯಾರು ಅವರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ. ತಮ್ಮ ಹೆಸರು ಸರ್?
1: ನಮಸ್ಕಾರ, ನಮ್ಮ ಹೆಸರು ಅಪ್ಪಣ್ಣ ಪದ್ರ ಬಣ್ಣಿಸಿಟ್ಟೆಂತ್ರಿ. ನಮ್ಮ ಊರ ತಪ್ಸಿಕೆ ಮುಣಕುಲ್ರಿ, ಗೋಕಾಕ್ ತಾಲೂಕ ಹಳ್ರಿ ಅರವಾ ವಿಭಾಗ. ನಮ್ದು ನಮ್ಮ ತಾಯಿ ಊರ ಪಟ್ಟುಕುಂದ್ರಿ. ನಾವು ವಿದ್ಯಾ ಕಲಿತದ್ದು ನಮ್ಮ ತಾಯಿ ಊರಾಗ, ಈಗ ನಾವು ಇರುದು ನಮ್ಮ ತಂದೆ ಊರಾಗ. ಹಿಂಗೈತಿ.
0: ಕಾರ್ಯಕ್ರಮದಲ್ಲಿ ಅಪ್ಪಣ್ಣ ಅವರೇ, ನಿಮಗೆ ಸ್ವಾಗತ ಅಂಡ್ ನಮಸ್ಕಾರ.
1: ನಮಸ್ಕಾರ.
0: ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಆಗಿರುತ್ತೆ, ಈ ಕೃಷಿ ಚಟುವಟಿಕೆಗಳನ್ನ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ?
1: ಅದು ನಮ್ಮ ಅಜ್ಜನ ಮುತ್ತೆಯಿಂದ ಮಾಡ್ಕೋತಾ ಬಂದಿರಿ. ಅದ್ರಾಗ ನಾನ ಮೇನ್ ರೀ, ಹಿರಿಮಗ. ನನ್ ಮ್ಯಾಲ 9 ವರ್ಷಕ್ಕೆ ನಮ್ಮ ತಮ್ಮಗಳು ಹುಟ್ಟ್ರಿ, 4 ಮಂದಿ ಕರೀರಿ ನಾವು ಜನ. ಅದ್ರಾಗ ನಾನ ಮೇನ್, ಅದಕ್ಕೂ ನನಗೆ ಸಾಲಿ ಕಡಿಯಕ್ಕ ನನ್ನ ಕಳಿಸಲಿಲ್ಲರಿ, ಮಾಡೋರು ಇಲ್ಲ. ಆದ್ರೂ ಹಂಗಾಗಿ ನಾನು ಒಕ್ಕಲತನ ಮಾಡ್ಕೋತಾನೆ, ಬಸವಣ್ಣವನ್ನು ಮಾಡ್ತೀನಿ ರೀ ಎಲ್ಲಾನ. ಆಮೇಲೆ ಈಗ ಬರ್ಬರ್ತಾ ಎಲ್ಲ ಟ್ರ್ಯಾಕ್ಟರ್ ಬಂದರು, ಇದೆಲ್ಲ ಮಾಡಿದ್ವಿ. ಮೊದಲು ಮಟ್ಟಿ ಹೊಡಿತೀನಿ ರೀ ಅಣ್ಣ, ಡಬ್ ಇದು ಮಟ್ಟಿ ಹೊಡಿತೀನಿ. ಸಣ್ಣವಿದ್ದಾಗಿಂದ ಮೊದಲು ಮಟ್ಟಿ ಇದ್ರು ನಾವು, ಒಬ್ಬ ಮಟ್ಟಿ ಹೊಡಕ ಒಬ್ಬ ನೀರ ಸಾಕ, ಹಿಂಗೆ ಆಡ್ರಿ. ಮತ್ತೆ ಅಷ್ಟೇ ಒಂದು 2-4 ಎಕರೆ ಮಾಡ್ಬೇಕಾದ್ರೆ ರಗಡಾಕಿತ್ತು. ಈಗಿಲ್ಲ, 10 ಎಕರೆ ನಡೆಸ್ಬೋದ್ರಿ. ಈಗ ಒಬ್ಬಂದು ಕುಟುಂಬ ಅಗದಿ ಸರಳವಾಗಿ, ಯಾಕಂದ್ರೆ ವಿಜ್ಞಾನ ಬಂದತ್ರಿ, ಖರ್ಚು ಮಾಡ್ಕೋತತಿ, ಬೆಳೆ ಅದು ನಡೀತೈತ್ರಿ. ಆಗ 10 ಎಕರೆ ನಡೆಸ್ಬೇಕಾದ್ರೆ ಭಾಳ ಆಳ್ಬೇಕಾಗುತ್ತಿದ್ರು. 10 ಎಕರೆ ಸತತ 12 ಆಳ್ಬೇಕಾಗ್ತಿದ್ರು ಅವಾಗ ನಮಗೆ. ಈಗ ವಿಜ್ಞಾನದಿಂದ ಸುಲಭವಾಗಿದ್ರೆ ತೊಡೆ ಮಂದ ಹತ್ತೈತಿ, ಆದ್ರೆ ಖರ್ಚು ಆಗತ್ತಿರ, ಅದ ಖರ್ಚು ಆಗ್ತಿರ್ಕಿಲ್ಲ ನಮಗೆ. ಆಳಿನ ಪಗಾರ ಕಮ್ಮಿ ಇತ್ತು ಅವಾಗ. ಈಗ ಆಳಿನ ಪಗಾರ ಎಲ್ರಿ, 200-300 ಬೀಳ್ತಾರ, 500 ಬೀಳ್ದಂಗ ಗಂಡಾಳ ಹೆಣ್ಣಾಳೆ 200-300 ಕೊಡ್ತಾರೆ. ಅವ್ನಿಗೆ ಕೊಡಕ್ ಹೋತಾರ, ಅದೆಲ್ಲ ನಾವು ಮಾಡಿದ್ದು ಹೊಲ ಮಾರಿರೋ ಆಗಂಗಿಲ್ರಿ, ಎಲ್ಲ ಆಳೈತಿ ಮಾಡ್ಸಕ್ ಹೋರ. ಹಿಂಗ್ ಕಾಲ್ರಿ ಅದು. ಈಗ ಅದ್ರ ಸ್ವಲ್ಪ ವಿಜ್ಞಾನ ಬಂದಿಲ್ಲ, ಇದು ಖರ್ಚಾಕತಿ. ಮತ್ ವರ್ಷ ವರ್ಷ ಮಾಡ್ಕೋತ ಹೋಗುದ್ರಿ, ಇದನ್ನ ಖರ್ಚಾಕತಿ. ಸುಮ್ ನಮ್ಗೆ ಉಳಿಯುವಷ್ಟ ಉಳಿತೈತಿ. ಒಂದ್ ತಾಳ್ನಾಗ ಮತ್ತೆ ಎಲ್ಲಾರು ನಾವು ಆಯಗಾರ ಅಪೇಕ್ಷಕರನ್ನ ಎಲ್ಲಾರು ಕಾಪಾಡ್ಬೇಕು, ನಾವು ಕಾಪಾಡ್ಕೋಬೇಕು. ನಮ್ಗೆ ಉಳಿದು ಒಂದ ತಾಳ್ ರೀ, ಬಡ್ಡಿ ಬಿಟ್ಟಿನ ರೈತರಿಗೆ ಹೇಳ್ಕೊತ ಬರ್ತಾರು. ನಮ್ಗೆ 3 ತಾಳ್ನಾಗ ಒಂದ ತಾಳು ಉಳಿದ್ರಿ.
0: ಮುಂದಿನ ಪ್ರಶ್ನೆ ಆಗಿರುತ್ತೆ, ಇದು ನೀವು ಈ ರೈತ ಈ ಕೃಷಿ ಚಟುವಟಿಕೆಗಳನ್ನ ಕೌಟುಂಬಿಕವಾಗಿ ಮಾಡ್ತಾ ಬಂದಿದ್ರಾ ಅಥವಾ ನೀವೇ ತಾನೇ ಮೊದಲನೇದಾಗಿ ಮಾಡ್ತಾ ಇದ್ರಾ?
1: ಹೌದು, ಮೊದಲು ನಮ್ಮ ತಂದೆ ತಾಯಿಯ ಹಿರಿಯರ ಮಾಜರ್ ಮಾಡ್ಕೋತ ಬಂದಿರಿ. ನಾವು ಅದ್ರ ಮತ್ತೆ ಅದ್ರ ಬಿಟ್ಟು ನಮಗೆ ಏನು ಇಲ್ಲ ಇಲ್ರಿ. ಮತ್ತೆ ಅದನ್ನ ಮಾಡ್ಬೇಕಾಗಿತ್ತು ನಾವು, ಸಾಲಿ ಕಲಿತೆಲ್ಲ ಏನ್ರ ಮತ್ತೆ ಮಾಡ್ಬೇಕಂದ್ರೆ. ಅದಕ್ಕಾಗಿ ನಾವು ಒಕ್ಕಲತನ ಮಾಡ್ಕೋತ ಬಂದಿರಿ. ಮೊದಲು ಹತ್ತಿ ಗೊಂಜಾಳ ಮಾಡಿದ್ವು, ಅದೇನ್ ಕೆಲಸ ಆಗಲ್ರಿ. ಆ ಕಬ್ಬು ಬೆಳೆಸಿವ್ರಿ, ಕಬ್ಬು ಬೆಳೆಸಿ ನಾನಾ ರೀತಿ ತ್ರಾಸಾಗಿದ್ದೆ ಸೈರಾಗ. 2 ಎಕರೆ ಕಬ್ಬು ಬೆಳೆಸ ಕಳಸಾಕ ರೊಕ್ಕ ಅದ್ರದ್ದು ಅದಕ್ಕಾಗೈತ್ರಿ. ಹರಳಿ ಫ್ಯಾಕ್ಟ್ರಿ ಕಡಿಸಿದ್ವಿ ನಾವು, ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ. ಅವಾಗ ಹೋಗೋ ಫ್ಯಾಕ್ಟ್ರಿ ಇರ್ತಿರ್ಕಿಲ್ರಿ. ಹಿಂಗಾಗಿ ಅವಾಗ ಭಾಳ ತೊಂದರೆ ಆಗೈತ್ರಿ. ಆಗ ನಾವ ನೀರ ಆಸೆ ಸ್ವಂತ ಗುದ್ಯಾಡ್ತಿದ್ರಿ. ಆಗ ಇಂಜಿನ್ ಮೇಲೆ ಚಲೋ, ಇಂಜಿನ್ ಕರೆಂಟ್ ಓಚಿ ಇರ್ತಿರ್ಲಿರ. ಆಗ ಇಂಜಿನ್ ಮೇಲೆ ಅವಾಗ ಇಂಜಿನ್ ಬಂದ್ರಿ, ಏ ಅದು ಸರಳ ಎಂದ್ವಿ ನಾವು. ಅದ್ರ ಮೇಲೆ ಮಾಡಿಸೋ ಒಂದು 10 ವರ್ಷ ಮಾಡಿದ್ವಿ. ಆಮೇಲೆ ಕರೆಂಟ್ ಬಂತು, ಆದ್ರೂ ಆಗ ಫ್ಯಾಕ್ಟ್ರಿ ಇದ್ರಿಕಿಲ್ರಿ, ಕಬ್ಬು ಬೆಳೆಸಿ ಹೋಗ್ತಿಕ್ಕಿಲ್ಲ. ಆಮೇಲೆ ಫ್ಯಾಕ್ಟ್ರಿ ಯಾವ್ದು ರೀ, ಈಗ ಸರಳ ಕಬ್ಬು ಹೋಗ್ತೈತಿ. ಒಳ ಆದ್ರೆ ಬಿಲ್ಲು ಸರಿಯಾಗಿ ಬರಂಗಿಲ್ರಿ. 20 ದಿವಸಕ್ಕೆ ಬಿಲ್ ಬರ್ಬೇಕ್ರಿ, 15 ದಿವಸಕ್ಕೆ 2 ತಿಂಗಳು ಕೊಡ್ತಾರ ಬೇಕ್ರೆ. ಹೋಯ್ತಿರಂದ್ರೆ ಹೋಯ್ತಿರ ಬಿಟ್ಟು ಹಿಂಗೂ ಆಕತಿ. ಈಗ ಏನ್ ಮಾಡುದು?
0: ನೀವು ಹೇಳಿದ್ರಿ ಕೌಟುಂಬಿಕವಾಗಿ ನೀವು ಮಾಡ್ತಾ ಇದ್ದೀರಾ ಅಂತ.
1: ಹ್ಞೂ,
0: ಆಗಿನ ಕಾಲದ ರೈತ ಪದ್ಧತಿಯಲ್ಲಿ ಮತ್ತೆ ಈಗಿನ ಕಾಲದ ಪದ್ಧತಿಯಲ್ಲಿ ಏನ್ ಬದಲಾವಣೆ ಬಂದಿದೆ?
1: ಈಗಿನ ಆಗಿಂದ ಏನೈತಿ, ಅವರು ಬಹಳ ಶ್ರಮವಾಗಿ ದುಡಿದಿದ್ರು. ನಾವು ಹಿಂಗ ಹಾಕ್ಬೇಕು, ಸಣ್ಣ ಸಾಲ ಮಾಡಬೇಕು, ಅಂಕಣ ಕಡಿಬೇಕು, ಹಿಂಗೈತ್ರಿ. ಈಗೇನಿಲ್ರಿ, ಈಗ ಅದ್ ನೀರ್ ಅಂಕಣ ಯಾಕೆ ಕಡಿಬೇಕಾಗಿದ್ರೆ ಖರ್ಚು ಹಾಕ್ಬಿಡ್ತಾರ. ನಾವು ನೀರ್ ಹಸಕ್ ಅನುಕೂಲ ಆಗಿರ್ಲ. ಈಗ ಪೈಪ್ ಬಂದಿರಿ, ಒಂದ 4 ಫೂಟ್ 6 ಫೂಟ್ ಸಾಲ ಮಾಡ್ತೀವ್ರಿ. ಪೈಪ್ ಹೋಗಿತ್ತು, ಅದ್ರಾಗ ಗೊಬ್ಬರ ಬಿಡಿತು, ಅದ್ರಾಗ ಎಲ್ಲ ಮಾಡ್ತು, ನಡೀತಿ. ಈಗ ಅವಾಗ ಸಣ್ಣ 3 ಫೂಟ್ಗೊಂದು ಸಾಲ್ರಿ, ಅಂಕಣನ ಕಟ್ಟಬೇಕು, ಅದೆಲ್ಲ ಬಹಳ ಗುದ್ದಾಟ ಇತ್ತು ಅವಾಗ. ಎಷ್ಟು ಈಗ ಏನೈತಿ, ಅಷ್ಟು ಗುದ್ದಾಟ ಇಲ್ಲ, ಕರೆ ಖರ್ಚು ಬಹಳ ಐತಿ. ಈಗ ಆ ಗುದ್ದಾಟ ಇದ್ದಷ್ಟೆಲ್ಲ ಲಾಭ ಆಕೈತ್ರಿ ನಮಗದ. ಈಗ ಮಾತ್ರ ಏನು ಲಾಭ ಆಗಂಗಿಲ್ಲ.
0: ಅಂದ್ರೆ ಎಷ್ಟು ಶ್ರಮ ಪಡ್ತಿದ್ರು
1: ಅಷ್ಟು ಲಾಭ ಆಗ್ತಿತ್ತು. ಅದು ಖರ್ಚು ಆಗ್ತಿರ್ಕಿಲ್ಲ, ಅದ ಇದು ಖರ್ಚು ಆಗ್ತೈತ್ರಿ ಅದ್ಗೆ. ಹ್ಞೂ, ಇಷ್ಟರಿ.
0: ಈಗ
1: ಈಗ ಖರ್ಚು ಆಕೈತ್ರಿ, ಖರ್ಚು ತೆಗದ ಮುಂದೆ ಏನ್ ಮಾಡ್ಬೇಕ? ಮೊದಲು ಆಗ ಹಾಕಿ ಅದಕ್ಕೆ ಏನ್ ಮಾಡ್ಬೇಕು?
0: ಹಿಂಗ್ ಬಂದ್ರೆ ಅಷ್ಟು ಲಾಭ ಇಲ್ಲ.
1: ಅಷ್ಟೇನ್ ಲಾಭ ಇಲ್ರಿ. ಈಗ ಒಂದ್ ಈಟ್ ತೇಪ್ತಾರ, ಒಂದ್ ಯಾವ್ದಾರ ಖರ್ಚು ತೇಪ್ತಾರ, ಎಲ್ಲ ಹೋಗ್ಬಿಡ್ತೈತ್ರಿ. ಒಂದ್ ಪೇಲ್ ಹತ್ರದ್ರೊಳಗ್ರಿ, ಗೊಬ್ಬರ ಆಗ್ಲಿ, ಬೀಜ ಕೂದ್ನಾಗ ಆಗ್ಲಿ, ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಂದ್ ತೇಪಿರ್ ಎಲ್ಲ ಹೋಗೋದ್ರಿ. ಆಗಿಲ್ಲ, ಮಳೆಯ ಹೆಂಗಾರ ಮಾಡಿ ನಾವು ಎಷ್ಟು ನಮ್ಗೆ ನೀಗದಷ್ಟು ನಾವು ನಕ್ಕಿ ಮಾಡ್ಕೋತಿದ್ದು. ಖರ್ಚು ಇಲ್ಲದ ಚಲೋ ಬೆಳೆ ಬರ್ತಿತ್ತು, ತಿನ್ನಾಕು ಚಲೋ ಇತ್ತು ಆಹಾರ. ಅದ ಈಗಿನ ಆಹಾರ ತಿನ್ನಾಕ ಊಟ ಗೊಂಜಾಳ ತಿನ್ನಿ, ಈ ಒಂದ್ ತಿನ್ನಿ ತಿನ್ನಾಕ. ಅವಾಗ 4-4 ತಿನ್ನಿ ತಿದ್ದು ನಾವು ಅಂತ ಗೊಂಜಾಳ ಇದ್ರು. ಅವಾಗ ರೊಟ್ಟಿ ಮಾಡಿರಿ, ಬಿಳಿಜಾಳ ರೊಟ್ಟಿ ಏನ್ ಮಾಡಿದ್ರಿ, ಅವಶ್ಯ ಹಾತಿದ್ದು. ಈಗ ಆ ರೊಟ್ಟಿ ಶಿವನ ಹಾತು ಅಲ್ಲಿ ಗೊಂಜಾಳ ರೊಟ್ಟಿ ಹಿಂಗಾಗೈತ್ರಿ. ಅದ್ರೊಳಗೆ ಕ್ವಾಲಿಟಿ ಉಳಿದಿಲ್ರಿ. ಈಗ ಬೆಳೆ ಬೆಳಿತಾವು ಮಾಡ್ತಾವ ಕರೆ, ಅವ್ರ ಕ್ವಾಲಿಟಿ ಇಲ್ರಿ ಒಟ್ಟ. ಈಗ ಒಟ್ಟ ಆಕಾರ ಅಷ್ಟ ಐತ್ರಿ ಈಗ ಅದ್ರಾಗೆಲ್ಲ. ಹ್ಮ್, ಆದ್ರೆ ಅದು ಕ್ವಾಲಿಟಿ ಇಲ್ರಿ ಮೊದಲು ನಂಗೆ. ಈಗ ಅದಕ್ಕಾಗಿ ನಮ್ಮ ಮಕ್ಕಳ ಕಡೆ ತಾಕತ್ತು ಬರುವಾತ್ರ, ನಮ್ಮ ತಾಕತ್ತು ಅವ್ರ ಕಡೆ ಇಲ್ಲ. ಇಲ್ಲಿ ಹಿಂಗಾಗೈತ್ರಿ ಒಟ್ಟ. ಹ್ಞೂ,
0: ನೀವು ನಿಮ್ಮ ಹೊಲದಲ್ಲಿ ಯಾವ ರೀತಿ ಬೆಳೆಯನ್ನ ಬೆಳಿತೀರಾ, ಅದ್ರ ಬಗ್ಗೆ ತಿಳಿಸಿ.
1: ನಮ್ಮ ಹೊಲದಾಗ ಕಬ್ಬು ಬೆಳಿತೀವಿ, ಹತ್ತಿ ಗೊಂಜಾಳ ಬೆಳಿತಿದ್ರು ಮೊದಲ. ಹತ್ತಿ ಗೊಂಜಾಳ ಬಿಟ್ಟ ಬರ್ಬರ್ತ ಈಗ ನೀರಿನ ಅನುಕೂಲ ಕೆನಾಲ ಹಿಂಗೆಲ್ಲ ಬರೋಣ, ಕಬ್ಬು ಬೆಳಕತ್ತಿವ್ರಿ. ಕಬ್ಬು ಬೆಳೆದಿದ್ರು, ಅದು ಕಬ್ಬು ಬೆಳೆದ್ರು ಅದು ಸರಿಯಾಗಿ ಹೋಗ್ಲಿಲ್ಲ, ಮಾಡಲಿಲ್ಲ, ತೊಂದರೆ ಆಗಿತ್ತು. ಈಗ ಫ್ಯಾಕ್ಟ್ರಿಗಳಿಗೆ ಅವ್ರಿಗೆ ಕಬ್ಬು ಹೋಗೈತಿ, ಆದ್ರೂ ಏನ್ ಮಾಡಿದ್ರಿ, ರೊಕ್ಕ ಸರಿಯಾಗಿ ಬಂದು ರೈತಕ್ಕೆ ಕಬ್ಬಕ್ಕೆ ಡಬಕ್ನ ಹತ್ತಿರ 15 ರೊಕ್ಕ ಬರೋದಿಲ್ರಿ. ಬಂದ್ರೆ ಚಲೋ ಕರೆ ಬರೋದಿಲ್ಲ. ಹಂಗಾದ್ರೂ ನಾವು ಅದನ್ನ ಬಿಟ್ಟು ಎಲ್ಲರೂ ಗುದ್ದಾಡಬೇಕಾಗಿತ್ತು. ಅದನ್ನ ಬಿಟ್ಟು ನಮ್ಗೆ ಏನು ಹಾದಿ ಇಲ್ಲ. ಅದ್ರ ಕೂಡ ಇದೊಂದು ಇರ್ಲಿ ಅಂತ ಭಜನೆ ಒಂದು ಕಾರ್ಯಕ್ರಮ ಮಾಡ್ಕೋತ, ದೇವ್ರ ಸೇವೆ ಮಾಡ್ಕೋತ, ಮತ್ತೆ ಒಕ್ಕಲತನ ಮಾಡ್ಕೋತ, ಇಷ್ಟ ಮಾಡ್ಕೋತ ಬಂದ್ರೆ ನಾ ಉಳ್ಕಿದ್ದೆ. ಯಾವ್ದು ನಂಗೆ ಮಾಡಕ್ಕೆ ಇಲ್ರಿ. ಡಿಜಲ್ ಇಂಜಿನ್ ರಿಪೇರಿ ಮಾಡ್ತೀನಿ, ನಾ ಎಲ್ಲ ಮಾಡ್ತೀನಿ. ನಾವು ತಗೊಂಡ್ ಬಡಿಗೆ ತಾನು ನಾನು ಮಾಡ್ಕೋತೀನಿ. ಮತ್ತಿನ ಚಟ ಮತ್ತೇನು ಮಾಡಕ್ಕಾಗಿಲ್ಲ ನಮಗೆ. ಇದನ್ನ ನೋಡಿದ್ರೆ ರಗಡೆ ಇದೆ, ಎಷ್ಟು ಕಾರ್ಯಕ್ರಮ ಮಾಡಿದ್ರಿ, ಭಜನೆ ಸೇವಾ ಇದನ್ನ ನೋಡಿದ್ರಿ, ಅದ್ರಾಗ ಏನಿದ್ ಒಕ್ಕಲ್ ತಂಗ ನಾವು ಏನ್ ಕೊಳೆ ಮೊದ್ರು ನಾವು ತಯಾರು ಬಡಿಗಾರಕ್ಕೆ ಮಾಡೋದ್ ಕೆಲಸ ನಾವು ಮಾಡ್ಕೊಂಡ್ ಕೆಲಸ ಆದ್ರೂ ಮಾಡಿದ್ರಿ.
0: ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನೀವು ಕಂಡಂತಹ ಈ ಕೃಷಿ ಚಟುವಟಿಕೆಗಳಲ್ಲಿ ಈಗ ನೀವು ಪ್ರಾರಂಭ ಮಾಡಿದ ದಿನದಿಂದ ಇವತ್ತಿನವರೆಗೆ ಏನು ಬದಲಾವಣೆ ಬಂದಿದೆ ಅದರ ಬಗ್ಗೆ?
1: ಬದಲಾವಣೆ ಅಂತಂದ್ರೆ ಎಷ್ಟು ಆರಾಮ ಇರೋಕ್ ಹೋಗ್ಕೂರ್ಲಿ ಅಷ್ಟು ಖರ್ಚು ಐತೆ ಹೊರತಾಗಿ ಮತ್ತೇನು ಇಲ್ರಿ. ಅದ್ರಾಗ ಆಗಿನ ಹಂಗ ರುಚಿನೂ ಇಲ್ಲ, ಮಾಲು ಹುಟ್ಟತೈತಿ, ಅದಕ್ಕೇನು ಸುಖ ಇಲ್ರಿ, ಹುಟ್ಟು ಖರ್ಚಾಗಿ ಹೋಗ್ಬಿಡ್ತೈತಿ. ಮೊದಲಿನ ಬೀಜ ಎಲ್ಲ ಬದಲಾಗ್ಯಾವ್ರೀಗ, ಬದಲಾಗಿ ಆವಾಗ 12 ಚೀಲ 15 ಚೀಲ ಬೆಳಿತಿದ್ರು ಗೊಂಜಾಳ, ಈಗ 20-25 ಚೀಲ ಬೆಳಿದಿದ್ದು ಕರೀರಿ, ಖರ್ಚಾಕೈತಿ ಅದ್ರಾಗ ಅರ್ಧ. ಆಗ 12-15 ಚೀಲ ಬೆಳಿತೈತಲ್ಲ ಕಮ್ಮನ್ ಜೋಳ ಇದ್ರು ಅವ್ ನಕ್ಕಿ ಉಳಿದಿದ್ವ, ಅವು ನಮ್ಗೆ ಲಾಭ ಅನಿಸ್ತೈತ್ರಿ. ಈಗ ಅರ್ಧ ಅಷ್ಟು ಬೆಳಿದಿದ್ದು ಕರೀರಿ, ಅದು ಖರ್ಚಾಗಿ ಹೋಗಿಬಿಡ್ತೈತಿ. ಇಷ್ಟು ಮಾತ್ರ ಆಗೈತಿ ನೋಡ್ರಿ ರೈತರ, ಮತ್ತೇನಿಲ್ಲ, ಬೆಳಿತೈತಿ, ಬೆಳೆಯಲ್ಲಂಗಿಲ್ಲ, ಖರ್ಚು ಮಾಡಿಸ್ಕೊತೈತಿ, ಅರ್ಧ ಹೋಗ್ತೈತಿ, ಅರ್ಧ ಉಳಿತೈತಿ. ಅರ್ಧದ್ರಾಗ ಮತ್ತೆ ಎಲ್ಲ ಆಳ ಪಗಾರ ಎಲ್ಲ ಮಾಡ್ಕೋಬೇಕು ನಾವು. ಮತ್ತೆ ಮುಂದೆ ಮತ್ತೆ ಬೀಜ ಹಾಕ್ಬೇಕು, ಮತ್ತೆ ಹೊಲ ಗಳೆ ಹೊಡಿಸ್ಬೇಕು. ಗಳೆ ಹೊಡಿಸ್ಬೇಕಾರ ಪೊಕ್ಕಟ್ ಹೊಡಿತಿದ್ರು ನಾವು, 2 ಜೊಕೊಂದು ಎಕರೆ ಹಂಗ ಚಲೋ ಐತೆ, ದಿವಸಕ್ಕೊಂದು ಎಕರೆ ನೆಗಳ ಹೊಡಿತಿದ್ರು ನಾವು. ಈಗ 10 ಎಕರೆನೂ ಹೊಡಿತಾರೆ, ಕರೆ ಖರ್ಚು ಐತಾರ, ಅದಕ್ಕೆ ಎಷ್ಟು ಹೊಡೆದ್ರು ಆ ಹೊಡೆದಾಟಲ್ಲಿ ಖರ್ಚು ಐತಿ, ಖರ್ಚು ಇಲ್ಲ ಯಾವುದಿಲ್ಲ. ಆಗ ಖರ್ಚು ಇಲ್ಲ ಐತ್ರಿ, ಈಗ ಖರ್ಚು ಭಾಳ ಐತ್ರಿ. ಇಷ್ಟ ರೈತರಿಗೆ ಕೂದ್ಯಾಟ ಆಗ್ಬೋದ್ರ, ಅದ್ರಾಗ ಅಲ್ಪ ರೈತರು ಈಗ ಮಾಡ್ದಂಗ ಆಗೈತಿ. ದೊಡ್ಡ ರೈತರ ಮಾಡ್ಬೇಕಿದ್ದಾವ, ಸಣ್ಣ ರೈತರು ಮಾಡೋದು ವಜ್ಜಾಗತ್ತೀ, ಈಗ ಇರುದಿಲ್ಲ ಅವ್ರ ಕಡೆ ದುಡ್ಡು, ಹಿಂಗ ತೊಂದರೆ ಬರತ್ರಿ. ಇಷ್ಟ ದೊಡ್ಡವ ದೊಡ್ಡ ರೈತ ಮಾಡ್ಕೋತ ಹೊಂಟಾನ ಬಿಟ್ಟಿಲ್ಲ, ಅವ್ನು ಎಷ್ಟು ಖರ್ಚು ಮಾಡ್ರೆ ಹಾಕ್ತಾನ ತಗೋತಾನ, ಹಾಕ್ತಾನ ತಗೋತಾನ, ಹಂಗ ಹೋಗುದ್ರಿ. ಒಟ್ಟು ಹಿಂದೆ ಮುಂದೆ ಆಗಂಗಿಲ್ಲ ರೈತನು, ರೈತಂತ ಯಾರು ಮುಂದಾಗಿದ್ ನಮಗ್ ಗೊತ್ತಿಲ್ರಿ. ಮಾತ್ರ ಅವ್ರ ಪೂರ್ತಿ ಕುಂಡಾಕ್ ತಿನ್ನಕ್ ಅವ್ರಿಗೆ ಇರ್ತತಿ, ಇಷ್ಟು ಮಾತ್ರ ಕರೆ ಸರ್.
0: ನೀವು ಹೇಳಿದ ಮಾತು ನಿಜ. ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನಿಮ್ಮ ಪರಿವಾರದವರು ಈ ನಿಮ್ಮ ರೈತ ಚಟುವಟಿಕೆಗಳಲ್ಲಿ ಎಷ್ಟು ಸಹಾಯ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸಿ.
1: ನಮ್ಮ ಪರಿವಾರದ ನಮ್ಮ ಮಕ್ಕಳು ಎಲ್ಲ ದುಡಿತಾವ್ರಿ, ನಮ್ಮ ಹೆಂಡತಿ ಮಕ್ಕಳು ಎಲ್ಲ ನಾವು ಒಟ್ಟ ರೈತಿಕೆ ಒಳಗೆ ನಾವು 2 ಮಕ್ಕಳು ಕೊಟ್ಟರು, ರೈತರಿಗೆ ಕೊಟ್ಟರು, ನಾವು ನೌಕರಿ ಮಾತ್ರ ಬೇಡ ಅಂತೀವಿ ನಾವು. ಇಲ್ಲಿ ಪಾರ್ ಕಾಯಕಬೇಕು ಇಲ್ಲ ಅಂತ ಬಸವನವ್ರು ಹೇಳಿದೈತಿ, ನಮ್ಗೆ ಹೊಟ್ಟೆಯಾರು ತುಂಬತ್ತಿಲ್ಲ ಕಡಿ, ಎಲ್ಲರೂ ಓದ್ಬಿಟ್ಟ ನಾವು ಇದನ್ನ ಮಣ್ಣು ಇದ ನಮಗೆ ಇಷ್ಟ ಆಯ್ತು ರೀ, ನಾವು ಇದನ್ನ ಮಾಡ್ಕೋತ ಹೊಂಟಿದ್ರಿಪ್ಪ. ಸತ್ಯವಾಗಿರ್ತದೆ ನಮ್ಮ

0: ಮಾಡ್ತತಿ, ತುಳಿದಾಡ್ ಗಟ್ಟಿ ಮಾಡ್ದತ್ರಿ. ಅದ ದೈತನ ಬಿಟ್ಟಂಗ ಆಗಿ ಬಿಟ್ಟೈತ್ರಿ ಹೊಲದಾಗ. ನಾವು ಬಸವನ್ ಮಾಡೋ ಕೆಲಸಕ್ಕೆ ಅವ್ನ ಬಿಟ್ಟುಕೊಂಡು ಏನಾಕೈತಿ, ಗಟ್ಟಿ ಹಾಕತ್ರಿ ಮಿಷಿನ್ದಿಂದ. ಹೊಲ ಆಗಿ ನಂಗೆ ಫಲವತ್ತು ಉಳಿಯಂಗಿಲ್ರಿ, ಅದಕ್ಕೆ ರಾಸಾಯನಿಕ ಗೊಬ್ಬರನ ಹಾಕ್ಬೇಕೈತಿ ಅಂತ ಬೀಜ ಬಂದವ್ರು. ಈಗ ಆರ್ಗ್ಯಾನಿಕ್ ಮಾಡಬೇಕು, ಇದನ್ನ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಹೊಳ್ಳಿ ರೈತರಿಗೆ ಮಣಿ ಮಣಿ ಒಬ್ಬೊಬ್ಬರು ನಿತ್ಯ ಕೊಡಬೇಕಾಗಿದೆ ಅನುಭವ. ಅಂದಾಗಿದ್ ಮುಂದುವರಿದ್ರಿ, ಇಲ್ಲಕ ಹಿಂಗ ಬಿಟ್ರಿ ಅದ, ಇದನ್ನ ಮಾಡಿ ಮಾಡಿ ಬರ್ಬರ್ದು ಭೂಮಿ ಬಾದಾಕತ್ತೆ ಅನ್ನೋದು ನಮ್ಮ ಮನಸ್ಸು. ಭೂಮಿ ಬಾದ ಆಗ್ಬಾರ್ದು ಅಂದ್ರೆ ನಾವು ಮತ್ತೆ ಮೊದಲಿನ ಕೃಷಿನ ಮಾಡ್ಕೋಬೇಕು, ಅಂದ್ರೆ ಭೂಮಿ ಉಳಿಸಾಕ ಆದೈತ್ರಿ. ಮತ್ತೆ ಇದನ್ನ ಮಾಡ್ಕೋತಾವ್ರ ಭೂಮಿ ಬಾದ ಆಕತ್ತೆ ಅನ್ಸತ್ತೆ. ರಾಸಾಯನಿಕ ಮಾಡ್ಕೋತಾವ್ರ ಇಷ್ಟ ನಮ್ಗೆ.
1: ಈ ಕೃಷಿಯಿಂದ ಈಗ ನಿಮ್ಮ ಜೀವನ ಶೈಲಿ ಯಾವ ರೀತಿ ಇದೆ, ಅದರ ಬಗ್ಗೆ ತಿಳಿಸಿ.
0: ಜೀವನ ಶೈಲಿ ಏನ್ರಿ ಸರ್, ಆಗ ಹೆಂಗ ಹಂಗ ಇದ್ದಂಗ ಐತಿ, ಹಿಂಗ್ ಬರ್ತತಿ ಹಿಂಗ್ ಹೋಗೈತಿ. ಅದೇನು ಜೀವನ ಶೈಲಿ ಏನ್ ಬದಲಾಗಿಲ್ಲ ನಮ್ಗೆ. ನಮಗೆ ಏನು ಮಾಡಕ್ ಆಗಂಗಿಲ್ಲ. ಎಷ್ಟ ಎಷ್ಟ ಎಷ್ಟ ರೀ, ಒಟ್ಟ ಉಣ್ಣಾಕ್ ದಿನಕ್ಕೆ ಇರ್ತೈತಿ, ಖರ್ಚಾಗ ಹೋಗತಿ, ಖರ್ಚು ಮೊದಲು ಕೊಡಬೇಕು ಆಮೇಲೆ ನಾವು ಮಾಡ್ಬೇಕ್ರಿ ಅದನ್ನ. ಆಗ ಖರ್ಚಿಲ್ಲ ಮಾಡ್ಬೋದು ದುಡ್ದು, ಅದು ಒಳ್ಳೆ ಪಾಡಿತ್ರಿ. ಅದ ಸರ್ ದುಡ್ದಾವಂಗಿತ್ತ, ಈಗ ದುಡ್ದಾವ ಮಾಡ್ಬೋದು, ದುಡ್ದಾವ ಮಾಡ್ಬೋದ್ರು, ಆದ್ರೆ ಖರ್ಚಿದಾವ್ ಮಾಡ್ಬೋದು, ಈಗ ರೊಕ್ಕ ಕೊಟ್ಟ ಮಾಡ್ಬೋದು, ಏನೆಲ್ಲ ಹಿಂಗಾಗಿ ಬಿಟ್ಟಿದ್ರಿ ಇಷ್ಟ ರೀ. ಮತ್ತೆ
1: ಅಂದ್ರೆ ಕೇಳುದು ಏನಂದ್ರೆ, ಈಗಿನ ಈ ಜೀವನಾಧಾರಕ್ಕೆ ಏನು ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ತಿಳಿಸಿ. ಆಮೇಗ ಕಾಸ್ಟ್ ಆಫ್ ಲಿವಿಂಗ್ ಈಗಿನ ಕಾಲದಲ್ಲಿ ಬಹಳ ಖರ್ಚಾಗ್ತಾ ಇದೆ ಅಂತ, ಅದ್ರಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗಿದೆ?
0: ಈ ಖರ್ಚು ಮೊದಲು ಬೇಕಲ್ಲ ಸರ್, ಎಲ್ಲದಕ್ಕೂ ಬಡ್ಡಿ ಹಂಗೆಲ್ಲ ಇಸ್ಕೊಂಬಂದ್ರೆ ಹಾಕಿ ಅದು ನಡೆಸಬೇಕು. ಆಗ ನಮ್ಮಂತ ಅದ್ರ ಹೊರತಿಗೆ ದುಡ್ಡು ಎಲ್ಲಿ ಬರ್ತದೆ ನಮ್ಗೆ? ದುಡ್ಡು ಬರೋ ಕೊಟ್ಟಾಗ ಬರ್ತೀವಿ ನಾವು, ನಮ್ಮ ಮಾಲು ಒಮ್ಮೆ ಮಾಲು ಹೋಗ್ಕೊತಿ ಬರ್ತಿತ್ತು. ಹಿಂಗಾಗಿ ಅದು ಎಲ್ಲ ರೋಗ ಬಿದ್ದೋಕೆ ಸಣ್ಣ ಬೆಳೆ ಮಟ್ಟ ಸುಮ್ಮ ಕಬ್ಬು ಮಾಡಿದ್ರಿ, ಅದು ಎಷ್ಟಾಗ್ಲಿ ಬರ್ತೈತಿ ಒಮ್ಮೆ ಟೋಕಾಗಿ 12 ತಿಂಗಳು ಮಾಡ್ಬೇಕು, ಗಪ್ಪ ಕೊಂಡ್ರಿ ಕೈ ಮುಚ್ಕೊಂಡು ಅಷ್ಟಾಗ ಕೂತಾಡಬೇಕು. ಮತ್ತೊಮ್ಮೆ 12 ತಿಂಗಳು ಬಂದಾಗ ಮತ್ತೆ ಮುಂದಿನ ಚಾಲು ಮಾಡ್ಬೇಕು. ರೈತರಿಗೆ ಯಾವಾಗ ತಿಂಗಳ ರೊಕ್ಕ ಬರಂಗಿಲ್ಲ, 6 ತಿಂಗಳು ಬರಂಗಿಲ್ರಿ. ಹಿಂಗೈತಿ, 6 ತಿಂಗಳು 3 ತಿಂಗಳು ತಗೋಬೇಕಂದ್ರೆ ಅದಕ್ಕೆ ಬಹಳ ಶ್ರಮ ಆಯ್ತು. ಈಗ ಅದನ್ನ ಈಗಾಂಗಿಲ್ರಿ ಎಲ್ಲರಿಗೂ. ಅದು ಅಷ್ಟೇ 1 ಎಕರೆ 2 ಎಕರೆ ಇದ್ದವ್ರಿ ಅದನ್ನ ಮಾಡ್ಕೋತಾರ. ಅವ್ರು 6 ತಿಂಗಳು ರೊಕ್ಕ ತಗೋತಾರ, 3 ತಿಂಗಳು ತಗೋತಾರ್ರಿ ಅವ್ರ. ಮತ್ತೆ ಅದಕ್ಕೆ ಪಾಪ ಅವಕ್ಕೂ ಖರ್ಚು ಇರ್ತೈತಿ. ಈ ಹೂವು ಮಾಡಿದವ್ರು ಎಷ್ಟೋ ಪಾಪ ಹಾಳಾದ್ರು, ಎಷ್ಟೋ ಊರ್ಲಕ್ಕೂ ಸಾಯೋ ಪರಿಸ್ಥಿತಿ ಬಂತಿರದಲ್ಲ. ನಾವು ಅಂತ ಮಾಡಿದ್ವಿ, ಇದು ಎಷ್ಟಾಗಲ್ರಿ ನಮ್ಗೆ ತ್ರಾಸ ಆಗೋತ್ಯಾಕ. ನಮ್ಮ ಕಬ್ಬಿಗೆ ಎಷ್ಟಾಗಲಿ ದುಡ್ಡು ಬರ್ತೈತಿ, ಈಗ ಫ್ಯಾಕ್ಟ್ರಿಗಳಿಗೆ ಹೋಗಿ ಕಬ್ಬು ನೂರ್ತೈತಿ, ಕಬ್ಬ ಅಷ್ಟು ದುಡ್ಡು ಬರ್ತೈತಿ. ಅದು ವಿಜ್ಞಾನ ಬಂದತ್ರಿ, ಅಟ್ಟ ನೀರು ಆಸ್ತತಿ, ಅಟ್ಟ ರಾಸಾಯನಿಕ ಹೋಗೋಣ ಬರ್ತೈತಿ, ಗೊಬ್ಬರ ಹಾಕೋದು ಬರಲಿ, ಅಟ್ಟ ಅಂಕಣ ಕೊಟ್ಟದ್ರ ಅಟ್ಟ ಆಳು ಕಡಿಮೆ ಆಗೈತಿ ನೋಡ್ರಿ. ಇಷ್ಟ ಒಂದು ಮತ್ತೇನ್ ಇಲ್ರಿ, ನೀರ್ ಹಸದ ಅಂಕಣ ಕಟ್ಟೋದು ಒಂದ್ ಬಿಟ್ಟೈತಿ, 2 ಕೆಲಸ ರೈತನ. ಆದ್ರೆ ಖರ್ಚು ಆಕತ್ರಿ ಅದಕ್ಕೆ ಬಿಟ್ಟೈತಿಕ್ರಿ. ಮೊದಲ ಖರ್ಚು ಇರ್ತಿಕ್ಕಿಲ್ರಿ ಅದಕ್ಕೆ, ನಾವು ಮಾಡಿದ್ದೆಲ್ಲ ನಮ್ಗೆ ಹಿಂಗೈತಿ ಅದು. ಈಗ ಖರ್ಚು ಆಕೈತಿ ನೋಡ್ರಿ, ಮತ್ತೆ ಇಲ್ಲಿ ಬರ್ತೈತಿ, ಈಗ ಹಂಗೈತಿ ಬರ್ತೈತಿ ಉತ್ಪನ್ನ ರೀ, ಖರ್ಚು ಆಕತಿ ಅನ್ನೋದೊಂದು ಇಷ್ಟೊಂದು ಐತ್ರಿ.
1: ನಿಮ್ಮ ಊರಲ್ಲಿ ನಿಮ್ಮನ್ನ ಜನ ಯಾವ ರೀತಿ ಗುರುತಿಸ್ತಿದ್ದಾರೆ ಅಂದ್ರೆ ಈಗಿನ ಒಂದು ಇದರಲ್ಲಿ, ಯಾಕಂದ್ರೆ ಎಲ್ಲರೂ ರೈತಾಪಿ ಜನರು, ರೈತರ ಮಕ್ಕಳು ಅವರು ಸಿಟಿಗೆ ಹೋಗಿ ಕೆಲಸವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ, ರೈತ ಚಟುವಟಿಕೆಗಳನ್ನ ನಿಲ್ಲಿಸ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿಗಿಂತ ಹೆಚ್ಚು ಲಾಭ ಅಲ್ಲಿ ಕಾಣಿಸುತ್ತೆ ಅಂತ. ಒಂದು ಸಂದರ್ಭದಲ್ಲಿ ನೀವೀಗ ಈ ರೈತ ಚಟುವಟಿಕೆಗಳು ಮಾಡ್ತೀರಾ, ನಿಮ್ಮನ್ನ ಊರಲ್ಲಿ ಯಾವ ರೀತಿ ಗುರುತಿಸ್ತಾರೆ?
0: ನಾವು ಮಾತ್ರ ಅಂತ ಕೆಲಸ ಮಾಡಿದ್ರು. ನಾವು ಒಟ್ಟರಿ ನಮ್ದು 10 ಎಕರೆ ಮೊದಲು ಕೂಡಿಕೆ ಆಗೈತ್ರಿ ಅದು ಭೂಮಿ. ಅದ್ರಾಗ 11 ರೀಗೆ ಬೋರ್ ಹಾಕಿದ್ರು ನಾವು. ನೀರೊಳಗೆ ಕರೆಯಕ್ಕೆ ಹೋದ್ರಿ, ಒಬ್ಬ 3-4 ತಿಂಗಳು ಎಳಸ ಹಾಕಿದ್ರೆ ನನಗೆ ಬರ್ತಾನೆ ಬಾ, ನಾಳೆ ಬರ್ತಾನೆ ನಾಳೆ ಬರ್ತಾನೆ ಅಂದ್ರೆ ಒಟ್ಟ ಬರಲಿಲ್ಲ ಅವ. ಕಡಿ ಒಬ್ಬ ಹುಡುಗ ಬಂದ, ಆ ಹುಡುಗನ ಕರ್ಕೊಂಬಂದ, ಆ ಹುಡುಗ ಎಲ್ಲಿ ಹೇಳ್ತಾನೆ ಅಲ್ಲಿ ಹಾಕಿದ್ದು. ಅದು 70 ಫೂಟ್ ನೀರು ಹೇಳ್ತಿರಿ ಹುಡುಗ, ಅದು ಪಾಪ ಪೂಜಲಿ ಹುಡುಗರ ಅದ. 5 ಪವಟ್ ನೀರಾಗ ಬಂದು ಕೇಳಿದ್ಕೊಂಡು ಬಂದೆ ಸಾಕ, ಏ ನಮ್ಮ ಹೊಟ್ಟಾಗ ನಮ್ಮ ಮ್ಯಾಗ ಮಯಂಜುನಾಥ್ ಬರ್ತಾನ್ರಿ, ಹಾಕ್ರಿ ಹಾಕ್ತಿರಿ ಹಾಕ್ಸ್ರಿ, ನಾ ಹೇಳ್ತೀನಿ ಬಂಗಾರ ಕೊಡ್ಬೇಕ್ರಿ ನನಗೆ ಬಿತ್ತನಂತ ಒಳೆ ಕೊಡ್ತೀವಪ್ಪ ನಿಮಗೆ ಬಾದೇವ್ರ ನಮ್ಗೆ ನೀರಾಗಲಿ ಕರ್ಕೊಂಬನ್ರಿ. ಹಾಕ್ಸಿದ್ರೆ ನೀರು ಆಗ್ಲಿಲ್ಲ, ಆಗ್ಬಿಡ್ದು ಮಂದಿ ಏನಾಕೈತಿ, ಏ ನಿಮ್ಮಂತ ಮನಿತನಕ ನೀರು ಹಂಗಾರ ಅಣ್ಣ ಹಾಕಿದ ಮನಿ ತನಕ, ಏ ನೀವು ಒಳ್ಳೆ ಮಂದಿ ನಿಮ್ಗೆ ನೀರು ಹಾಕೈತಿ ಅಳಗ ಹೊಡಿ ಹೊಡಿ ಏನಾಕೈತಿ ಜನ. ಆದ್ರೆ ನಾವು ಹೊಡಿಲ್ರಿ, ಅಷ್ಟಾಗ ಸೊಗಲಜಾರ್ ಬಂದ್ರೆ ಅವ್ರಿಗೂ ಬಾ ಅಂತ ಹೇಳಿದ್ವಿ. ನಾವು ಬೋರ್ ಹೊಡಿತೀವಿ ಬಾ ಅಂತ ಹೇಳಿದ್ವಿ ಸೊಗಲಜಾರಿ, ಅವ್ರು ಬಂದ್ರು ಅಜ್ಜ ಹೆಂಗ ಹಿಂಗ ಹೆಂಗೈತಿ ನೀರು ಹೇಳ ಏನಂತ ನಂದವ್ ನೀರು ಹಣ 70 ಫೂಟ್ಗೆ ತೆಗಿರ ಅಂತ ಪಾಪ ಅಂದ್ರಿ ಪಾಪ ಹುಡುಗನ್, ಏ ಆ ಮಂದಿ ರೊಕ್ಕ ಕೊಡ್ದಲ್ಲ ಹುಚ್ಚು ಕೊಟ್ರೆ ಕಿಡ್ರಂತ ಬೋರ್ ಅಂತ ಮಂದಿ ಹಿಂಗಣತ ನಿಮ್ ನೀರು ಹಾಕೋಳ್ಳೋದನ್ನ ಹಿಂಗಣತಾನೆ, ಈ ಎಲ್ಲ ಕಿತ್ಬಿಟ್ರಿ ನಮ್ಮ ಪಾಪ ನೀರು ಹೇಳಿದ ಬೇಡ ಅಂತ ಕಿತ್ಬಿಡಂತ ಕಿತ್ತೂರಿ ಅಜ್ಜಾರಿಗೂ ದಕ್ಷಿಣ ಕೊಟ್ಟರು, ನಮಸ್ಕಾರ ಮಾಡಿದ್ವಿ, ಬೋರ್ ಕಿತ್ಕೊಂಡು ಪಟ್ಕೊಂಡು ಹೋದ್ರಿ. ಆಮೇಲೆ ಒಂದು 3-4 ಬಂದು ಹೇಳ್ರಿ ನಮಗೆ, ಎಲ್ಲ 5-6 ಪಾಯಿಂಟ್ ಸುಳ್ಳಾದ್ರು, ಇಲ್ಲ ಅವ್ನು ಕಣ್ಣಾಗ ನೀರ ಬರಾಕೈತ್ರಿ, ಪಾಯಿಂಟ್ ನೀರು ಐತಿ ಅಂತ ಹೇಳ್ತಾರೆ ಕೇಳಂತಲಿ, ಆದ್ರೆ ನಾವು ಹೊಡ್ಯಾಕೋರ್ ನೀರು ಆಗತ್ತಲ್ಲ ಹೆಂಗದ್ ಚಿಂತೆ ಬತ್ತರಿ. ಚಿಂತೆ ಬಂದ್ಕೊಂಡು ನಮ್ಮ 3 ಮಂದಿ ಅಣ್ಣ ತಮ್ಮರಿಗೆ ಕನಸು ಬಿತ್ತು, ಏ ನಾವ ನೀರು ನೋಡುದು, ಅವರು ನಮಗೆ ತಿನ್ನ ಹುಟ್ಟಿರ ತಂದೆ ತಾಯಿ ಹಡ್ದಾರವನ್ನ, ನಾವ ನೀರು ನೋಡಿದ ನಾವು ಹೊಡಿದೀನಿ, ಯಾವನು ಕರ್ಕೊಂಡ್ ಬರೋಂಗಿಲ್ಲ ಅಂತ ಹಿಂಗ್ ಮನಸ್ಸು ಮಾಡಿದ್ರು. ನಾವ ಗುರುತ ಮಾಡಿ ಒಂದು ಪಾಯಿಂಟ್ ಮಾಡಿದ್ರು, ಅದು 70 ಫೂಟ್ಗೊಂದ 3 ಇಂಚ್ ನೀರು ಹಾತ್ರದ, 3 ಇಂಚ್ ನೀರು 3 ಎಕರೆ ತೊಯಾಕೈತ್ರಿ 10 ಎಕರೆ ಭೂಮಿಯಾಗ. ಇನ್ನು ಉಳಿದದ್ದು ಹೆಂಗ ಹಸುದು, ಇನ್ನೊಂದು ಪೈಂಟ್ ಮಾಡಕ್ಕೋರು ಇಲ್ಲಿ ಸಿಗುದಿಲ್ಲ, ಇದೊಂದ ಸಿಕ್ಕೈತಿ ಅಲ್ಲಿ ಮಟ್ಟ ಬಾಯಿನ ಮಾಡೋಣ. ಒಂದು 5-6 ವರ್ಷ ಹೆಂಗ ಮಾಡಿದ್ರು, 3-2 ಎಕರೆ ಮಾಡಿದ್ರು. ಆಮೇಲೆ ಅದು ನಮಗೆ ಇದನ್ನ ಮಾಡಿದ್ರೆ ಹೊಲದಾಗಿನ ಉತ್ಪನ್ನ ತಗ ಹಾಕಿರ್ಕಿಲ್ಲ, ಒಂದು ಟ್ರ್ಯಾಕ್ಟರ್ ತಗೊಂಡ್ರಿ ಸೆಕೆಂಡ್ ಹ್ಯಾಂಡ್. ಏನ್ ಮಾಡಿ ಕೆಲಸ ಆಗುಪಾಯ್ದ, ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತಗೊಂಡು ನಮಗೆ 25 ಎಕರೆ ಇದ್ದಾಗ ಒಂದು ಟ್ರ್ಯಾಕ್ಟರ್ ಕೊಡ್ತೀರಿ ಅವಾಗ. ಅನ್ಕೋ ಆಗ ನಮ್ಗೆ 25 ಎಕರೆ ಭೂಮಿ ಇದಕ್ಕಿಲ್ರಿ, ಮತ್ತೆ ಏನ್ ಮಾಡ್ಬೇಕು, ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತಗೊಂಡು ಹೊಡ್ಯಾವಿದ್ರೆ ನಂತಮ್ಮ ಹೊಡಿತಿದ್ದ ಮಂದಿ ಹೊಡಿದ ಮಂದಿ ಬಡಪಾನ ನಮ್ದ ಹೊಡಿ ಸೆಕೆಂಡ್ ಹ್ಯಾಂಡ್ ತಗೋ, ನೀಗಿದಷ್ಟು ರೊಕ್ಕ ಕೊಟ್ಟು ಸಾಣ ತಗೋ ಅಂತ ಹೇಳಿ ಒಂದು ಗಾಡಿ ತಗೊಂಡ್ರಿ, ಅದನ್ನ ಒಂದಿಟ್ಟು ಬಾಡಿಗೆ ಮಾಡ್ರಿ, ಅದೊಂದು 8 ಲಕ್ಷ ರೂಪಾಯಿ ಕಳಿಸ್ತೀರಿ, ಹಂಗಾರೆ ಈ ಹೊಲ ಹಿಂಗೆ ಬೀಳ್ತದ, ಅಷ್ಟು ರೊಕ್ಕ ಇಲ್ಲಿ ಹಾಕಿದ್ರೆ ಪಾಯಿ ಕಡ್ದು ಇದನ್ನ ಮಣ್ಣು ಅಂತೇಳಿ ಮಂದಿಗೆಲ್ಲ ಭಾಳ ವಾಯಿನ ಆತರದು. ಗ್ರಾಮ ಸೇವಕರು ಇದ್ರಿ ಉಕ್ಕಾಕ ಜಾನಕಿ ಅಂತೇಳಿ, ಅವ್ರು ಬಂದ

0: ತಗೊಂಡು ಅದಕ್ಕೆ ಮತ್ತೆ 30 ಫೂಟ್ ದರ ಸುಮಾರು ಇತ್ತು ರೀ ಅದು. 30 ಫೂಟ್ ಅದಕ್ಕೆ ಸೆಟ್ಟೆನೆ ಕಬ್ಬಿಣಕ್ಕೆ ಸಲಾಫ್ ಹಾಕಿ ಅಸ್ ಬಾಯಿ ಮಾಡಿದ್ರು ಅದನ್ನು. ಏ ಬಾಳ ನಿಮ್ದು ಬಾಳ ನಿಮ್ ಮುಂದೆಲ್ಲ ಹೋಚ ಹತ್ತಿದ್ರು. ಈಗ ಹಿಂಗೆ ಹೆಂಗ್ ಮಾಡಕ್ಕೈತ್ರು ಮತ್ತೆ ನಮ್ಗೆ ಇದನ್ನ ಬಿಟ್ಟು ಗತಿ ಇಲ್ಪ, ಏನ್ ಮಾಡಿ ನಾವು ಮಾಡಾಯ್ತು ಮಾಡಿದ್ರಿ ಸಾಕಾಯ್ತು ನಮ್ದು. ಅಷ್ಟೇ ನೀರು ಉಳಿತಿರೋದು, ಅಷ್ಟು ಪುಟ್ ಮಾಡ್ರು ನಮ್ಮ ತಮ್ಮಗಳನ್ನ ಅಟ್ ಮಾಡ್ರು ಅಟ್ಟ ನೀರು ಅದ ಬಾಳ್ಸ್ ಬಡಂಗಿಲ್ಲ. ಏ ನಾ ಅಡಬೋರ್ ಹಾಕೊಂಡು ತಾಣ ಬರ್ತೀನಿ ಅಷ್ಟೇ. 70 ಫೂಟ್ ಮಾಡಿ ಅಡಬೋರ್ ಹಾಕಿಬಿಟ್ರಿ, ನೀರು ಬಿತ್ತು ನೀರು ಬಿತ್ತು ಸುತ್ತಕೊಂಡು ಮುಂದೆಲ್ಲ ಬಂದು ನೋಡಕ್ಕೈತ್ರು. ಓ ಈಗ ಅಣ್ಣ ಹಾಕಿದ್ ನಿಮ್ ಮುಂತಾನ ಚಲೋ ಆತು ಚಲೋ ಆತು ಅಂತ ಹೇಳ್ರಿ. ಅದು ಮತ್ತೆ ಪೈಪ್ ಲೈನ್ ಮಾಡ್ಬೇಕ್ರಿ, ಅದಕ್ಕೆ 5,000 ಫೂಟ್ ಪೈರಾಣ್ ಐದಿಂಚ ಲೈನ್ ಮಾಡಿದ್ರಿ. 5,000 ಫೂಟ್ ಒಟ್ಟ ಅದೆಲ್ಲ ಕೂಡಿ 10,00,000 ರೂಪಾಯಿ ಬತ್ತಿರ. ಹಾಳೆ ಎಲ್ಲ ಕಬ್ಬು ಹಚ್ಚಿವ್ರಿ, ಕಬ್ಬು ಬೆಳೀತ ಇಷ್ಟು ಮಟ್ಟ ಕಬ್ಬು ಹತ್ರಿ ಕಿನಾಲ್ ಬರ್ತೈತಿ. ನೀನು ಕಿನಾಲ್ ಆದ ಕುಡಿ ಚಲೋದು ಬ್ರದರ್, ನೀ ಕಿನಾಲ್ ನಮ್ಮ ಬಾವಿನ ಕುಡಿ ಚಲೋ ಮಾಡಿದ್ರು ನಾವು. ಪಟಕ್ನ ಏನ್ ಮಾಡಿದ್ರಿ, ಇಲ್ಲಿ ಕಾವಲ್ ಹೊಡೆದ್ಬಿಟ್ಟು, ಕಾವಲ್ ಹೊಡೆದ್ಬಿಟ್ಕೊಂಡು ಕಬ್ಬು ಎಷ್ಟು ಬಂದು ಎಲ್ಲ ಒಣಗಿ ಬಿಟ್ಟರು. 3 ವರ್ಷ ಬಟ್ಟ ದೀಡ್ ನೂಟನ್ ಆಗೋದು 10 ಎಕರೆ ಕಬ್ಬು ಬಾವಿ ನೀರ್ ಲಗ್ನ ಬಾವಿ ನೀರು ಪೋಟಾಗ್ಲಿ. ಮಳಿನ ಹೋಗಿತ್ತು 5 ವರ್ಷ ಮಳಿ ಹೋಗಿತ್ತಾಗ ಆ ಟೈಮ್ದಾಗ ಹಿಂಗಾಗ್ರಿ. ಆಮೇಲೆ ಕಿತ್ ನಮ್ಗೆ ಗೊತ್ತಾಗ್ಲಿ ಅದು ಬರ್ತದ ಬಿಡ್ ಹಚ್ಕೊಬ ಹಚ್ಚಿದ್ ಹಚ್ಕೊಬ ಹಚ್ಚಿದ್ ಅಂದ್ರೆ 3 ವರ್ಷ ಲಾಸ ಆಯ್ತು. ಆಮೇಲೆ ಕಿತ್ ಹಚ್ಚಿದ್ರು ನಾವು ಕಬ್ಬು, ಕಿತ್ ಏನು ಹಚ್ಚಿದ್ರಿ ಅದು 10 ಎಕರೆಗೆ 7 ಟನ್ ಕಬ್ಬು ಆಗ್ಬಿಟ್ಟು. ಅದೇನು 3 ವರ್ಷ ಸೋತಿದ್ರಲ್ಲ ಅದೇನು ಆಗ ಎಲ್ಲರಿಗೂ ಮತ್ತೊಂದು ಧೈರ್ಯ. ಭೂಮಿ ತಾಯಿ 3 ವರ್ಷದಾಗ 1 ವರ್ಷ ಕೊಡ್ತಾಳಪ್ಪ ಈಚಿ ಒಳಗೆ ದುಡ್ದ ತರ ಸಾಕತಿ ಆಗ್ಲಿಕ್ರೆ ಯಾರ್ದು ಮೋಸ ಆಗಂಗಿಲ್ಲ, ಯಾರಿಗೂ ಎಣ್ಣೆ ಆಗಂಗಿಲ್ಲ, ಭೂಮಿ ತಾಯಿ ದುಡ್ಡದ್ದು ಲಾಭ ಐತಿ ಅಂತ ಹೇಳಿ ನಮ್ದು ಕೃಷಿ ಒಕ್ಕಲ್ತನ ಮಾಡ್ಕೋತ ಬಂದ್ ನೋಡ್ರಿ ಸರ್ ನಾವು. ಆಮೇಲೆ ರೀ ನಾವು ಎಷ್ಟೋ ಈಗಾರು 3 ಮಂದಿ ನೀರು ಹೇಳ್ತೀರಿ, ನಮಗೆ ಹೇಳ್ರ ಸಾಕು, ಮುಂದಕ್ಕೂ ತೊಡ್ಸ್ಬಿಟ್ಟು ಬರ್ತೀನಿ ನಾನು. ನಾನು ಒಂದು 1,000 ಗಂಟ್ಲೆ ಪಾಯಿಂಟ್ ಹೊಡ್ಚೀನಿ ರೀ. ಆದ್ರೆ ಅವ್ರು ಹೆಂಗ್ ಪಾಯಿಂಟ್ ತೆಪ್ತಾವ ಅಂದ್ರೆ ನಮ್ಗೆ ಅಲ್ಲಿ ಹೇಳು ಇಲ್ಲಿ ಹೇಳು ಹಂಗೆ ಹೇಳು ಹಿಂಗೆ ಅಂದ್ರೆ ಪಾಯಿಂಟ್ ತೆಪ್ತಾವ್ರಿ. ನಾವು ಡೈರೆಕ್ಟ್ ಗಪ್ಪ ಹೋಗಿ ಹೊಡಿ ಇಲ್ಲಿ ಹೊಡಿ ನಮಗೆ ಟ್ಯಾರ್ ಹೊಡಿತಾರೆ ಅಲ್ಲಿ ನೀರು ಆಗ್ಯದ ಅವ್ರು. ಹಿಂಗಾಗಿ ಮತ್ತೆ ಏ ಸಾಕು ನಮ್ಗೆ ತಳ ನೀರು ಇನ್ನಷ್ಟು ಹೊಡಿದ್ರೆ ಏ ಸಾಕು ನಮ್ಗೆ ಇಷ್ಟು ರೊಕ್ಕ ಆಗ್ಬೇಕಾಗಿತ್ತು ಏ ಸಾಕು ನಮ್ಗೆ ಅಂತ ಹಿಂಗಾಗಿ ನೀರು ಪೇಲ್ ಆಗಿ ಹೊರತಾಗಿ ನಾವು ನೀರು ನಮ್ಮ ಏನು ಪೇಲ್ ಆಗಿಲ್ಲ ಕರ್ಕೊಂಡು ಹೋಗ್ರಿ ನಾವು. ಆದ್ರೆ ಇಬ್ರು ಹೋಗ್ತಾರ್ರಿ ಫುಲ್ ನೀರ್ದ ಹೋಗ್ತಾರ ಈಟನ್ ಇದ್ದಿಲ್ಲ ಅವ್ರು ಹೋಗಂಗಿಲ್ಲ. ನನ್ನ ಅಪ್ಪನ ಕೇಳ್ತಾರ ಅವ್ರು, ಏ ಹನ್ ದೊಡ್ಡಪ್ಪನ ಕೇಳಿದ್ರು ನಾನು ಕೇಳ್ತಾ ಅವ್ರ ನಮ್ಮ ತಮ್ಮ ಅಂತ ನಾವು ಕಣ. ಏ 1 ಇಂಚ್ ನೀರಿಗೆ ಬಾಳ ಕಿಮ್ಮತ್ ಐತಿ, ಬಾಳ ನೀರಿಗೆ ಏನ್ ಕಿಮ್ಮತ್ ಇಲ್ಲ, ಅಲ್ಲಿ ಒಂದು ಕುಟುಂಬ ಬದತಿ, 1 ಇಂಚ್ ಆದ್ರೆ 1 ಎಕರೆ ಬದುಕತಿ, 4 ದನ ಬದುಕ ಪುಣ್ಯದ ಕೆಲಸ ಅದನ್ನು ಮಾಡ್ರಿ ಮೊದಲು ನೀವು ಹೇಳ್ತಾನೆ. ಹೇ ಎಲ್ಲಿ ನೀನು ಹೋಗ್ಬೋದ ಅಕ್ಕ ಹಿಂಗ್ರಿ ಸರ, ನಾವು ಎಲ್ಲಿ ರೊಕ್ಕ ಕಳೆದು ಅಲ್ಲಿ ವಿದ್ಯಾ ಕಲ್ತೋದವ್ರೆ, ಏನು ಇಂಜಿನ್ ರಿಪೇರ್ ಮಾಡ್ಕೋತೀವಿ, ಪವರ್ ಪಾಯಿಂಟ್ ನಾವು ಮಾಡ್ಕೋತೀವಿ.
1: ಈಗ ಒಂದು ಇನ್ನೊಂದು ಪ್ರಶ್ನೆ ಅಂದ್ರೆ, ನಿಮ್ಮ ಕೃಷಿ ಜೀವನದ ಪ್ರಾರಂಭ ದಿನಗಳಲ್ಲಿ ನಿಮ್ಮ ಬೆಳೆದಿರುವ ಮೊದಲನೇ ಬೆಳೆ ಯಾವುದು, ಅದರ ಬಗ್ಗೆ ತಿಳಿಸಿ.
0: ಮೊದಲೇ ಬೆಳೆ ಸರ ಗೊಂಜಾಳ. ಅದಕ್ಕೆ ಮೊದಲಂತೀ ಬಾವಿ ಇಳಿದಾಗ ಚಾಜ್ಜಿ ತೊಗರಿ ಇಂಥವು ಹಾಕ್ತಿದ್ರು ನಾವು, ಅದೇನು ಆಗ್ತಿಕ್ಕಿಲ್ಲ, ಮಳಿ ಕೈ ಕೊಡ್ತಿತ್ರ. ಈಗೇನು ನೀರಾವರಿ ಏನು ಮಾಡ್ಕೋತ ನಾವು ಬೆಳೆ ಬೆಳೆದಿರಲ್ಲ, ಇದೆಷ್ಟು ಅಲ್ಲಿ ನಮ್ಮ ಹೊಟ್ಟಿಗೆ ಮಟ್ಟಿಗೆ ಚಾಟಿ ಖರ್ಚು ಹೊಟ್ಟಿಗೆ ಮಟ್ಟಿಗೆ ಚಾಟಿ ಹಾಕೋದು ಬಂದತ್ರಿ. ಇದು 2-3 ವರ್ಷಕ್ಕೊಮ್ಮೆ ಸ್ವಲ್ಪ ಲಾಭ ಹಿಂಗೆ ಹಾಕೋದು ಬಂದ್ರೆ ನಮಗೇನಾಕಿ ತಾಯಿಯನ್ನು ಲುಕ್ಸಾನ್ ಮಾಡ್ಲಿ ದುಡಿದ್ರೆ ಕೊಡ್ತಾಳು, ಭಕ್ತಿ ಇಲ್ಲೇ ದುಡಿಬೇಕು. ಮತ್ತೆ ಎಲ್ಲರೂ ಆಕಿನ ಅಲ್ಲಿ ಬಿಟ್ಟು ಹೋದ್ರೆ ಕೆಲಸ ಆಗಂಗಿಲ್ಲ, ಬಿಟ್ಟು 2 ದಿವಸ ಹೋಗಂಗಿಲ್ಲ, 1 ದಿವಸ ನಡೀತೈತಿ ರೈತಕ್ಕೆ ಹೋಗಾಕ, 2 ದಿವಸ ನಡೀತೈತಿ ಭಾಳ. ಆದ್ರೆ 3ನೇ ದಿವಸಕ್ಕೆ ಹೋದ ಹೊಲ ಇಲ್ಲಿ ಇರಂಗಿಲ್ಲ, ಅಲ್ಲಿ ಹಂಗೆ ಏನು ವಿಜ್ಞಾನ ಇರಲಿ ಏನಿರಲಿ ನಾವು ಅಲ್ಲಿ ಇರಬೇಕು ಅಂದ್ರೆ ಅದು ಇರ್ತೈತಿ.
1: ಈ ಕೃಷಿ ಮಾಡುವಾಗ ನಿಮಗೆ ಅತ್ಯಂತ ಕಷ್ಟವಾದಂತಹ ಕೆಲಸ ಯಾವುದು ಮತ್ತು ಅದನ್ನು ಯಾವ ರೀತಿ ನಿಭಾಯಿಸಿರಿ, ಅದರ ಬಗ್ಗೆ.
0: ಕಷ್ಟವಾದ ಕೆಲಸ ಈಗಿನ ಕಾಲಕ್ಕೆ ಬಂದ ಕಸಾನ ಬಾಳ ಕಾಡಾದತ್ರಿ. ಒಟ್ಟು ಆಗಿನ ಮೊದಲು ಕಸ ಎಡಿ ಹೊಡೆದು ಮಾಡಿದ್ ನಾವು ಕಂಟ್ರೋಲ್ ಮಾಡ್ಕೋತಿ ತೆಗದ, ಈಗ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗೋತ್ರಿ. ಅದು ಎಂಥ ಕಸ ಬಂದೈತಿ ಆಮೇಲೆ ಹಿಂಗ್ ಹೊಡೆದು ಹಿಂಗೆ ಹೋಗಿ ಹೋದಂಗೆ ಆಕೈತಿ, ಮತ್ತೆ ಪಾಟ್ನ ಚಾಲನ ಆಕೈತಿ. ಈಗ ಅದ್ರಾಗೂ ಒಟ್ಟೆ ಕೆಲಸ ಕೊಡೋತ್ರಿ ಕಸದ ಎಣ್ಣೆಗೂ.
1: ನೀವು ಯಾವ ರೀತಿ ಇದು ಮಾಡ್ತಾ ಇದ್ದೀರಾ?
0: ಅದಕ್ಕೆ ಎಣ್ಣೆ ಹೊಡಿತೀವಿ ಮಾಡ್ತೀವಿ, ಮತ್ತೆ ಉಳ್ದಟ್ಟು ಮತ್ತೆ ಆಳ ಹಚ್ಚಿ ತೆಗಿಸ್ತೀರಿ. ಅಷ್ಟು ಕಸ ಭಾಳ ಸುಮಾರು ಐತ್ರಿ ಆಮ ಹೆಂಗ ಆಮೇಲೆ ಈಗ ಈಗಿನ ಕಸ ಒಟ್ಟೆ ಉಪಯೋಗ ಆಗೋದ್ರಿ. ಕಸಕ್ಕೆ ಭಾಳ ಎಲ್ಲ ಕಸಕ್ಕೆ ಲಾಸ್ ಆಗದ್ರಿ. ಈಗ
1: ನನ್ನ ಮುಂದಿನ ಪ್ರಶ್ನೆನೇ ಆದಿತ್ತು, ಹೊಲದಲ್ಲಿ ಈ ಕ್ರಿಮಿ ಕೀಟಾಳುಗಳನ್ನ ನೀವು ಹೇಗೆ ಅದನ್ನ ಟ್ಯಾಕಲ್ ಮಾಡ್ತೀರಾ, ಅಂದ್ರೆ ಅದನ್ನ ನಾಶ ಮಾಡ್ಲಿಕ್ಕೆ ಏನೇನು ಹೆಜ್ಜೆಗಳನ್ನು ಇಡ್ತಿದ್ದೀರಾ?
0: ಏನ್ರಿ ಒಮ್ಮೆ ಅದು ತಾನಾಗಿ ಬರ್ತೈತಿ ತಾನಾಗಿ ಹೋಗತಿ, ಮತ್ತೆ ಕಬ್ಬಿಗೊಮ್ಮೆ ಬಹಳ ಕಡೆತಿ, ಅವ್ ಹೊಡೆದ್ರು ಅದಕ್ಕೆ ಕೆಲಸ ಆಗಿಲ್ಲ, ಎಣ್ಣೆ ಹೊಡೆಯ ಕಬ್ಬು ಡೌನ್ ಆಗೋದು. ಕಬ್ಬಿಗೊಮ್ಮೆ ಬಿದ್ದಿರ್ಲಿಲ್ಲ, ಈಗ ಅವ್ರು ಒಂದು ಸ್ವಲ್ಪ ಬಿದ್ದಿರ್ತೈತಿ, ಆಗಿನ ಪಾಟ್ನ ಅದನ್ನ ನೋಡ್ಕೊಡ್ದ ಕಂಟ್ರೋಲ್ ಮಾಡ್ತೀವಿ ನಾವು. ಆಗಿನ ಫಸ್ಟ್ ಏನು ಬಂದಿರ್ಲಿಲ್ಲ ಹಂಗ ಅಷ್ಟು ಸ್ಪೀಡ್ ಇಲ್ರಿ ಅದ ಕಬ್ಬಿನ ಹುಳ ಒಂದ. ನಾವು ಕಬ್ಬು ಒಂದ ಬೆಳಿತೀರಿ, ಉಳ್ಕಿದೇನು ಬೆಳೆಯಂಗಿಲ್ಲ, ಯಾಕಂದ್ರೆ ನಮ್ಗೆ ಜನ ಕಡಿಮೆ ರೀ, ನಾವು ಕಾಯಕ್ ಮಾಡೋ ಜಡ ಆಕತಿ ಅಂತೇಳಿ ಈಗ ಬರೀ ಕಬ್ಬ ಬೆಳಿತೀರಿ ನಾವು, ಅದ್ರ ಮೇಲೆ ಗುದ್ದಾಡ್ಕೋತ ನಡೆದ್ರಿ.
1: ಮುಂದಿನ ಪ್ರಶ್ನೆ ನಂದು, ಈ ಸಾಂಪ್ರದಾಯಿಕ ಕೃಷಿಯಿಂದ ಪರಿಸರಕ್ಕೆ ಹಾನಿ ಅನ್ನುವಂತಹ ಮಾತಿದೆ, ಇದಕ್ಕೆ ನಿಮ್ಮೇನು ನಿಮ್ಮ ಅಭಿಪ್ರಾಯವೇನು?
0: ಅದು 100% ಸತ್ಯ.
1: ಓ,
0: ಮೊದಲನೇ ಕೃಷಿ ಮಾಡ್ಬೇಕಂದ್ರೆ ಈಗ ಆಳು ಬಾಳ್ಬೇಕು, ಭಕ್ತಿಲೇ ದುಡಿಯೋರಿ ಈಗ ನಮ್ಮಂಗ ದುಡಿಯಾಕ ಆಗಂಗಿಲ್ರಿ ಮಕ್ಕಳಿಗೆ, ಅವ್ರ ತಾಗ ತಾಕತ್ ಇಲ್ರಿ. ಎಲ್ಲ ಕೆಮಿಕಲ್ಸ್ ತಿಂದ ಬೆಸೂಸ್ತಾಯಿ ಬಿಡ್ತಾವ. ನಾವು 4 ಕಾಳಿನ ಕೆಲಸ ಮಾಡ್ತಿದ್ರು ಅವಾಗ, ಈಗ ನಮಗೂ ವಯಸ್ಸಾಗೈತಿ ರೀ. ಈಗ 1 ತಾಳಿಂದ 2 ತಾಸಿನಾಗ ಮಾತ್ರ 1 ಹಾಳಿನ ಕೆಲಸ ಬಿಡ್ತಾರೆ, ಅದ್ರ ಅಚ್ಚಿಕ್ ಮಾಡಾಕಾಗಲ್ಲ ನಮಗೂ. ಈಗ ನಕ್ಕಿ ಮಾಡ್ತಿರಿ ನಾವು, ಆದ್ರೆ ಮಕ್ಕಳಿಗೆ ಅಷ್ಟ ದುಡಿಯಾಕ ಆಗುತ್ತೆ. ಈಗ ವಿಜ್ಞಾನ ಬಂದ್ಸ ಅವ್ರಿಗೆ ಸೋಲೋತ್ ಕೊಟ್ಟು ಆತ ಹಾಕತ್ ಇಲ್ದಂಗ್ ಮಾಡಿತ್ತು, ಹಿಂಗ್ ಆಗೈತಿ ರೀ. ಒಟ್ಟು ಕೃಷಿ ಹಿಂದೆ ಬಿಡ್ಬೇಕಂದ್ರೆ
1: ಖಂಡಿತ ಮಾತು ನಿಜ. ಅಂಡ್ ನೀವು ಮಾಡೋ ಕೆಲಸ ಮತ್ತೆ ಈಗಿನ ಯುವಕರು ನನಗೂ ಹಿಡಿದು ಹೇಳ್ತೇನೆ, ಅಷ್ಟು ನಾವು ಮಾಡಕ್ ಆಗುದಿಲ್ಲ. ಹೌದೌದು, ಅಷ್ಟು ಶಕ್ತಿ ನಿಮ್ಗೆ ಆ ಒಂದು ಕಾಲದಲ್ಲಿ ತಿಂದಿರುವ ಆಹಾರದ ಒಂದು ಶಕ್ತಿ ಇವತ್ತಿಗೂ ಇದೆ. ಇದು ಮಾತ್ರ ನಿಜ ನೀವು ಹೇಳಿದ್ದು. ಮುಂದಿನ ಪ್ರಶ್ನೆ ಆಗಿರುತ್ತೆ, ಸಾವಯವ ಕೃಷಿ ಕುರಿತಾಗಿ ನಿಮ್ಮ ಅಭಿಪ್ರಾಯವೇನು?
0: ಅದನ್ನ ಮಾಡ್ರಿ ಚಲೋ ಅಂತ ಅನ್ಸ. ಯಾಕಂದ್ರೆ ಮುಂದಿನ ಯುವ ಪೀಳಿಗೆ ಮತ್ತೊಂದು ಎರಡು ವರ್ಷ ಬದುಕತ್ತೀರಿ. ಇಲ್ಲೂ ಈಗ 40 ವರ್ಷ 30 ವರ್ಷ ಆಯ್ತಾರ್ರಿ, ಇನ್ನು ಬರುವರ್ತಿ 20 ವರ್ಷ ಆಯ್ತಾರ್ರಿ. ಇದನ್ನ ಹಿಂಗ ಮಾಡ್ಕೋತಾರ ಭೂಮಿ ಹಾಳು ಬೀಳ್ತೈತ್ರಿ. ಕಮಾಣಾರ್ತಿಯಿಂದ ರೈತ ಕಮಗತಿಯಿಂದ ಮಾಡಿದರೆ ನಡೀತೈತಿ. ಈಗ ಜರ್ಸಿ ಆಕಳ ಹಾಲು ಬೆಣ್ಣೆ ತಿಂದ ನಾವು ಅಂತಕ್ಕೆ ಮತ್ತಟ ರೋಗ ಚಲೋ ಆಕೈತ್ರಿ. ಮೊದಲಿನ ಜರ್ಸಿ ಆಕಳ ಮೊದಲಿನ ಆಕಳ ಹಾಲ ಆ ಬೆಣ್ಣೆ ತಿಂದ್ರೆ ಅವಾಗ ರೋಗ ಹೋಗೈತ್ರಿ. ಇದರಿಂದ ರೋಗ ಬರತೈತಾರಲ್ಲ, ಕೇಳರು ಕೇಳುವರ ಬೇರೆ ದೇಶದಿಂದ ತರಕ ಹಸ್ತಾರ, ಏನರ ಮಾಡ್ತಾರ, ಸಂತೆ ಬಂದ್ ಮಾಡಿದ್ರೆ ಚಲೋ ಮಾಡ್ತಾರ. ಶಿವ ಶಿಕ್ಕಂಗಾರಿ ಒಟ್ಟ ಆದ್ರೆ ಬಾಳ ಬೇಕಾಗೈತ್ರಿ. ಈಗ ಆ ಬಾಳ ರಾಗಿ ಏನೈತಿ ತೊಡೆದ್ರ ಬಂಗಾರ ಐತಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಬಾಳ ಇದ್ದ ಕೆಪಣ ಹುಡುಕ ಇಷ್ಟಾರ ನನ್ನ ಮನಸ್ಸು ಹೇಳುದ್ರೆ.
1: ಈ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಲು ಏನೇನು ಕ್ರಮ ಕೈಗೊಂಡಿದ್ದೀವಿ?
0: ಮಣ್ಣಿನ ಫಲವತ್ತತೆ ಅದಕ್ಕೆ ನಕ್ಕಿ ಸಗಣಿ ಗೊಬ್ಬರ ಹಾಕಿದ್ರೆ ಚಲೋ ಸರ್. ಅದು ಬರೀ ಇದನ್ನ ರಾಸಾಯನಿಕ ಮೇಲೆ ಗುದ್ದಾಡಕ್ಕೆ ತೊಂದರೆ ಆಕೈತ್ರಿ. ಅದ ಸಗಣಿ ಗೊಬ್ಬರ ಹಾಕ್ಬೇಕ್ರಿ, ಅದಕ್ಕೆ ಎರೆಹುಳ ಗೊಬ್ಬರ ಮಾಡಿ ಬಿಡ್ಬೇಕಂತಾರು. ಆದ್ರೆ ಅದನ್ನ ಮಾಡ್ರೆ ಮತ್ತೆ ರಾಸಾಯನಿಕ ಮಾಡುವಂಗಿಲ್ಲ ತರು. ಹಿಂಗಾಗಿ ಅದನ್ನು ಮಾಡಕ್ ಹೋದ್ರೆ ರೈತರಿಗೆ ಇದು ಮಾಡಕ್ ಆಗತ್ತು. ಅದ್ರ ನಕ್ಕಿ ಅದಕ್ಕೆ ಗೌರ್ಮೆಂಟ್ ಆಗಲಿ ಮತ್ತು ಸಂಸ್ಥಾದಾರು ಆಗಲಿ ಪುರ್ಮಾಶಿ ಅದಕ್ಕೆ ಗಂಟು ಬಿಡಬೇಕು. ಈಗ ಅವರು ಈಗಿನವ್ರು ಏನು ತುಟ್ಟು ಮಾಡ್ರೆ ತಾನೇ ಬಿಡ್ತಾರೆ. ತುಟ್ಟು ಮಾಡ್ರು ಬಿಡಕ್ಕಾಗಂಗಿಲ್ಲ, ಯಾಕಂದ್ರೆ ಅದಕ್ಕೆ ಅದಕ್ಕೆ ಗೊತ್ತಿಲ್ಲ, ಅಭ್ಯಾಸ ಇಲ್ಲ. ಆಗ ಮೊದಲಂತಿ ಅದನ್ನ ಗೊಬ್ಬರ ಹಾಕಿ ಅದನ್ನ ಬೆಳೆಸ್ತಾರೆ. ಆ ಅಭ್ಯಾಸ ಇದ್ದಂಗೆ ದುಡುಕಿದ್ ದನಗಳು ಕಟ್ತಿರ ಅವಾಗ. ಈಗ ದನಗಳು ಕಟ್ಟದಂಗೆ ಆಗಿಬಿಟ್ಟೆ ಸರ್. ಹೆಂಡಕಿ ಬೆಳೆ ಹೆಂಡಕಾಸು ಬೆಳೆಯಕ್ಕೆ ಯಾರು ಓಟ ಮನಸ್ಸಾಗುತ್ತೆ? ನಾವಂತ ಇನ್ನೂ ಬೆಳಿತೀವಿ, ರಾಗಿತ್ಕೊಂಡು ಅದನ್ನು ಬೆಳೆದಾಗ ಸಮಾಧಾನ. ನಮಗೆ ಒಳಿರು ನಮ್ಮ ಕೆಲಸ ಇಲ್ಲ. ಹಿಂಗೆ ನಾವು ಬಂದಿದ್ರಿ ಕರೆ. ಈಗಿನ ಅವ್ರಿಗೆ ಬೇಡ ಆಗೈತ್ರಿ, ಅದು ಬಟನ್ ಬಡ್ದುಕೊಣ ಅದು ಮನೆಗೆ ಬರ್ಬೇಕು ಆರ್ಡರ್. ಅದು ಹಂಗ ಬರಂಗಿಲ್ರಿ. ಈಗ ನಮಗೆ ಹಂಗ ಬರ್ತಿಕ್ಕಿಲ್ಲ, ಹಂಗ ನಾವು ದೊಡ್ಡದಾಗ ಬರ್ತಿತ್ತು. ನಾವು ದನಕರ ಮೇಲೆ ಪ್ರೀತಿ ಇನ್ನವ್ರ ನಾವ್ರಿ. ದಿವಸಕ್ಕೊಮ್ಮೆ ಬಸವನ್ ಮೈತಿಕ್ಲ ಅದನ್ನ ಇನ್ನವ್ರ ನಾವು ನೋಡ್ದಾಗ ಎರಡು ಹುರುಗಳದವ್ರು ಒಂದು ಆಕಳ ಆಕಳ ಕರೈತ್ರಿ ನನ್ಗೆ. ಏ ಅವನ್ಯಾಕೆ ಮಾಡಿದ್ ನಿಮಗೆ ಗೊತ್ತಿಲ್ಗಪ್ಪ ಅದ ಬೇಕದಕ್ಕೆ ಅದನ್ನ ಇದನ್ನ ಬಹಳ ಆಲ್ ಇಂಡಿಯಾ ಕೇಳ್ಕೋತ ನಾನು ಇದನ್ನ ಭಜನೆ ಕಲಿಬೇಕು. ಆಲ್ ಇಂಡಿಯಾದಾಗ ರೀ ಬಸವರಾಜ ರಾಜಗುರು ಇವರೆಲ್ಲ ಹಾಡಿದ್ದು ನಮ್ಗೆ ಬಹಳ ಇಷ್ಟ ರೀ. ಮಲ್ಲಿಕಾರ್ಜುನ ಮನಸೂರು ಹಾಡಿರೋ ಅವ್ರ ಹಾಡಿಕೆ ನಮಗೆ ಇಷ್ಟ. ಅವ್ನ ರೇಡಿಯೋ ರೇಡಿಯೋ ಇಷ್ಟ ಆಯ್ತು ರೀ, ಟಿವಿ ಇದ್ದಿಕ್ಕಿಲ್ಲ, ಅವ್ರದ ಕೇಳ್ತಿದ್ರು ಬಹಳ ನಾವು.
1: ಅದಿಲ್ಲದೆ ಸ್ನೇಹಿತರೆ ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಫೇನು ಧ್ವನಿ 90.4 FM KL ಈ ಕನಸು. ಇವತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ ನಮ್ಮೊಂದಿಗೆ ಇದ್ದಾರೆ ಅಪ್ಪಣ್ಣ ಅವರು. ಎಸ್, ಇವತ್ತಿನ ಕಾರ್ಯಕ್ರಮದ ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ಈ ಕೃಷಿ ಇಲಾಖೆಯಿಂದ ಕೊಡ್ತಾ ಇರೋ ಸಹಾಯ ಧನದಿಂದ ನಿಮಗೇನಾದ್ರೂ ಸಹಾಯ ಆಗಿದೆಯಾ?
0: ಸರ್, ಅವ್ರು ಸಹಾಯಧನ ಕೊಡ್ತಾರೆ, ಎಷ್ಟು ಕೊಡ್ತಾರೋ ಅಂತ ಅಡೆ ಕೊಡ್ತಾರೆ. ಅವ್ರು ಕೊಟ್ಟಿದ್ದು ಅದಕ್ಕೂ ಆಗಂಗಿಲ್ಲ ರೀ. ಒಟ್ಟೆ ಅದಕ್ಕೂ ಅವ್ರು ಕೊಟ್ಟದೇನು ಸಾಲಂಗಿಲ್ಲ, ಸುಮ್ ಕೊಡ್ತಾರೋ ಒಂದು ಮಾತು ಕೊಡ್ತಾರು ಅನ್ನೋದೊಂದು ಆಗೈತಿಕ್ರೆ. ಅದರಿಂದ ಯಾವುದು ಕೊರಡಾಗಿಲ್ಲ, ನಾವು ಅದಕ್ಕೆ ಎರಡು ಪಟ್ಟು ಹಾಕ್ಬೇಕ್ರಿ. ಒಂದು ಮೂರು ಕೊಟ್ಟು ನಾವು 2-3 ಪಟ್ಟು ಹಾಕಿದಾಗ ಅದಕ್ಕೆ ಅವ್ರ ಮೇಲೆ ಹಾಕೈತಿ ಅಂದ್ರೆ ಆಗುದಿಲ್ಲ ರೀ. ಅದು ಹ್ಞೂ, ಸತ್ಯವಾಗಿ ಹೇಳ್ತೇನೆ.
1: ಕಾರ್ಯಕ್ರಮದ ನನ್ನ ಕೊನೆ ಪ್ರಶ್ನೆ ಆಗಿರುತ್ತೆ, ಕೊನೆದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ?
0: ಕಾಯಕವೇ ಕೈಲಾಸ ಅಂದ್ರೆ ಬಸವಣ್ಣವ್ರ, ಎಲ್ಲರೂ ದುಡ್ದ ತಿನ್ಬೇಕು, ಅದು ಚಲೋ. ಶರೀರ ವಜ್ರ ಕಾಯಕತಿ, ಭೂಮಿ ಫಲವತ್ತವಾಗಿರ್ತೈತಿ ಅನ್ನೋದು ಒಂದು 100-100 ಹೇಳ್ತೇನೆ. ಹರಾಮಿ ಆಗಿ ತಿನ್ಬೇಡ್ರಿ, ನೀವು ಉಳಿಯುದಿಲ್ಲ. ದುಡ್ದ್ರೆ ಮತ್ತೊಂದಿಟ್ಟು ಬದುಕ್ತೀರಿ, ಅನುಭವ ಆಕತಿ, ಶರೀರ ಗಟ್ಟಿ ಆಕತಿ. ಕುತ್ಕೊಂಡು ತಿಂದ್ರಿ, ಕುಡಿಕೊಂಡು ಅಮರಂಗಿಲ್ಲ, ನಿಮ್ ಶರೀರ ಬಾದಾಗದ ಬಿಡಂಗಿಲ್ಲ. ಭೂಮಿ ಒಳಕ ಕೆಲಸ ಮಾಡಿ ತಿನ್ರಿಪ್ಪ, ಒಳ್ಳೇದ್ ಮಾಡ್ರಿ, ರಾಸಾಯನಿಕ ಕಡಿಮೆ ಮಾಡ್ರಿ ಅನ್ನೋದು ನನಗೆ ಐತ್ರಿ ಒಳಗ.
1: ಮತ್ತೆ ಈಗಿನ ಈಗ ನಮ್ಮ ಕೇಳುಗರಲ್ಲಿ ಎಷ್ಟೋ ಯುವಕರು ಇರ್ತಾರೆ, ಅವರಿಗೂ ಒಂದು ಅಂದ್ರೆ ಎಲ್ಲರೂ ಈಗ ಈ ಕೊರೋನಾ ಮಹಾಮಾರಿ ಯಾವಾಗಿಂದ ಬಂತು, ಎಲ್ಲರೂ ಅವ್ರವ್ರ ಸಿಟಿ ಶಹರ್ಗಳನ್ನು ಬಿಟ್ಟು ವಾಪಸ್ ಬಂದು ಅವ್ರಿಗೆ ಸ್ವಲ್ಪ ಇರೋ ನೆಲದಲ್ಲಿ ಜಾಗದಲ್ಲಿ ಅವರು ಕೃಷಿ ಚಟುವಟಿಕೆ ಮಾಡ್ತಾ ಇದಾರೆ. ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೃಷಿ ಚಟುವಟಿಕೆಗೆ ಬನ್ನಿ ಅನ್ನಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಹೇಳಿ?
0: ಅಂದ್ರೆ ಇದು ಪುಣ್ಯದ ಕೆಲಸ ರೀ, ಕೃಷಿ ಕೆಲಸ ಅಂತಾರೆ. ಇದು ಕಂಡೀಷನ್ ಯಾವ ಹಾಕಕ್ ಬರಂಗಿಲ್ಲ. ನೀ ಇಟ್ಟು ದುಡಿ ಬಣ್ಣ ಅನ್ನಕ್ಕೆ ಬರಂಗಿಲ್ಲ, ಇಟ್ಟು ದುಡಿ ಅನ್ನಕ್ಕೆ ಬರಂಗಿಲ್ಲ. ಅವನ್ ಪವರ್ ಅದು, ಅವ್ನು ಹೆಚ್ಚು ಗಳಿಸ್ಬೋದು. ಹೆಚ್ಚು ದುಡಿಯೋದು ಹೆಚ್ಚು ಹೆಂಗ್ ದುಡ್ತಾನೆ ಹಂಗ ಬರ್ತೈತಿ ಅದ್ರೊಳಗೆ. ಆದ್ರೆ ಯಾವ ಗೊಬ್ಬರ ಹಾಕೊಂಡು ಯಾವ ಬೀಜ ಹಾಕೊಂಡು ಹಂಗ ಫಲ ಬರ್ತೈತಿ ಇಷ್ಟೇ ರೀ. ಮತ್ತೆ ಅದ್ರೊಳಗೆ ಏನೈತಿ, ಆದ್ರೆ ಅವನ ಒಳಗೆ ಹುಮ್ಮಸ್ಬೇಕ್ರಿ, ದುಡಿಬೇಕು ನೋಣ. ಯಾರ್ದು ಹಂಗ ಹರಾಮಿ ತಿನ್ನಬಾರ್ದು ಅನ್ನುವಂಥದ್ದು ಅವ್ನು ಮಾನವನಲ್ಲಿ ಬರ್ಬೇಕ್ರಿ. ಅದು ಕಾಯಕ ಮಾಡೋರಲ್ಲಿ ಭೂಮಿ ಒಳಗೆ ತಿನ್ನು ದುಡ್ದು ನಾವು ಅನ್ನುವಂಥದ್ದು ಬರ್ಬೇಕ್ರಿ. ಇಲ್ಲ ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಒಟ್ಟೆ ದುಡಿಯಾಕೊಲ್ರಿ ಈಗ ಜನ ಅಂತ ಹೇಳ್ತಾನಲ್ರ. ಭೂಮಿ ಕಡೆ ಮನಸ್ಸಿಲ್ಲ, ಯಾರ್ದು ರಾಡಿ ಹತ್ತಬಾರ್ದಂತಾರ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಗಾದೆ ಮಾತಂತಿ, ಅದನ್ನ ಯಾವ ಮುಚ್ಚಕ್ಕಾಗಿಲ್ಲ ಸರ. ಭೂಮಿ ಅಂತ ಶ್ರೇಷ್ಠವಾದ ಯಾವುದು ಉದ್ಯೋಗ ಅಲ್ರಿ. ನನಗೆ ಮಾತ್ರ ಇದು ಅನಿಸಿದ್ದು ಇಷ್ಟ ನಾ ಹೇಳು. ಎಲ್ಲರೂ ಅದನ್ನ ಮಾಡ್ರ, ನೀ ಮಾಡ 8 ತಾಸು ಅದನ್ನ ಮಾಡು, 8 ತಾಸು ಇದನ್ನ ಮಾಡು, 8 ತಾಸು ನಿದ್ದಿ ಮಾಡ. ನಾ ಹೇಳಿದ್ರಿ ಎಲ್ಲರಿಗೂ, ಯಾವತ್ತೂ ಮಾಡ್ಬೇಡ್ರಿ 8 ನಾಕಡಿ ನಾ 6 ತಾಸಾರ ಮಾಡ. 6 ತಾಸು ಮಾಡಾಕ್ತಾರಲ್ರಿ ಯಾರು ಕೆಲಸ ರೀ. ಆಗ 8 ತಾಸು ರೊಟ್ಟಿ ಕಟ್ಕೊಂಡ್ಬಂದು ಮಾಡ್ತಾರೆ ನಮ್ಮಲ್ಲಿ ಆಳುಗಳು. ನಾವು ಮಾಡ್ತಿದ್ದು ಮಾಡಿದ್ರು ರೊಟ್ಟಿ ಕಟ್ಕೊಂಡು ಹೋಗಿ. ಈಗ ರೊಟ್ಟಿ ಇಲ್ಲದಾಗ ಬರ್ತಾರೆ ಕೆಲಸಕ್ಕೆ ರೀ. ಅವ್ರಿಗೆ ಏನು ಅನ್ನೋಂಗಿಲ್ಲ, ನಾವು ಮತ್ತೆ ಅವ್ರಿಗೆ ಏನು ಬೇಕಾದ್ರೂ ಕೊಡುದು. ಅದನ್ನ ಮಾಡ್ಬೇಕಾರೆ ಮಾಡಿರ್ಬೇಕ್ರಿ. ಇಲ್ಲ ಹಂಗೆ ದುಡಿಯೋಕ್ರಂತ ಈಗ ಮೊದಲು ಕುಡಿದು ಬೇಕ್ರಿ, ತಿನ್ನೋದು ಬೇಕು, ಆಮೇಲೆ ತೆಗೆದು ಬರ್ತಂತಾರೋ. ಇಲ್ಲಿ ಕೈ ಇಲ್ಲಿ ತೆಗೆದಕ್ಕೆ ಹೋಗಂಗಿಲ್ಲ ಅವ್ನ ತೆಕ್ಕ ಅವ್ರು ಆ ರೈತ ಅಂತ ಕಾಲ ಬಂದ್ಬಿಟ್ಟಿದ್ರಿ. ಆಲ್ಕೋಹಾಲ್ಗೆ ಎಲ್ಲ ಜನ ಭಾಳ ಬೆಣ್ಣೆ ಹತ್ತೈತ್ರಿ. ಅವ್ರಿಗೆ ಮಂಸ ಆಲ್ಕೋಹಾಲ್ ಇತ್ತು, ಅವ್ರಿಗೆ ಕೊಟ್ಟು ಹೇಳಿದಿ ಪಗಾರಕ್ಕೆ ಬರ್ತಾರೆ ಕೆಲಸಕ್ಕೆ. ಅವ್ರಿಗೇನು ಮತ್ತೆ ಇದನ್ನ ಮಾಡಿರ್ತಾರೋ, ಕೆಲಸ ಹೆಂಗೆ ನಿಗ್ತೈತ್ರಿ? ಮತ್ತೆ ನಿರ್ವೇ ಇಲ್ಲ. ಅದು ಈಗ ಸುಮ್ಮ ವಿಜ್ಞಾನ ಸಂಬಂಧ ಅವ್ರು ನಡೆದೈತ್ರಿ. ವಿಜ್ಞಾನ ಅವ್ರದ್ದು ನಡೀತಿಲ್ಲ, ನಮ್ದು ರೈತರು ನಡೆಯತ್ರಿ. ಬಂದ್ ಆಕೈತ್ರಿ ಈಗ ಒಕ್ಕಲ್ತನ ಬಂದ್ ಆಕೈತಿ. ಸತ್ಯವಾಗಿ ವಿಜ್ಞಾನದಿಂದ ಒಕ್ಕಲ್ತನ ಚಾಲು ಹೋಯ್ತು, ಇದನ್ನ ಹೇಳ್ತೇನೆ. ಆದ್ರೆ ಲಾಭ ಆಗಂಗಿಲ್ಲ, ಮತ್ತೆ ದುಡಿಯವ್ರು ದುಡಿಯಂಗಿಲ್ಲ, ಕಡಿಮೆ ದುಡಿತಾರೆ. ನಾಲ್ಕ ತಾಸು ದುಡ್ದಾರ ಪೋಲ್ ಪಗಾರ ಕೇಳ್ತಾರೆ, ಎಲ್ಲಿ ಕೊಡದ್ರಿ ನಾವು ರೈತರು ಹಗಲಿ ರಾತ್ರಿ ಅವ್ರು ಮಾಡಬೇಕಾಗ್ತದ್ರಿ, ಹಾಳಾಗಿರ್ತಿ ಇಲ್ಬಿಟ್ರೆ ಎಲ್ಲ ಹೋಗ್ತಿರ್ದ. ಹಿಂಗ ರೈತಗೆ ವಜ್ಜೆ ಇದ್ದಷ್ಟ ಯಾರಿಗೂ ವಜ್ಜೆ ಇಲ್ರಿ. ಕೂಲಿ ಅವ್ರು ಭಾಳ ಕುಂಬಿ ಹೈತಾರ ಈಗ, ಯಾಕಾದ್ರೆ ಬಂದ್ರೆ ಪಗಾರ ಅವ್ರಿಗೆ, ಆಗ ದುಡಿದ್ರೆ ಪಗಾರ ಐತ್ರಿ. ಈಗಿಲ್ಲ ಅವ್ರು ಬಂದ್ರೆ ಪಗಾರ ಕೊಡ್ಬೇಕು, ಕುಂಟಿಸ್ರು ಪಗಾರ ಕೊಡ್ಬೇಕು, ದಗದ ಇಲ್ಲಪ್ಪ ಇವತ್ತು ಕೊಳೆ ಮೇಗೈತೆ ಅವ್ರು ಪಗಾರ ಕೊಡ್ಬೇಕು. ಮೊದಲು ಹಂಗಿಲ್ರಿ, ನಾನು ಜಾಕ್ ಮಿಷನ್ ಬಾಡಿಗೆ ಇಟ್ರಿ ಒಂದು ತಿಂಗಳು ಹೇಳ್ತಾಕೇನಿ, ನನಗೆ ಯಾರೂ ಪಗಾರ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಸೈಕಲ್ ಮೇಲೆ ಆಳು ಕರ್ಕೊಂಡು ಹೊಡಿ ಆಳು ಕರ್ಕೊಂಡು. ಈಗ ಹಂಗಿಲ್ರಿ, ಅವ್ನು ಬಂದ ಅವಾಗ ಅವ್ನು ಕೊಡಬೇಕ, ಕೊಡ್ಲಿಕ್ಕೆ ನಡೆಯಂಗಿಲ್ಲ. ಈ ಹಿಂಗೆ ಬಂದ ನೋಡ್ರಿ, ಅದ ತೊಂದರೆ ಆಗೈತಿ ನಮ್ಗೆ. ಕಾಯಕ ಮಾಡ್ರು ಕೊಡ್ಬೇಕು, ಅವಾಗ ಬಂದ ಹೇಳಿ ಕರ್ಕೊಂಬಂದ್ವಿ, ಕಾಯಕ ಮಾಡಿದ್ರು ಕೊಡ್ಬೇಕು. ಆಗ ನಾವು ಬೇಕಾದ ಹೇಳವ್ರ ಕಾಯಕ ಮಾಡ್ರೆ ನಾವು ದುಡಿದ್ರೆ ಪಗಾರ ಕೊಡ್ತೀರ ತಗೋತಿದ್ವಿ ನಾವು, ಜಗಳ ತಿಕ್ಕಲ್ಲ. ಈಗ ಕೊಡ್ರು ಅಲ್ಲ ಬಿಡ್ರಿ, ನಾನು ಮಾಡ್ತೀನಿಲ್ಲಣ್ಣ ನೀ ಹೇಳ್ರ ಕೊಳೆ ಮದ ನಾ ಏನ್ ಮಣ್ಣು ಕೊಡ್ ನಮ್ಮ ಪಗಾರ್ತಾರೆ. ಹಿಂಗ್ ಕಾಲು ಉಪರಾಟಿ ಬಂದತ್ತಿ ಇಷ್ಟ ರೀ. ಅದೆಲ್ಲ ಮೊದಲಿನಂಗ್ ಕಾಲ ಇದ್ರೆ ನಡಿ ನೋಡಿ ಮೊದಲಿನಂಗ್ ಇಲ್ರಿ, ಈಗ ಜನರದ್ದು ಎಲ್ಲಾರು ಅಂತ ಹೇಳ್ತಾರಲ್ಲ, ಅದನ್ನ ನಡಿ ನೋಡಿ ಹ್ಯಾಂಗ ಹೆಂಗ್ ಮಾಡ್ತಿದ್ದು ಅದನ್ನ, ಅದನ್ನ ನಂಗೆ ತಿದ್ದಾಗ ಬರ್ತೈತಿ, ಭೂಮಿಯಾಗ ದುಡಿಯಾಗ ಬರ್ತೈತಿ, ನನಗೆ ಮಾಡದಾಗ ಮಾಡತ್ ಹೇಳಾಕ ಬರ್ತೈತಿ, ಅದ್ರ ದುಡಿಯುವಂತ ಹುಮ್ಮಸ್ ಹಂಗ್ ಹ್ಯಾಂಗ್ ಕೊಡಾಕ ಬರ್ತೈತಿ. ಅದು ಸತ್ಯವಾಗಿ ಹೇಳ್ತಾರೆ ಜನ ಏನ್ ಮಾಡ್ತಾರೆ, ರೂಪಾಯಿ ಕಿಲೋ ಅಕ್ಕಿ ಮಾಡೋಣ ಅಂತಲೇ ಜನ ದುಡಿದಂಗ್ ಮಾಡೈತಿ, ದುಡಿದಂಗ್ ಆಗೈತಿ ಅಂತ ಇದ್ರು ಒಂದು ತೊಡೆ ಮಂದಿ ಹೇಳ್ತಾರ್ರಿ. ಅವನ ಮಾರ್ತಾರೋ, ಅವನ ಕುಡಿತಾರ, ಅವನ ತಿತ್ತಾರೋ, ಯಾಕೆ ದುಡಿತಾರೋ ಅಂತ ಹಿಂಗೂ ಕೆಲವು ಮಂದಿ ಮಾತಾಡ್ತೈತಿ. ಯಾರು ನಂಬುದು ಯಾರು ಬಿಡ್ದು, ಮನಸ್ಸ ಅವ್ರ ಹಂಗಾಗಿ ಬಿಟ್ಟೈತಿಲ್ಲ, ಯಾರೇನು ಮಾಡಕ್ ಬರ್ತೈತಿ ಮನಸ್ಸನ್ನ. ಭೂಮಿ ತಾಯಿನ ದುಡಿ ಮಾಡ್ರೆ ಬರ್ತಾಳಕ್ಕೆ ಮನುಷ್ಯನ ಮನಸ್ಸು ಹೆಂಗ್ ಮಾಡ್ರೆ ತಿದ್ದುದ್ರಿ. ಅದಕ್ಕಾಗಿ ಭಜನ ಯಾಕಂತಂದ್ರೆ ಸಂಸ್ಕೃತಿ ಉಳಿಲಿ.
1: ಹೌದು,
0: ಇದ್ರಾಗ ಶಿವಾಯಣ್ಣ ಶಿವಾಯಣ್ಣ ಮಾತ್ರ ಪಾಪಾರ ಹೋಗ್ಕೈತಿ, ಅದು ಹೊಲಸು ಮಾತಾಡಿ ಇವ್ನ ಆಳಿ ಹೊಲಸಾಗ್ತಾವು. ಇದನ್ನಾರ ದೇವ್ರದ್ದು ಒಂದ್ ಸ್ವಲ್ಪ ನಾಮ ಸ್ಮರಣೆ ಇರ್ಲಿ, ಹಂಗ ಇದು ಬರ್ದಲ್ರಿ. ಇದಕ್ಕೆ ಭಾಳ ಆತೈತಿ, ಅದಕ್ಕೆ ರಾಗ ತಾಳ ಅದನ್ನು ಅಂದ್ರೆ ಮೂರು ಕೂಡಿಸಿ ಅಂದ್ರೆ ಬಹಳ ರುಚಿ ಆಕತ್ರಿ. ಅದ ಸಕ್ಕರೆ ಏಟ ತಿಂದ್ರೆ ಅದ್ರ ಬೇರೆ ರುಚಿ ಆಗೈತೆ, ಪುಟಾಣಿ ಏಟ ತಿಂದ್ರೆ ಬೇರೆ, ಸಕ್ಕರೆ ಪುಟಾಣಿ ಕೂಡಿಸಿ ತಿಂದ್ರೆ ಏಟ್ ರುಚಿ ಆಕೈತೋ ಹಂಗ ಆಳುಗಳು ದುಡಿಬೇಕ್ರಿ, ನಾವು ದುಡಿಬೇಕು ಅಂದ್ರೆ ಆಕೈತ್ರಿ. ಮಜ್ಜಿಗೆ ನುಚ್ಚ ಹಾಲ ಕುಡಿಯಾಕ ಹೊಲ್ರಿ, ಮಾಂಸ ಸೆರೆ ಕುಡಿಯಾಕ ಅಡ್ಡಾಡದ ಜನ, ಏನ್ ಮಾಡಿದ್ರಿ ಹೇಳ್ರಿ.
1: ಖಂಡಿತ ಅಪ್ಪಣ್ಣ ಅವ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಈ ಸಂದರ್ಶನೆ ಮಾಡಿದಕ್ಕೆ ನನಗೆ ತುಂಬಾ ಸಂತೋಷವಾಯ್ತು. ನಿಮ್ಮಿಂದ ಬಹಳಷ್ಟು ವಿಷಯಗಳನ್ನು ನಾನು ಕಲಿತೆ. ಅದಿಲ್ಲದೆ ನಮ್ಮ ಕೇಳುಗರು ಯಾರ್ಯಾರು ಕೇಳ್ತಾ ಇದ್ದಾರೋ ಅವರಿಗೂ ನಿಮ್ಮ ನಾನ್ ಕೇಳಿರುವ ಪ್ರಶ್ನೆ ನಿಮ್ಮ ಉತ್ತರ ಮುಖಾಂತರ ಅವರಿಗೂ ಬಹಳಷ್ಟು ವಿಷಯಗಳು ಕ್ಲಿಯರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಇದಾಗಿತ್ತು ಒಂದು ವಿಶೇಷ ಸಂದರ್ಶನೆ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಪ್ಪಣ್ಣ ಅವರು ಇದ್ರು. ಅಂಡ್ ಅಪ್ಪಣ್ಣ ಅವರು ನಾನು ಕೇಳಿರುವ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಟ್ಟು ವಿವರವಾದ ಉತ್ತರವನ್ನು ಕೊಟ್ಟರು ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶೇಷ ಸಂದರ್ಶನೆ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾದ ನಮ್ಮ ಅಪ್ಪಣ್ಣ ಅವರಿಗೆ ಧನ್ಯವಾದ, ನಮಸ್ಕಾರ ತಿಳಿಸ್ತೇನೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣುಧ್ವನಿ 90.4 FM KL ಈ ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KL ಈ ಕನಸು. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.